ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 5ನೇ ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳು 26ನೇ ತಾರೀಕು ಮಂಗಳವಾರ. ಈಗ ಸಮಯ 5:58:45. ಆತ್ಮೀಯ ಶ್ರೋತೃಗಳಿಗೆಲ್ಲ ಅರುಣ ಪ್ರಕಾಶ್ನ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ, 6:50 ರೈತರಿಗೆ ಸಲಹೆ, 7:15 ಎಂ ಸ್ನೇಹ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವರಿ, 7:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಬಣ್ಣ ಆಶಯಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರ ನಾರಾಯಣ, 7:50 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಬೋ, 8:35 ಆಕಾಶಬುಟ್ಟಿ ಬಾನುಲಿ ಕಲಿಗಳು ಪ್ರಸ್ತುತಿ ಬಿ ಕೆ ಸುಮತಿ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:50 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, 10:30 ಸುನೀರಪ್ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿನೆನಪು, 11:30 ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುವಿರಿ. ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ನಾಟಕ ನಾವು ಸೂಪರ್ ವುಮೆನ್ಸ್, ರಚನೆ ನೇತ್ರಾ ಕೆ, ನಿರ್ದೇಶನ ಮತ್ತು ನಿರ್ಮಾಣ ದಿಗ್ವಿಜಯ್ ಬಿ, ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, 12:35 ಆರೋಗ್ಯ ಸಂಚಿಕೆಯಲ್ಲಿ ಬೆನ್ನುಹುರಿ ಹಾಗೂ ದೇಹದ ಇತರ ಭಾಗಗಳಿಗೆ ಬರುವ ತೊಂದರೆಗಳಿಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್, ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ, 1:00 ಪ್ರಗತಿಪಥ ಪ್ರಧಾನಮಂತ್ರಿ ರಾಷ್ಟೀಯ ಗೋಕುಲ್ ಮಿಷನ್ ಕುರಿತು ಮಾಹಿತಿ, ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ, 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ ನಾರಾಯಣ, ಮಧ್ಯಾಹ್ನ 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಭಾಗಿ. ಇನ್ನು ಸಂಜೆ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್, 6:15 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, 6:30 ಅವಲೋಕನ, 6:51 ಕೃಷಿರಂಗದಲ್ಲಿ ಜಾಯಿಕಾಯಿ ಬೆಳೆಯ ಬೇಸಾಯದ ಕ್ರಮಗಳು ಕುರಿತು ಡಾಕ್ಟರ್ ಶರಣ್ಯ ಬಿಆರ್ ಅವರೊಂದಿಗೆ ಸಂದರ್ಶನ, ನಂತರ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮ ಮಮತ ಸಂಗಡಿಗರಿಂದ ಸೋಬಾನೆ ಪದ, 9:15 ಎಚ್ ಕೆ ರಘು ಅವರು ಹಾಡಿರುವ ಭಾವಗೀತೆಗಳು, 9:30

0: ಒಂದು ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಸಮಯ 6:10. ಈಗ ಜಾಹೀರಾತು, ನಂತರ ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ.
1: ಆತ್ಮೀಯ ಆಕಾಶವಾಣಿ ಕೇಳುಗರೆ,
2: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
1: ಮೇ ತಿಂಗಳ 25-30 ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
2: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
0: ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಕೇಳೋಣ ಪುರಂದರದಾಸರ ದೇವರ ನಾಮ. ಹಾಡಿದ್ದಾರೆ ಸಿ ಸುಧೀಂದ್ರ. ಮನವ ಶೋಧಿಸಬೇಕು.

ಸಿ ಸುಧೀಂದ್ರ ಅವರು ಹಾಡಿರುವ ಭಕ್ತಿ ರಚನೆಗಳನ್ನು ಕೇಳುತ್ತಿದ್ದೀರಿ. ಇವರಿಗೆ ವಯಲಿನ್ ಸಹಕಾರವನ್ನು ನೀಡಿದವರು ಜನಾರ್ದನ್, ವೀಣೆ ಎಂಆರ್ ಮಂಜುಳ ಹಾಗೂ ಮೃದಂಗ ಸಹಕಾರ ನೀಡಿದವರು ಸುನೀಲ್ ಸುಬ್ರಹ್ಮಣ್ಯ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ ಶಂಕರ್ ಅವರು ಸ್ವರದಲ್ಲಿರುವ ದೇವಿ ಶ್ಲೋಕ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ.
1: ಸಕಲ ಜೀವರಾಶಿಗಳಿಗೂ ಚೈತನ್ಯ ಶಕ್ತಿ ಬೆಳಕು. ಸೂರ್ಯನೇ ಇದರ ಮೂಲವೆಂಬುದು ಎಲ್ಲರೂ ಬಲ್ಲ ಸಂಗತಿಯೇ. ಬೆಳಕಿಲ್ಲದ ಜಗತ್ತನ್ನು ಊಹಿಸಲು ಸಾಧ್ಯವಿಲ್ಲ. ಹಣತೆ, ದೀಪ, ವಿದ್ಯುಚ್ಛಕ್ತಿ ಮುಂತಾದವುಗಳು ಬೆಳಕಿನ ಭಿನ್ನ ರೂಪಗಳೇ. ಕತ್ತಲನ್ನು ಓಡಿಸುವ ಶಕ್ತಿ ಇರುವುದೇ ಬೆಳಕಿಗೆ. ಇಷ್ಟು ಹೇಳಿದರೆ ಬೆಳಕಿಗಿರುವ ಅರ್ಥ ಅಪೂರ್ಣವೇ. ಬೆಳಕೆಂದರೆ ಕೇವಲ ಎಣ್ಣೆ ಬತ್ತಿಗಳ ದೀಪವಲ್ಲ, ಅದು ಅನೇಕ ಆಯಾಮಗಳಲ್ಲಿ ಪ್ರಕಟವಾಗುತ್ತದೆ. ಹೊರಗಣ್ಣಿಗೆ ಕಾಣುವುದಷ್ಟೇ ಬೆಳಕಲ್ಲ, ಅದು ಅಂತರಂಗದ ಕಣ್ಣು ತೆರೆಸುವ, ಹೊಸತನ್ನು ತೋರುವ, ಸ್ಫೂರ್ತಿ ತುಂಬುವ ಶಕ್ತಿಯೂ ಹೌದು. ಮಾನವನಲ್ಲಿ ಮಾನವೀಯತೆಯನ್ನು ಜಾಗೃತಗೊಳಿಸುವ, ಪರಿಪೂರ್ಣದೆಡೆಗೆ ಸಾಗಿಸುವ ಜ್ಞಾನವಾಹಕವೂ ಹೌದು. ಅದೇ ಜ್ಞಾನದ ಬೆಳಕು. ಅದನ್ನು ಮನಸ್ಸಿನ ಕಣ್ಣು ಅಥವಾ ಬಗೆಗಣ್ಣು ಎಂತಲೂ ಹೇಳುತ್ತಾರೆ ಬಲ್ಲವರು. ಬೆಳಕನ್ನು ಅರ್ಥೈಸುವುದು ಒಂದು ರೀತಿಯಲ್ಲಿ ನಮ್ಮ ಬದುಕನ್ನು ಶೋಧಿಸುವುದೇ ಆಗಿದೆ. ವಿದ್ಯೆ, ಜ್ಞಾನ, ಪ್ರೀತಿ, ಕರುಣೆ, ಸೌಹಾರ್ದತೆ, ಸೇವೆ, ಹೀಗೆ ನಾನಾ ಮುಖಗಳಲ್ಲಿ ಅದರ ಅಸ್ತಿತ್ವವನ್ನು ಗುರುತಿಸಬಹುದು. ಅಜ್ಞಾನದ ಗಾಢಾಂಧಕಾರವನ್ನು ಸರಿಸುವ ಜ್ಞಾನದ ಬೆಳಕನ್ನು ನಾವು ನಮ್ಮ ಅಂತರಂಗಕ್ಕೆ ತೆರೆದ ಮನಸ್ಸಿನಿಂದ ಸ್ವಾಗತಿಸಬೇಕು. ನಮ್ಮ ಸಕಾರಾತ್ಮಕ ಪರಿವರ್ತನೆಗೆ ಜ್ಞಾನದ ಬೆಳಕು ಅತ್ಯವಶ್ಯಕ. ಈ ಪರಿವರ್ತನೆಗೆ ನಮಗೆ ಒದಗಿ ಬರುವ ಬೆಳಕಿನ ಶಕ್ತಿಗಳೆಂದರೆ ತಾಯಿ, ಗುರು, ಮನಸ್ಸು ಅತಿ ಮುಖ್ಯ. ಜ್ಞಾನದ ಬೆಳಕು ಪಡೆಯಲು ಬಾಲ್ಯದಿಂದಲೂ ನಮಗೆ ತಾಯಿ ನೀಡುವ ವಾತ್ಸಲ್ಯದ ಬೆಳಕು ಎಲ್ಲಕ್ಕೂ ಮಿಗಿಲಾದುದು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರ ಧನ್ಯರು ಎಂಬಂತೆ ತಾಯಿ ಮಗುವಿನ ಬದುಕಿನಲ್ಲಿ ಬೆಳಕಾಗಿ ಬಂದು ಉತ್ತಮ ವ್ಯಕ್ತಿತ್ವ ರೂಪುಗೊಳ್ಳಲು ನಾಂದಿ ಹಾಡುತ್ತಾಳೆ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಎಂಬಂತೆ ಮನೆಯಿಂದಲೇ ಕಲಿಕೆಯ ಆರಂಭವಾಗುತ್ತದೆ. ಇಲ್ಲಿ ನೈತಿಕ ಶಿಕ್ಷಣ, ಉತ್ತಮ ಸಂಸ್ಕಾರ, ಅಭಿರುಚಿ ನಿರ್ಮಾಣ ಇವೆಲ್ಲ ಬದುಕಿನ ಭರವಸೆಯ ಕಿರಣಗಳಾಗಿ ಬೆಳಕು ಪಸರಿಸುತ್ತವೆ. ಇದು ಬದುಕಿಗೆ ಭದ್ರ ನೆಲೆಗಟ್ಟನ್ನು ನಿರ್ಮಿಸುತ್ತದೆ. ನಾಲ್ಕು ಜನರಿಗೆ ಒಳಿತನ್ನು ಮಾಡುವ ಮನೋಭಾವ ಬೆಳೆಯಲು, ವ್ಯಕ್ತಿತ್ವ ಬೆಳವಣಿಗೆಯಾಗಲು ಇಂದು ಇದು ಅತ್ಯವಶ್ಯಕ. ತಾಯಿಯ ನಂತರ ತಂದೆಯೂ ಈ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಅಷ್ಟೇ ಪ್ರಮುಖ ಪಾತ್ರ ವಹಿಸುತ್ತಾನೆ. ಇಲ್ಲೆಲ್ಲ ಜ್ಞಾನ ಬೆಳಕಾಗಿ ಗೋಚರಿಸುತ್ತದೆ. ಈ ಜವಾಬ್ದಾರಿಯನ್ನು ನಾವು ನಿರ್ವಹಿಸುತ್ತಲೇ ಇರಬೇಕು. ಆದ್ದರಿಂದ ತಾಯಿ ತಂದೆ ಇಲ್ಲಿ ನಿರ್ವಹಿಸುವ ಪಾತ್ರ ಗಹನವಾದುದು. ಮಗುವಿಗೆ ಉತ್ತಮ ಮಾರ್ಗದರ್ಶನ ದೊರೆತರೆ ಅದೇ ಮುಂದೆ ಬಾಳಿನ ಬೆಳಕಾಗಿ ಶಕ್ತಿ ತುಂಬುತ್ತದೆ. ಮನುಷ್ಯನ ವಿಕಸನಕ್ಕೆ ಕಾರಣವಾಗುವ ಮತ್ತೊಂದು ಬೆಳಕಿನ ಮೂಲವೆಂದರೆ ಗುರು. ಕತ್ತಲೆಯನ್ನು ಕಳೆಯುವ ಶಕ್ತಿಯೇ ಗುರು. ಜಗತ್ತಿನ ವಿದ್ಯಮಾನಗಳನ್ನು, ವಿವಿಧ ಜ್ಞಾನ ಮಾರ್ಗಗಳನ್ನು ಪರಿಚಯಿಸುವ ಗುರುವಿನ ಜವಾಬ್ದಾರಿ ಗುರುತರವಾದುದು. ತಮಸೋಮಾ ಜ್ಯೋತಿರ್ಗಮಯ ಎಂಬಂತೆ ಕತ್ತಲಿನಿಂದ ನಾವು ಬೆಳಕಿನ ಕಡೆಗೆ ನಡೆಯಲು ಶಾಲೆಯ ಕಲಿಕೆಯ ಜ್ಞಾನ ಮಾರ್ಗವನ್ನು ತೋರುತ್ತದೆ. ಬದುಕಿನ ವಿವಿಧ ಆಯಾಮಗಳನ್ನು ವೈಚಾರಿಕ, ವೈಜ್ಞಾನಿಕ ಚಿಂತನೆಗಳ ಮೂಲಕ ನಮ್ಮಲ್ಲಿರುವ ಸಂಕೋಚ, ಸಂಕುಚಿತ ಮನೋಭಾವನೆಗಳನ್ನು ನಿವಾರಿಸಿ ಮಾನವೀಯತೆಯ ಬೆಳಕಿನ ಕಿರಣಗಳನ್ನು ಕಾಣಲು ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ. ಅರಿವೇ ಗುರು ಎಂಬ ವಚನಕಾರ್ಯರ ಮೌಲ್ಯಯುತ ಮಾತು ಆದರ್ಶವಾಗುತ್ತದೆ. ಮನಸ್ಸು ನಮ್ಮೊಳಗಿನ ಮತ್ತೊಂದು ಬೆಳಕು. ವಿದ್ಯೆ ಕಲಿತ ಮನುಷ್ಯ ಮುಂದೆ ತನ್ನ ಪಥವನ್ನು ತಾನೇ ವಿವೇಚನೆಯಿಂದ ಕ್ರಮಿಸಬೇಕು. ತನ್ನ ಜ್ಞಾನದ ಬಲದಿಂದ ಬದುಕನ್ನು ಅರ್ಥೈಸಿಕೊಳ್ಳುತ್ತಾ, ತನ್ನನ್ನು ತಾನೇ ಪ್ರಯೋಗಕ್ಕೆ ಒಳಪಡಿಸಿಕೊಳ್ಳುತ್ತಾ ಸ್ವಯಂ ಪ್ರಕಾಶಿಸಬೇಕು. ಜ್ಞಾನದ ಬಲದಿಂದ ಅಜ್ಞಾನದ ಕೇಳನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಳನೋಡಯ್ಯ ಎಂಬ ವಚನದ ಅರಿವಾಗುತ್ತಾ ಪ್ರಾಪಂಚಿಕ ಜ್ಞಾನ ಬೆಳೆಯುತ್ತದೆ. ಇಂದು ನಮಗೆ ಬೇಕಾಗಿರುವುದು ಆತ್ಮವಿಶ್ವಾಸ, ಸೌಹಾರ್ದತೆ, ಸಮಾನತೆ, ನೈತಿಕ ಮೌಲ್ಯಗಳು, ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ, ಸೇವಾ ಮನೋಭಾವ, ಶಾಂತಿ ಸೌಹಾರ್ದತೆಯ ಗುಣಗಳೆಂಬ ಬೆಳಕು. ನಿಸ್ವಾರ್ಥ ಮನೋಭಾವದಿಂದ ವೈಚಾರಿಕ, ವೈಜ್ಞಾನಿಕ ಮನೋಭಾವಗಳನ್ನು ಬೆಳೆಸಿಕೊಂಡು ಸಮಾಜವನ್ನು ಆವರಿಸಿರುವ ಅಸಮಾನತೆ, ಮೌಢ್ಯತೆ, ಅಶಾಂತಿಗಳೆಂಬ ಕತ್ತಲೆಯನ್ನು ಓಡಿಸುವ ಪರಿಶುಭ್ರ, ಸುಂದರ ಅಂತರಂಗದ ಜ್ಞಾನದ ಬೆಳಕು.
0: ಇದುವರೆಗೂ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜವಾಹರಲಾಲ್ ನೆಹರು ಅವರ ಸಂಪುಟದಲ್ಲಿ ವಾರ್ತಾ ಮತ್ತು ಪ್ರಸಾರ ಖಾತೆ ನಿರ್ವಹಿಸಿದ ಕನ್ನಡಿಗ ರಾಜಕೀಯ ಮುತ್ಸದ್ದಿ ಆರ್ ಆರ್ ದಿವಾಕರ್. ಸಾಹಿತ್ಯದಲ್ಲಿ ಇವರಿಗೆ ಅಪಾರ ಒಲವು. ಕರ್ನಾಟಕ ಏಕೀಕರಣದಲ್ಲಿ ಪಾತ್ರ ವಹಿಸಿದವರು. 1952 ಬಿಹಾರದಲ್ಲಿ ರಾಜ್ಯಪಾಲರಾಗಿದ್ದರು. 1962 ರಾಜ್ಯಸಭೆಯಲ್ಲಿ ಇದ್ದರು. ಅವರು ಆಕಾಶವಾಣಿಯ ಅಜ್ಜ ಅಜ್ಜಿ ಮಾಲಿಕೆಯಲ್ಲಿ ಭಾಗವಹಿಸಿದ್ದು ವಿಶೇಷ. ಕೇಳಿ ಆರ್ ಆರ್ ದಿವಾಕರ್ ಅವರ ಧ್ವನಿ.
1: ನಾವು ಆಗ ಶಾಲೆ ಹೋಗ್ಬೇಕಾದ್ರೆ ಈಗಿನ ಹಂಗ ದೊಡ್ಡ ದೊಡ್ಡ ಪುಸ್ತಕ ಅದು ಇದು ಇಂಥವು ಯಾವೂ ಇರ್ತಿರ್ಲಿಲ್ಲ. ನಾವು ಆ ಶಿಕ್ಷಕರು ಮುಂತಾದವರು ಏನು ಹೇಳ್ತಾರೋ ಅದನ್ನೇ ಕೇಳಿಕೊಂಡು ಅದರಿಂದನೇ ನಾವು ದೊಡ್ಡ ಹಾಕೋತ ಬಂದೆವು. ಪುಸ್ತಕ ಓದ್ಕೋತ ಜನರ ಭೇಟಿ ಹಾಕೋತ ಮಾಡ್ಕೋತ ನಮ್ಮಲ್ಲೇ ಬ್ರಿಟಿಷ್ ರಾಜ್ಯ ನಡೀತಿತ್ತು. ಜನರೊಳಗೆ ಇದೇನು ಬ್ರಿಟಿಷ್ ರಾಜ್ಯ ಹೋಗಬೇಕು, ಇದು ನಮಗೆ ಥರ ಅಲ್ಲ, ನಮ್ಮ ದೇಶದ ಜನ ಅಲ್ಲ ಇದು, ನಮ್ಮೇಲೆ ಅಧಿಕಾರ ನಡೆಸಲಿಕ್ಕೆ ಅಂತೇಳಿ ಬಂದಾರೆ ಅಂಬೋ ಮಾತನ್ನು ನಮ್ಮ ಶಿಕ್ಷಕರು ಮುಂತಾದವರು ಮಾತಾಡ್ತಿದ್ರು. ಈ ಬ್ರಿಟಿಷ್ ರಾಜ್ಯ ಹೋಗ್ಲಿಕ್ಕೆ ಬೇಕು ಅಂತ ಹೇಳಿದರು. ಅದೇ ಎಲ್ಲ ನಮ್ಮ ಕರ್ನಾಟಕ ಏನದಲ್ಲ ಇದೆಲ್ಲ ಒಡೆದು ಅಲ್ಲೇ ಇಲ್ಲೇ ಚೆನ್ನ ಮುಟ್ಟ ಆಗಿಬಿಟ್ಟದೆ, ಇದನ್ನೆಲ್ಲ ಕರ್ನಾಟಕ ಒಂದು ಮಾಡಬೇಕು, ಸ್ವತಂತ್ರ ಭಾರತ ಏಕತಂತ್ರ ಕರ್ನಾಟಕ ಇವು ಎರಡೂ ಕಣ್ಣು ಮುಂದಿಟ್ಟುಕೊಂಡು ನಾವು ಏನಾದರೂ ಕೆಲಸ ಮಾಡಬೇಕು. ನಾವು ದೊಡ್ಡವರಾದೆವು, ಹಿಂದಗಡೆಗೆ ನಾವು ಗ್ರ್ಯಾಜುಯೇಟ್ ಬಿ ಎ ಆದೆವು. ಹಾಗಾದ್ರೆ ನಾವು ಸರ್ಕಾರಿ ನೌಕರಿ ಮಾಡೋ ಹಾಗಿಲ್ಲ. ಆಗಿನ ಸರ್ಕಾರ ಅಂದರೆ ಪರದೇಶ ಸರ್, ಅದಕ್ಕೆ ನಾವು ನೌಕರಿ ಮಾಡಿದ್ರೆ ಅದಕ್ಕೆ ಸಹಾಯ ಮಾಡಿದಂಗೆ ಆಗ್ತದೆ, ಅದಕ್ಕೆ ನಾವು ಸಹಾಯ ಮಾಡಬಾರ್ದು ಅಂಥೇಳಿ ನಾವು ಶಿಕ್ಷಕ ಆಗಬೇಕು ಅಂಥೇಳಿ ನನ್ನ ಮನಸ್ಸಿನಾಗಿತ್ತು. ಲೋಕಮಾನ್ಯ ತಿಲಕರನ್ನ ಕೇಳಿದೆ ಹೋಗಿ ನಾವು ಏನು ಮಾಡಬೇಕಂತೀರಿ, ನಾವು ದೇಶದ ದೇಶದಿಂದ ನಮಗೂ ನಮ್ಮ ಮನಸ್ಸಿನೊಳಗೆ ಹುಮ್ಮಸ್ಸದ ಒಂದು ಏನಾದ್ರು ಮಾಡಬೇಕು ಅಂಥೇಳಿ. ಹಾಂ, ಹಾಗಾದರೆ ನೀವು ಕಾಯ್ದೆ ಪಂಡಿತರಾಗ್ರಿ, ಆಮೇಲೆ ರಾಜ್ಯದ ಇದೇನು ಚಳವಳಿ ನಡೀತದೆ ನಮ್ಮ ದೇಶದೊಳಗೆ, ನೀವೆಲ್ಲರೂ ನೀವು ತಯಾರಾಗ್ಲಿಕ್ಕೆ ಬೇಕು, ಸ್ವಾರ್ಥ ತ್ಯಾಗ ಮಾಡಲಿಕ್ಕೆ ಬೇಕು, ಎರಡನೇ ದರ್ಶನದ ನೀವು ಹೊರಾಡ್ಲಿಕ್ಕೆ ಬೇಕು ಅಂಥೇಳಿ ಅವರೆಲ್ಲ ಹೇಳ್ತಿದ್ರು. ಅದನ್ನೆಲ್ಲ ನಾವು ಕೇಳಿಕೊಂಡು ಹಾಗಾದ್ರೆ ನಮ್ಮ ಜೀವನ ಏನದು ಇದು ಬರೇ ನಮ್ಮ ದೇಶದ ನಾವೇ ದೊಡ್ಡವರಾಗಬೇಕು, ನಾವೇ ದುಡ್ಡು ಗಳಿಸ್ಬೇಕು, ನಮ್ಮದೇ ಮನೆ ಆಗಬೇಕು, ನಮ್ಮದೇ ಹೊಲ ಆಗಬೇಕು, ಇಷ್ಟೇ ಹೇಳದೆ ನಮ್ಮ ದೇಶದ ಜನ ಏನಿದ್ದಾರೆ ಅವರಿಗೆ ಸ್ವಾತಂತ್ರ್ಯ ಹೆಂಗೆ ದೊರೆತಿತ್ತು ಅಂಬುವಂಥ ಒಂದು ಭಾವನೆ ನಮ್ಮ ಮನಸ್ಸಿನೊಳಗೆ ಆಗಿನಿಂದ ಹೊರಟು. ತಿಲಕ್ ಅವರು ತೀರ್ಕೊಂಡ್ರು 1920 ಕೊನ್ನಾಳು ಗಾಂಧಿಯವರು ಬಂದರು. ಗಾಂಧಿಯವರು ಅಲ್ಲಿ ದಕ್ಷಿಣ ಆಫ್ರಿಕಾದೊಳಗೆ ಭಾಳ ದೊಡ್ಡ ಕೆಲಸ ಮಾಡಿದ್ರು. ಅದನ್ನೆಲ್ಲ ಮಾಡಿ ಒಂದು ಅನುಭವ ಪಡೆದು ನಮ್ಮಲ್ಲಿ ದೇಶಕ್ಕೆ ಬಂದರು. ಅವ್ರು ಬಂದ ಕೂಡಲೇ ಅವರಲ್ಲಿ ಒಂದು ನೀತಿ ಮತ್ತ ಒಂದು ದೇವರಲ್ಲಿ ಅತ್ಯಂತ ಭಕ್ತಿ, ಜನರು ಸೇವಾ ಮಾಡೋದೇ ಒಂದು ತಮ್ಮ ಕಾರ್ಯ ಅಂಥೇಳಿ ಒಂದು ಆಶ್ರಮ ಅಂಥೇಳಿ ಮಾಡಿದರು. ಆದ್ದರಿಂದ ಈ ಅಸ್ಪೃಶ್ಯತಾ ನಿವಾರಣ ಅಂಥೇಳಿ ಅಸ್ಪೃಶ್ಯರಿಗೊಂದು ಇಲ್ಲೇ ಇಲ್ಲ, ಎಲ್ಲ ಜನರು ಗಂಡಸು ಹೆಂಗಸು ಎಲ್ಲರೂ ಸಮಾನವಾಗಿ ನಾವು ಇರಬೇಕು ಅಂದರೆ ನಮ್ಮಲ್ಲಿ ಸಾಮರ್ಥ್ಯ ಬರ್ತದೆ. ಹೆಂಗೆ ಅದನ್ನು ಅವರು ಇತ್ಲಾಗ ರಾಜಕೀಯ ಕೆಲಸನೂ ಮಾಡ್ತಿದ್ರು, ಇತ್ಲಾಗ ಸಮಾಜದ ಕೆಲಸನೂ ಮಾಡ್ತಿದ್ರು. ಜನರಿಗೆ ಹ್ಯಾಂಗೆ ಶಿಕ್ಷಣ ಕೊಡಬೇಕು, ಅವರೆಲ್ಲರೂ ಇದಕ್ಕೆಲ್ಲ ಹ್ಯಾಂಗೆ ತಯಾರಾಗಬೇಕು, ಅದಕ್ಕೆ ಎರಡು ಯಾವಾಗಲೂ ಮೊದಲಿನಿಂದ ಸ್ವತಂತ್ರ ಭಾರತ ಏಕತಂತ್ರ ಕರ್ನಾಟಕ ಏಕೀಕರಣದ ಕಡೆ ಒಂದು ಕೆಲಸ ಜನರಿಗೆ ಹೇಳಲಿಕ್ಕೆ ಮತ್ತು ಸ್ವಾತಂತ್ರ್ಯದ ಹೋರಾಟದ ದೇಶದ ಒಂದು ಈ ಹೋರಾಟದ ನಿಜವಾಗಿ ಆ ವೇಳಕ್ಕೆ ಸ್ವಾತಂತ್ರ್ಯ ದೊರಕ್ಷೆ ತೀರಬೇಕು ಎಂಬುದೊಂದು ಭಾವನೆಯಿಂದ ಹೋರಾಟ ಶುರು ಮಾಡಿ. ಹಾಗೆ ನಮ್ಮ ಭಾರತದ ಸಂಸ್ಕೃತಿ ಏನದ 5000 ನಡ್ಕೋತ ಬಂದದ್ದು ವೇದ ಉಪನಿಷದ ಮೇಲಿಂದ. ಆದ್ದರಿಂದ ಈ 3-4 ಜನರು ಇದ್ದಾರೆ ಇವರು ನನ್ನ ಮನಸ್ಸಿನ ಮೇಲೆ ಒಂದು ರಾಜಕೀಯ ದೃಷ್ಟಿಯಿಂದ ಲೋಕಮಾನ್ಯ ತಿಲಕರು ಗಾಂಧಿಯವರು, ಎರಡನೇ ದೃಷ್ಟಿಯಿಂದ ಅಂದರೆ ವಿವೇಕಾನಂದರು ಈ ಅರವಿಂದರು. ಅವರ ಭಾಷಣವೂ ಆಯಿತು, ಅವ್ರ ಲೇಖಗಳಾಯಿತು ಇದನ್ನೆಲ್ಲ. ಆದ್ದರಿಂದ ನಾನು ಲೇಖಕನ ಶುರು ಮಾಡಿದ್ದೆ. ಗೀತೆ ಗುಟ್ಟು ಅಂಥೇಳಿ ಒಂದು ಪುಸ್ತಕ ಬರೆದೆ, ಹಿಂದಗಡೆಗೆ ನಮ್ಮ ವಚನಶಾಸ್ತ್ರ ಅಂಥೇಳಿ ಒಂದು ಪುಸ್ತಕ ಬರೆದೆ. 20-30 ಪುಸ್ತಕ ಕನ್ನಡದೊಳಗೆ ನಾನು ಬರೆದೀನಿ. ಎಲ್ಲ 3-4 ಕಡೆಯಿಂದ ಕೆಲಸ ಮಾಡ್ಕೋತ ಬಂದೀನಿ ಅಂತ ನಾನು ಹೇಳಬಹುದು. ಜನರಿಂದ ನಾನು ಜನರ ಸಲುವಾಗಿ ಇದು ಮುಖ್ಯ ಪಾಠ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ರಾಜಕೀಯ ಮುತ್ಸದ್ದಿ ಸಾಹಿತಿ ಆರ್ ಆರ್ ದಿವಾಕರ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಬೆಂಗಳೂರು. ಈಗ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ, ರಚನೆ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್. ದೇಶ ದೇವಿ ಉತ್ಸವದಲ್ಲಿ

ಇದುವರೆಗೆ ದೇಶಭಕ್ತಿ ಗೀತೆಯನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್, ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂಥ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರ ಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
3: 9845450395.
0: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.

0: ಈಗ ರೈತರಿಗೆ ಸಲಹೆ.
1: ಹುರುಳಿ ಬೆಳೆಯು ನಮ್ಮ ರಾಜ್ಯದ ದಕ್ಷಿಣ ಪ್ರದೇಶದ ಜಿಲ್ಲೆಗಳಲ್ಲಿ ಪ್ರಮುಖ ದ್ವಿದಳ ಧಾನ್ಯದ ಬೆಳೆಯಾಗಿದೆ. ಇದನ್ನು ಪೂರ್ಣ ಬೆಳೆಯಾಗಿಯೂ, ರಾಗಿ ಅಥವಾ ಇತರೆ ಬೆಳೆಗಳ ನಂತರ ಎರಡನೇ ಬೆಳೆಯಾಗಿಯೂ ಬೆಳೆಯಲಾಗುತ್ತೆ. ಸುಲಭವಾಗಿ ಬೆಳೆಯಬಹುದಾದಂತಹ ಹುರುಳಿ ಶುಷ್ಕ ವಾತಾವರಣಕ್ಕೆ ಹೊಂದಿಕೊಂಡು ಅಧಿಕ ಇಳುವರಿಯನ್ನು ಕೊಡುತ್ತೆ. ಹುರುಳಿಯ ತಳಿಗಳು ಮತ್ತು ಅವುಗಳ ವಿಶೇಷ ಗುಣಗಳು ಏನೆಂದರೆ, KBH 1 ಅಥವಾ BGM 1 ಈ ತಳಿ ತಡವಾದ ಮುಂಗಾರು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಬಿತ್ತನೆ ಮಾಡಬಹುದಾಗಿದೆ. ಇದರ ಕಾಲಾವಧಿ 90 ರಿಂದ 100 ದಿನಗಳು ಇರುತ್ತೆ. ಇಳುವರಿ ಪ್ರತಿ ಎಕರೆಗೆ 3 ರಿಂದ 4 ಕ್ವಿಂಟಲ್ ಕೊಡುತ್ತೆ. ವಿಶೇಷ ಗುಣಗಳೇನೆಂದರೆ, ದೀರ್ಘಾವಧಿ ತಳಿಯಾಗಿರುತ್ತೆ, ಕಂದು ಬಣ್ಣದ ಬೀಜ ಹೊಂದಿರುತ್ತೆ. ಇನ್ನೊಂದು ತಳಿ PHG 9, ಇದರ ಬಿತ್ತನೆ ಕಾಲ ಆಗಸ್ಟ್ ಸೆಪ್ಟೆಂಬರ್, ತಡವಾದ ಮುಂಗಾರು ಇರುತ್ತೆ. ಕಾಲಾವಧಿ 100 ರಿಂದ 105 ದಿನದಲ್ಲಿ ಬೆಳೆಯನ್ನು ಕೊಡುತ್ತೆ. ಎಕರೆಗೆ 3 ರಿಂದ 4 ಕ್ವಿಂಟಲ್ ಇಳುವರಿ ಸಿಗುತ್ತೆ. ಇದರ ವಿಶೇಷ ಗುಣ, ಹಳದಿ ನಂಜು ರೋಗಕ್ಕೆ ಸಹಿಷ್ಣತೆ ಗುಣ ಹೊಂದಿರುತ್ತೆ. ಸೂಚನೆ ಏನೆಂದರೆ, ಆಗಸ್ಟ್ನಲ್ಲಿ ಮುಂಚಿತವಾಗಿ ಬಿತ್ತನೆ ಮಾಡಿದ್ದಲ್ಲಿ ಹುರುಳಿಯಲ್ಲಿ ಹೆಚ್ಚು ಇಳುವರಿಯನ್ನು ಪಡಿಬೋದಾಗಿದೆ. ಇನ್ನು ಹುರುಳಿ ಬೇಸಾಯಕ್ಕೆ ಬೇಕಾಗುವ ಸಾಮಗ್ರಿಗಳು, ಪ್ರತಿ ಎಕರೆಗೆ ಬಿತ್ತನೆ ಬೀಜ 10 ಕಿಲೋಗ್ರಾಂ ಬೇಕಾಗುತ್ತೆ, ರಾಸಾಯನಿಕ ಗೊಬ್ಬರ ಸಾರಜನಕ 10 ಕೆಜಿ, ರಂಜಕ 15 ಕೆಜಿ, ಪೊಟ್ಯಾಸ್ 10 ಕೆಜಿ ಬೇಕಾಗುತ್ತೆ. ಹುರುಳಿಯ ಬಿತ್ತನೆ ಭೂಮಿ ಸಿದ್ಧವಾದ ಕೂಡಲೇ ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸಿ 12 ಅಂಗುಲ ಅಂತರ ಸಾಲುಗಳಲ್ಲಿ 3 ರಿಂದ 4 ಅಂಗುಲ ಅಂತರದಲ್ಲಿ ಬೀಜವನ್ನು ಬಿತ್ತಬೇಕು. ಸಾಲಿನಲ್ಲೇ ಬಿತ್ತನೆ ಮಾಡೋದ್ರಿಂದ ಅಂತರ್ ಬೇಸಾಯ ಮಾಡಿ ಕಳೆ ನಿಯಂತ್ರಿಸಲು ಅನುಕೂಲ ಆಗುತ್ತೆ. ಕೈಯಲ್ಲಿ ಬೀಜ ಎರಚಿ ಬಿತ್ತನೆ ಮಾಡಿ ಬೆಳೆಯೋದಕ್ಕಿಂತ 2 ಪಟ್ಟು ಇಳುವರಿಯನ್ನು ಪಡಿಬೋದಾಗಿದೆ. ದಕ್ಷಿಣ ಒಣ ಪ್ರದೇಶದಲ್ಲಿ ಆಗಸ್ಟ್ ತಿಂಗಳಿನಲ್ಲೇ ಬಿತ್ತನೆ ಮಾಡಬೇಕು. ತಡವಾದ ಬಿತ್ತನೆಯಿಂದ ಇಳುವರಿ ಕಡಿಮೆ ಆಗುತ್ತೆ. ಮಣ್ಣು ಮತ್ತು ಹವಾಗುಣಗಳನ್ನು ಅನುಸರಿಸಿ 2 ಬಾರಿ ಅಂತರ ಬೇಸಾಯ ಮಾಡಬೇಕು. ಕಳೆ ತೆಗೆಯುವುದರ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಹುರುಳಿ ಬೆಳೆಯ ಸಸ್ಯ ಸಂರಕ್ಷಣೆ, ಹುರುಳಿಯನ್ನು ತಡವಾಗಿ ಮುಂಗಾರಿನಲ್ಲಿ ಬೆಳೆದಾಗ ಬೂದಿ ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಇರುತ್ತೆ. ಎಲೆಗಳ ಮೇಲೆ ಬಿಳಿ ಬೂದಿ ಕಾಣಿಸಿಕೊಂಡು ಕೂಡಲೇ 1 ಲೀಟರ್ ನೀರಿನಲ್ಲಿ 0.5 ಮಿಲಿಲೀಟರ್ ಕ್ಯಾಲಕ್ಸಿನ್ .05 ಇದನ್ನು ಬೆರೆಸಿ ಸಿಂಪರಣೆ ಮಾಡೋದರಿಂದ ಬೂದಿ ರೋಗ ನಿಯಂತ್ರಣ ಮಾಡಬಹುದಾಗಿದೆ. ಮುಖ್ಯವಾದ ಕಡಿಮೆ ಖರ್ಚಿನ ಬೇಸಾಯ ಕ್ರಮ ಇದಕ್ಕೆ ಸಾಕಾಗುತ್ತೆ. ಅಂದರೆ ಸಾಲಿನಲ್ಲೇ ಬಿತ್ತನೆ ಮಾಡುವುದು, ಇದರಿಂದ ಅಂತರ್ ಬೇಸಾಯದಿಂದ ಕಳೆ ನಿಯಂತ್ರಣ ಮತ್ತು ಕೈಯಲ್ಲಿ ಬೀಜ ಎರಚಿ ಬಿತ್ತನೆ ಮಾಡಿ ಬೆಳೆಯೋದಕ್ಕಿಂತ 2 ಪಟ್ಟು ಹೆಚ್ಚಿನ ಇಳುವರಿ ಪಡಿಬೋದಾಗಿದೆ. ಎಣ್ಣೆಕಾಳು ಬೆಳೆಗಳು ಭಾರತದ ಕೃಷಿ ಕ್ಷೇತ್ರದ ವಹಿವಾಟಿನಲ್ಲಿ 2ನೇ ಸ್ಥಾನ ಪಡ್ಕೊಂಡಿವೆ. ನಮ್ಮ ದೇಶವು ವಿಶ್ವದಲ್ಲೇ ಅತಿ ಹೆಚ್ಚು ಹರಳು ಮತ್ತು ಕುಸುಬೆ ಉತ್ಪಾದಿಸುವ ದೇಶವಾಗಿದೆ. ನೆಲಗಡಲೆ ಮತ್ತು ಎಳ್ಳು ಉತ್ಪಾದನೆಯಲ್ಲಿ 2ನೇ ಸ್ಥಾನ ಪಡ್ಕೊಂಡಿದೆ. ಅಗಸೆ ಮತ್ತು ಸಾಸಿವೆ ಉತ್ಪಾದನೆಯಲ್ಲಿ 3ನೇ ಸ್ಥಾನ ಇದೆ. ಭಾರತದ ಎಣ್ಣೆಕಾಳು ಉತ್ಪಾದನೆ ನಕ್ಷೆಯಲ್ಲಿ ಕರ್ನಾಟಕ ರಾಜ್ಯ ಪ್ರಮುಖ ಸ್ಥಾನ ಅಲಂಕರಿಸಿದೆ. ಕಳೆದ ದಶಕದಲ್ಲಿ ಎಣ್ಣೆಕಾಳು ಉತ್ಪಾದನಾ ತಾಂತ್ರಿಕತೆಯಲ್ಲಿ ನಮ್ಮ ರಾಜ್ಯ ಗಣನೀಯ ಪ್ರಗತಿ ಸಾಧಿಸಿದೆ. ನಮ್ಮ ರಾಜ್ಯದ ಸೂರ್ಯಕಾಂತಿ ಬೆಳೆ ಕ್ಷೇತ್ರವು ರಾಷ್ಟ್ರದ ವಿಸ್ತೀರ್ಣದ 1/2ಕ್ಕಿಂತ ಹೆಚ್ಚು ಭಾಗ ಇರೋದ್ರಿಂದ ನಮ್ಮ ರಾಜ್ಯ ಸೂರ್ಯಕಾಂತಿ ರಾಜ್ಯ ಎಂಬ ಬಿರುದನ್ನು ಪಡ್ಕೊಂಡಿದೆ. ನಮ್ಮ ದೇಶದ ಎಣ್ಣೆಕಾಳು ಬೆಳೆಗಳ ವಿಸ್ತೀರ್ಣ ಉತ್ಪಾದನೆ, ನೆಲಗಡಲೆ ಇದರ ವಿಸ್ತೀರ್ಣ 5.64 ಲಕ್ಷ ಹೆಕ್ಟರ್ನಲ್ಲಿ ಬೆಳೆಯಲಾಗುತ್ತೆ. ಸೂರ್ಯಕಾಂತಿಯನ್ನು 1,73,000 ಹೆಕ್ಟರ್ನಲ್ಲಿ ಬೆಳೆಯಲಾಗುತ್ತೆ. ಸೋಯಾ ಅವರೆ 2.77 ಲಕ್ಷ ಹೆಕ್ಟರ್ನಲ್ಲಿ ಬೆಳೆಯಲಾಗ್ತದೆ. ಹರಳನ್ನು 0.23 ಲಕ್ಷ ಹೆಕ್ಟರ್ನಲ್ಲಿ ಬೆಳೆಯಲಾಗುತ್ತೆ. ಎಳ್ಳನ್ನು 0.36 ಲಕ್ಷ ಹೆಕ್ಟರ್ನಲ್ಲಿ ಬೆಳೆಯಲಾಗುತ್ತೆ. ಕುಸುಬೆಯನ್ನು 0.34 ಲಕ್ಷ ಹೆಕ್ಟರ್ನಲ್ಲಿ ಬೆಳೆಯಲಾಗುತ್ತೆ. ಹುಚ್ಚೆಳ್ಳನ್ನು 4,000 ಎಕರೆಯಲ್ಲಿ ಬೆಳೆಯಲಾಗುತ್ತೆ. ನಮ್ಮ ದೇಶ ಮತ್ತು ರಾಜ್ಯದಲ್ಲಿ ಎಣ್ಣೆಕಾಳು ಬೆಳೆಗಳ ಉತ್ಪಾದಕತೆ ಇತರ ದೇಶಗಳಿಗೆ ಹೋಲಿಸಿದರೆ ಬಹಳ ಕಡಿಮೆ ಇದೆ. ಎಣ್ಣೆಕಾಳು ಬೆಳೆಗಳನ್ನು ಬೆಳೆಯುವ ಹೆಚ್ಚಿನ ಪ್ರದೇಶ ಮಳೆಯಾಶ್ರಿತ ಆಗಿರುವುದು ಮತ್ತು ಕಡಿಮೆ ಫಲವತ್ತತೆ ಭೂಮಿಯಲ್ಲಿ ಬೆಳೀತಾರೆ. ದೃಢೀಕರಿಸಿದ ಮತ್ತು ಶಿಫಾರಸು ಮಾಡಿದ ಸುಧಾರಿತ ತಳಿಗಳ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಬಳಸದಿರುವುದು ಮತ್ತು ಸುಧಾರಿತ ಬೇಸಾಯ ಕ್ರಮ ಅನುಸರಿಸದಿರುವುದು ಕೂಡ ಕಾರಣವಾಗಿದೆ.
0: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ 6:55 ಸಂಸ್ಕೃತದಲ್ಲಿ ವಾರ್ತೆಗಳು.

0: ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮು ಹ್ಯಃ ರಾಷ್ಟ್ರಪತಿ ಭವನೆ ಆಯೋಜಿತೆ ನಾಗರಿಕ ಅಲಂಕರಣ ಸಮಾರೋಹೆ ಷಟ್ಷಷ್ಟಿಃ ಪ್ರಮುಖಾಗ್ರಗಣ್ಯ ವಿಭೂತಿಭ್ಯಃ ಪದ್ಮ ಪುರಸ್ಕಾರಾನ್ ಪ್ರಾದಾತ್. ಇತೇಷು ದ್ವಾಭ್ಯಾಂ ವಿಭೂತಿಭ್ಯಾಂ ಪದ್ಮ ವಿಭೂಷಣಂ ಷಡ್ಭ್ಯಃ ಪದ್ಮಭೂಷಣಂ ಸಹೈವ ಅಷ್ಟಪಂಚಾಶದ್ ವಿಭೂತಿಭ್ಯಃ ಪದ್ಮಶ್ರೀಃ ಪ್ರದತ್ತಃ. ಕಲಾಕ್ಷೇತ್ರೆ ವಿಶಿಷ್ಟ ಯೋಗದಾನಾರ್ಥಂ ಸುಪ್ರಸಿದ್ಧಃ ಚಲಚ್ಚಿತ್ರ ಅಭಿನೇತಾ ಧರ್ಮೇಂದ್ರ ಸಿಂಗ್ ದೇಯೋಲ್ ಮಹೋದಯಃ ಮೃತ್ಯೋಪರಾಂತಂ ಪದ್ಮವಿಭೂಷಣ ಸಮ್ಮಾನೇನ ಅಲಂಕೃತಃ. ಅಭಿನೇತುಃ ಭಾರ್ಯಾ ಹೇಮಾ ಮಾಲಿನಿ ಏತಂ ಪುರಸ್ಕಾರಂ ಸ್ವೀಕೃತವತಿ. ಪ್ರಖ್ಯಾತಃ ಭಾರತೀಯ ಸಾರಂಗಿ ವಾದಕಃ ಡಾಕ್ಟರ್ ಎನ್ ರಾಜಂ ಅಪಿ ಪದ್ಮವಿಭೂಷಣ ಸಮ್ಮಾನೇನ ಸುಪೂಜಿತಃ. ಅಸ್ಮಿನ್ ಅಲಂಕರಣ ಸಮಾರೋಹೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರೀಯ ಮಂತ್ರಿ ಅಮಿತ್ ಶಾಹ, ಗಜೇಂದ್ರ ಸಿಂಗ್ ಶೇಖಾವತ, ಎಚ್ ಡಿ ಕುಮಾರಸ್ವಾಮಿ ಚ ಉಪಸ್ಥಿತಾ ಆಸನ್. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮು ಅದ್ಯ ಆರಭ್ಯ ಸಿಕ್ಕಿಂ ರಾಜ್ಯಸ್ಯ ತ್ರಿದಿವಸಾತ್ಮಿಕಾಂ ಯಾತ್ರಾಂ ವಿಧಾಸ್ಯತಿ. ಸಿಕ್ಕಿಂ ಪ್ರವಾಸಕಾಲೇ ಸಾ ವಿವಿಧೇಷು ಕಾರ್ಯಕ್ರಮೇಷು ಭಾಗಂ ಗ್ರಹೀಷ್ಯತಿ. ಅನೇಕಾನಿ ಸ್ಥಾನಾನಿ ಚ ದ್ರಕ್ಷ್ಯತಿ. ರಾಷ್ಟ್ರಪತಿ ಮಹೋದಯ ಸಾಯಂಕಾಲೇ ಗಂಗ್ಟಾಕ್ ನಗರೆ ಸ್ಥಿತೆ ನೈಮ್ನಾಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬಟಾಲಜಿ ಇತಿ ಸಂಸ್ಥಾಂ ಪ್ರತಿ ಗಮಿಷ್ಯತಿ. ಸಿಕ್ಕಿಂ ಸರ್ವಕಾರೇಣ ತಸ್ಯಾಃ ಸ್ವಾಗತಾಯ ವಿಪುಲಾಃ ಪ್ರಬಂಧಾಃ ವಿಹಿತಾಃ. ವಿಶ್ವ ಸ್ವಾಸ್ಥ್ಯ ಸಂಘಟನೆನ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೊ ಅಥ ಯುಗಾಂಡಾ ದೇಶು ಇಬೋಲಾ ಸಂಕ್ರಮಣ ಅಂತಾರಾಷ್ಟ್ರೀಯ ಚಿಂತಾಯಾಃ ಸಾರ್ವಜನಿಕ ಸ್ವಾಸ್ಥ್ಯ ಆಪತ್ಕಾಲತ್ವೇನ ಘೋಷಿತಂ. ಇದನಂತರಂ ನಗರ ವಿಮಾನ ಮಹಾದೇಶಾಲಯೇನ ವಿಮಾನ ವಿಪಣೀನಾಂ ಕೃತೆ ಏಕಾ ಮಾನಕ ಸಂಚಾಲನ ಪ್ರಕ್ರಿಯಾ ಪ್ರಸಾರಿತಾ. ಅತ್ರಾವಧೇಯಾಸ್ಪದಂ ವರ್ತತೆ ಯತ್ ವಿಮಾನೇಷು ಅನಿವಾರ್ಯ ರೂಪೇಣ ಪದಕ್ಷೇಪಾಃ ವಿಹಿತವ್ಯಾಃ ಭವಿಷ್ಯಂತಿ. ಯಥಾ ಇಬೋಲಾ ಸಂಕಟಂ ದೃಷ್ಟ್ವಾ ಯದಿ ಕಸ್ಯಾಪಿ ಯಾತ್ರಿಣಃ ಜ್ವರಃ ದೌರ್ಬಲ್ಯಂ ಪೀಡಾ ಶಿರೋವೇದನಾ ಕಂಠದಾಹಃ ವಮನಮಿತ್ಯಾದಿನಿ ಲಕ್ಷಣಾನಿ ದೃಶ್ಯಂತೆ ತರ್ಹಿ ಸಹ ಸದ್ಯಃ ಏವ ವಿಮಾನ ಕರ್ಮಚಾರಿಭ್ಯಃ ಆಗಮಾನಂತರಂ ಚಿಕಿತ್ಸಾ ವಿಭಾಗೇಭ್ಯಃ ಸೂಚಯೇತ್. ಮಹಾನಿದೇಶಾಲಯೇನ ಸ್ಪಷ್ಟೀಕೃತಂ ಯತ್ ಭಾರತೇ ಆಗಮನಾತ್ ಏಕ ವಿಂಶತಿ ದಿನಾನಾಂ ಮಧ್ಯೆ ಯದಿ ಏತಾದೃಶಾನಿ ಲಕ್ಷಣಾನಿ ಉತ್ಪದ್ಯಂತೆ ತರ್ಹಿ ಯಾತ್ರಿಣಃ ನಿರ್ದಿಷ್ಟ ಚಿಕಿತ್ಸಾಲಯೇಭ್ಯಃ ಚಿಕಿತ್ಸಾ ಸಹಾಯ್ಯಂ ಪ್ರಾಪ್ನುಯುಃ. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಅದ್ಯ ಯಾವತ್ ಮಧ್ಯಪ್ರದೇಶ ಒಡಿಶಾ ತೆಲಂಗಾಣ ಉತ್ತರ ಪ್ರದೇಶ ವಿದರ್ಭ ಕ್ಷೇತ್ರೇಷು ಉಷ್ಣ ಸ್ಥಿತಿಮುದ್ದಿಶ್ಯ ರೆಡ್ ಅಲರ್ಟ್ ಇತಿ ರಕ್ತವರ್ಣೀಯ ಸಂಚೇತನ ಪ್ರಸಾರಿತ. ವಿಭಾಗೇನ ಆಗಾಮಿ ದ್ವಿತ್ರಿ ದಿನೇಷು ಹರಿಯಾಣ ಚಂಡೀಗಡ್ ದಿಲ್ಲಿ ಪಂಜಾಬ್ ಉತ್ತರ ಪ್ರದೇಶ ರಾಜಸ್ಥಾನ ರಾಜ್ಯೇಷು ತೀವ್ರ ಉಷ್ಣ ತರಂಗಸ್ಯ ಪೂರ್ವಸೂಚನಾ ಪ್ರಖ್ಯಾಪಿತ. ಇದಾದೃಶಿಯೇವ ಸ್ಥಿತಿಃ ಅದ್ಯ ಯಾವತ್ ಛತ್ತೀಸ್ಗಢ ತಟೀಯ ಆಂಧ್ರಪ್ರದೇಶ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಲದ್ದಾಖ್ ಝಾರ್ಖಂಡ್ ಉತ್ತರಾಖಂಡ ರಾಜ್ಯೇಷು ಅಪಿ ಭವಿತುಂ ಸಂಭಾವ್ಯತೆ. ಆಯುಷ್ ಮಂತ್ರಿ ಪ್ರತಾಪ್ ರಾವ್ ಜಾಧವಃ ಅವದತ್ ಯತ್ ಸರ್ವಕಾರಃ ಯೋಗ ಪ್ರಾಕೃತಿಕ ಚಿಕಿತ್ಸಾ ಮಾಧ್ಯಮೇನ ಕೃತ್ಸ್ನೇಹಿ ದೇಶೇ ನಿವಾರಕ ಸ್ವಾಸ್ಥ್ಯ ಸೇವಾಃ ಸುದೃಢೀಕರೋತಿ. ನವದಿಲ್ಲ್ಯಾಂ ಆಯುಷ್ ಮಂತ್ರಾಲಯಸ್ಯ ಸಂಸದೀಯ ಪರಾಮರ್ಶದಾತ್ರಿ ಸಮಿತ್ಯಾಃ ಚತುರ್ಥ ಉಪವೇಶನೆ ಅಧ್ಯಕ್ಷತಾಂ ಕುರ್ವನ್ ಶ್ರೀ ಜಾಧವಃ ಅವಚತ್ ಯತ್ ಯೋಗಃ ಪ್ರಾಕೃತಿಕ ಚಿಕಿತ್ಸಾ ಚ ಸಮಗ್ರ ನಿವಾರಕ ಸ್ವಾಸ್ಥ್ಯ ಸೇವಾಯೈ ಭಾರತಸ್ಯ ಶಾಶ್ವತಂ ಯೋಗದಾನಂ ವರ್ತತೆ. ಅಸ್ಮಿನ್ ಉಪವೇಶನೆ ಭಾರತೆ ಯೋಗ ಪ್ರಾಕೃತಿಕ ಚಿಕಿತ್ಸಾ ಕ್ಷೇತ್ರಸ್ಯ ವಿಸ್ತಾರೆ ಸ್ವಾಸ್ಥ್ಯ ಸಂವರ್ಧನ ಸಂಬದ್ಧೇಷು ಪ್ರಯಾಸೇಷು ಚ ತಥಾ ಚ ಪಾರಂಪರಿಕ ಚಿಕಿತ್ಸಾ ಪದ್ಧತೀನಾಂ ವೈಶ್ವಿಕ ಪ್ರಸಾರೆ ಚ ವಿಸ್ತರೇಣ ಚರ್ಚಾ ಅಭವತ್. ಸಹ ಅಗ್ರೆ ಸೂಚಿತವಾನ್ ಯತ್ ಸಂಪ್ರತಿ ವಿಶ್ವಸ್ಯ ನವತ್ಯುತ್ತರೈಕ ಶತಾಧಿಕ ದೇಶೇಷು ಅಂತಾರಾಷ್ಟ್ರೀಯ ಯೋಗ ದಿವಸಃ ಸಮಾರೋಹಃ ಆಚರ್ಯತೆ. ಇತಿ ವಾರ್ತಾಃ.

0: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಜಾಹೀರಾತುಗಳು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಆತ್ಮೀಯ ಆಕಾಶವಾಣಿ ಕೇಳುಗರೆ,
4: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
3: ಮೇ ತಿಂಗಳ 25-30 ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
4: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
5: ನಮ್ಮ ಆಹಾರದ ಒಂದಂಶ,
4: ನಮ್ಮ ಸಮಯದ ಒಂದಂಶ,
5: ನಮ್ಮ ಆದಾಯದ ಒಂದಂಶ,
4: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
5: ಆಗ ನಮ್ಮ ಬದುಕು ಪಾವನವಾಗುವುದು.
4: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಮೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ವಿನಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಸರ್ಕಾರಿ ಶಾಲೆಗಳ ಸಬಲೀಕರಣ ಮತ್ತು ಗುಣಮಟ್ಟದ ಶಿಕ್ಷಣ ಗುರಿಯೊಂದಿಗೆ ಜೂನ್ 1 ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೂತನ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನ ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಒಟ್ಟು 1,000 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸುವ ಗುರಿ ಹೊಂದಲಾಗಿದೆ. ಹೊಸ ಶೈಕ್ಷಣಿಕ ವರ್ಷದ ಆರಂಭವನ್ನು ಮಕ್ಕಳ ಹಬ್ಬವಾಗಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ಸೂಚಿಸಲಾಗಿದೆ. 29, 30 ಮತ್ತು 31 ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿ ಜೂನ್ 1 ಶಾಲೆಗೆ ಬರಲಿರುವ ಮಕ್ಕಳನ್ನು ತಳಿರು ತೋರಣ ಕಟ್ಟಿ ಸ್ವಾಗತಿಸಲಾಗುವುದು ಎಂದರು. ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನರಾರಂಭಗೊಳ್ಳಲಿವೆ. ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ದತೆಗಳನ್ನು ಕೈಗೊಳ್ಳುತ್ತಿದೆ. 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಧ್ಯೇಯ ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್, ಬ್ರೈಟ್ ಫ್ಯೂಚರ್. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ವಲಯದ ಅಪರ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ.
1: ಶಾಲಾ ಶಿಕ್ಷಣ ಇಲಾಖೆಯ ಈ ವರ್ಷದ ಧ್ಯೇಯವಾಕ್ಯ ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್, ಬ್ರೈಟ್ ಫ್ಯೂಚರ್. ಈ ಧ್ಯೇಯವಾಕ್ಯವು ಕೇವಲ ಒಂದು ಘೋಷವಾಕ್ಯವಲ್ಲ, ಅದು ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳ ಪ್ರಗತಿಗೆ ದಿಕ್ಸೂಚಿಯಾಗಿದೆ. ಗುಣಮಟ್ಟದ ಶಿಕ್ಷಣದ ಮೂಲಕ ಪ್ರತಿಯೊಂದು ಮಗುವಿನ ಜೀವನವನ್ನು ಹಸನಗೊಳಿಸಿ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸುವುದೇ ಈ ಧ್ಯೇಯವಾಕ್ಯದ ಗುರಿಯಾಗಿದೆ.
0: ಪೆಟ್ರೋಲ್ ದರ ಏರಿಕೆಯಿಂದ ವಾರ್ಷಿಕ 6,000 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಗಳಿಸುತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಪಾಲಿನ ಮೌಲ್ಯವರ್ಧಿತ ತೆರಿಗೆ ವ್ಯಾಟ್ ಹೊರೆ ಕಡಿತಗೊಳಿಸದೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 107.70 ರೂಪಾಯಿಯಷ್ಟಿದೆ. ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ದರ ಹೆಚ್ಚಿದೆ. ದರ ಏರಿಕೆಯಿಂದ ಬಂದ ಹೆಚ್ಚಿನ ಆದಾಯವನ್ನು ರಾಜ್ಯ ಸರ್ಕಾರ ತನ್ನ ಖಾತ್ರಿ ಯೋಜನೆಗಳಿಗೆ ಬಳಸುತ್ತಿದೆ ಎಂದು ದೂರಿದರು. ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ಆಗಮಿಸಿದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಭೆಯ ವಿಷಯ ತಮಗೆ ತಿಳಿದಿಲ್ಲ. ಕಾಂಗ್ರೆಸ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಭೆಗೆ ಆಹ್ವಾನಿಸಿದ್ದು ತಾವು ಸಭೆಯಲ್ಲಿ ಪಾಲ್ಗೊಳ್ಳುತ್ತಿರುವುದಾಗಿ ಸುದ್ದಿಸಂಸ್ಥೆಗೆ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ರಾಜ್ಯ ಸಚಿವ ಸಂಪುಟದ ಪ್ರಮುಖ ಸಚಿವರು ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ತಲುಪಿದ್ದಾರೆ. ಇಂದು ಸಭೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಕಲಬುರಗಿ ಜಿಲ್ಲೆಯ ಪ್ರಸ್ತಾಪಿತ ಮೆಗಾ ಜವಳಿ ಪಾರ್ಕ್ ಯೋಜನೆಗೆ ನಡಿಸಿನ್ನೂರು ಮತ್ತು ಕಿರಂಗಿ ಗ್ರಾಮಗಳ ವ್ಯಾಪ್ತಿಯ 1,000 ಎಕರೆ ಜಮೀನು ಗುರುತಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವರು ಸಭೆ ನಡೆಸಿ ಬೃಹತ್ ಜವಳಿ ಪಾರ್ಕ್ ಯೋಜನೆಯ ಪ್ರಗತಿ ಪರಿಶೀಲಿಸಿದರು. ಬಳಿಕ ಮಾತನಾಡಿ, ಜವಳಿ ಪಾರ್ಕ್ನಲ್ಲಿ 8 ಪ್ರಮುಖ ಹೂಡಿಕೆದಾರರು 1,700 ಕೋಟಿ ರೂಪಾಯಿ ಹೂಡಿಕೆ ಪ್ರಸ್ತಾಪ ಸಲ್ಲಿಸಿದ್ದಾರೆ. ಜವಳಿ ಪಾರ್ಕಿನ ವಿವಿಧ ಘಟಕಗಳಿಗೆ ಅನುಕೂಲವಾಗುವಂತೆ 25 ಎಕರೆಯಲ್ಲಿ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗುತ್ತಿದ್ದು ಮಾಲಿನ್ಯರಹಿತ ಹಸಿರು ಶಕ್ತಿಯನ್ನು ಬಳಸಲಾಗುವುದು ಎಂದರು. ಆಕಾಶವಾಣಿ 90 ವಾರ್ಷಿಕೋತ್ಸವ ಹಾಗೂ ಆಕಾಶವಾಣಿ ಮಂಗಳೂರು ಕೇಂದ್ರದ 50ನೇ ಸಂಸ್ಥಾಪನಾ ಸಂಭ್ರಮಾಚರಣೆ ಅಂಗವಾಗಿ ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಕನ್ನಡ ಭಾವಗೀತೆ ಮತ್ತು ಜನಪದ ಸಂಗೀತ ಕಾರ್ಯಕ್ರಮ ಸ್ವರ ಸಂಭ್ರಮ ಜರುಗಿತು. ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನರೇಂದ್ರ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮಂಗಳೂರು ಆಕಾಶವಾಣಿಯ ನಿವೃತ್ತ ಉದ್ಘೋಷಕ ಮುದ್ದು ಮುಡುಬೆಳ್ಳೆ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ

0: ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈವರೆಗೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಕೆಎಫ್ಟಿ ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಬಾಧಿತರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದ್ದು 5 ಜನ ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾ ನಾಗರಾಜ್ ನಾಯಕ್ ತಿಳಿಸಿದ್ದಾರೆ. ಒಟ್ಟು 625 ಉನುಗು ಮಾದರಿಗಳನ್ನು ಸಂಗ್ರಹಿಸಿ ಪುಣೆ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಆ ಪೈಕಿ 3 ಟಿಕ್ ಪೂಲ್ ಪಾಸಿಟಿವ್ ಬಂದಿವೆ ಎಂದರು. ತೀರ್ಥಹಳ್ಳಿ ಹೊಸನಗರ ಸಾಗರ ಭಾಗದ ಜನರ ಡೇಪಾ ತೈಲವನ್ನು ಸಮರ್ಪಕವಾಗಿ ಬಳಸುವಂತೆ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಸಂತನಾಯಕ್ ಮನವಿ ಮಾಡಿದ್ದಾರೆ. ಮಕ್ಕಳು ಶಾಲೆಗೆ ಮತ್ತು ಹೊರಗೆ ಹೋಗುವಾಗ ಡೇಪಾ ತೈಲ ಸಾಕ್ಸ್ ಧರಿಸುವಂತೆ, ಜ್ವರದ ಲಕ್ಷಣಗಳಿದ್ದರೆ ತಕ್ಷಣ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ಒಳಪಡಿಸುವಂತೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಒಂದು ಕರೆಗೆ ನಮಗೆ ತುರ್ತು ಸೇವೆ ನಿಮಗೆ ಎಂಬ ಧ್ಯೇಯದಡಿ ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಸೇವೆಯನ್ನು ನೇರವಾಗಿ ನಿರ್ವಹಿಸುತ್ತಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು. ಉಚಿತ ಹಾಗೂ ತುರ್ತು ವೈದ್ಯಕೀಯ ಸೇವೆ 108 ಆಂಬ್ಯುಲೆನ್ಸ್ ಸರ್ಕಾರ ಸಂಪೂರ್ಣ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. 2025-26 ಸಾಲಿನ ಆಯವ್ಯಯದಲ್ಲಿ 108 ಆಂಬ್ಯುಲೆನ್ಸ್ ಸೇವೆಯನ್ನು ಉನ್ನತೀಕರಿಸಲು ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ವಿಶೇಷ ಚೇತನರು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗುವ ಎಲ್ಲ ಸಾಧನ ಸಲಕರಣೆಗಳ ಮೇಲಿನ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವಿನಾಯಿತಿ ಅಥವಾ ಸಂಪೂರ್ಣ ವಿನಾಯಿತಿ ನೀಡುವಂತೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಪತ್ರ ಮುಖೇನ ಮನವಿ ಮಾಡಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನ್ಮನ್ ಹಾಗೂ ಧರ್ತಿ ಆಬ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಆಯೋಜಿಸಿದ್ದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಕೊಡಗು, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ವಿಜಯನಗರ ಜಿಲ್ಲೆಗಳು ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಪರಿಶಿಷ್ಟ ಸಮುದಾಯದವರು ವಾಸಿಸುವ ಆಯ್ದ ಗ್ರಾಮಗಳಲ್ಲಿ ಆಯೋಜಿಸಲಾಗಿದ್ದ ಅಭಿಯಾನ ಯಶಸ್ವಿಯಾಗಿದೆ. ಸ್ವಾತಂತ್ರ್ಯ ಸೇನಾನಿ ಕೀರ್ತಿಶೇಷ ಎಚ್ಎಸ್ ದೊರೆಸ್ವಾಮಿ ಅವರ ಅಂಕಣ ಬರೆಹಗಳ ಕೊನೆ ಕಂತು 100ರ ನೋಟ ಭಾಗ 2 ಕೃತಿ ಲೋಕಾರ್ಪಣೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯಿಂದ ಬೆಂಗಳೂರಿನ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10:30 ಆಯೋಜಿತವಾಗಿದೆ. ಹೊಸದಿಲ್ಲಿಯ ಮಾನವ ಹಕ್ಕುಗಳ ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಲ್ಡ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕೃತಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಉಡುಪಿ ಜಿಲ್ಲೆ ನೀಲಾವರದಲ್ಲಿ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಸ್ಮೃತಿ ವನದ ಸಮೀಪದಲ್ಲೇ 2 ಎಕರೆ ಪ್ರದೇಶದಲ್ಲಿ ಮತ್ತೊಂದು ವನ ನಿರ್ಮಿಸಲು ಮುಂದಾಗಿರುವ ಪೇಜಾವರ ಮಠಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನೀಲಾವರದ ಸ್ಮೃತಿ ವನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಶ್ರೀಗಳ ಕಾರ್ಯವನ್ನು ಸ್ಮರಿಸಿದರು. ರಾಜ್ಯ ಸರ್ಕಾರಿ ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಮಂಥನ ಕಾರ್ಯಾಗಾರ ಯುಜಿಸಿಇಟಿ 2026 ಕೌನ್ಸಿಲಿಂಗ್ ಪ್ರಕ್ರಿಯೆ ರಾಜ್ಯದ 64 ಕಾಲೇಜುಗಳಲ್ಲಿ ನಿನ್ನೆಯಿಂದ ಆರಂಭವಾಗಿದೆ. ಮೇ 28 ಹೊರತುಪಡಿಸಿ ಮೇ 30 ಎಲ್ಲ ದಿನ 2 ಸೆಷನ್ಸ್ ಮಂಥನ ಕಾರ್ಯಾಗಾರ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ರಿಯಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ

0: ವಾರ್ತಾ ಪ್ರಸಾರ ಬೆಳಗ್ಗೆ 7:35.
1: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 7:15. ಈಗ ಎಂ ಸ್ನೇಹ ಅವರು ಹಾಡಿರುವ ಭಾವಗೀತೆಗಳು. ಪ್ರಾರಂಭದಲ್ಲಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ವಿರಚಿತ ಭಾವಗೀತೆ ದಾರಿ ಬಿಡಮ್ಮ ಯಮುನಾ ಬರುತ್ತಿದೆ.

ಎಂ ಸ್ನೇಹ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಪುತಿ ನರಸಿಂಹಾಚಾರ್ಯ ವಿರಚಿತ ಭಾವಗೀತೆ ಶರಣೆನುವೆಂ ಶರಣೆನುವೆಂ ಬೃಂದಾವನಚರ ಚರಣಕಿನ

ಇವರಿಗೆ ತಬಲಾ ಸಾಧನ ನೀಡಿದವರು ಆದರ್ಶ ಶೆಣೈ, ಸಿತಾರ್ ಸುಬ್ರಹ್ಮಣ್ಯ ಹೆಗಡೆ ಹಾಗೂ ಕೀಬೋರ್ಡ್ ಸಹಕಾರವಿತ್ತು ಜಿ ಶ್ರೀನಿವಾಸಯ್ಯ ಅವರಿಂದ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ 7:35 ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
2: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ.

0: ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ಧ ಭಾರತ ಶುಭಾರಂಭ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ, ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ ಇಂದು ನವದೆಹಲಿಯಲ್ಲಿ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆ ನಡೆಯಲಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟೆಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಭಾಗವಹಿಸಲಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ಜಪಾನ್ ವಿದೇಶಾಂಗ ಸಚಿವರು ನಿನ್ನೆ ದೆಹಲಿಗೆ ಆಗಮಿಸಿದ್ದರೆ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಮೇ 23ರಂದೇ ಭಾರತಕ್ಕೆ ಆಗಮಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆ ಮತ್ತು ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಈ ಬಾರಿಯ ಸಭೆಯು ತೀವ್ರ ಕುತೂಹಲ ಮೂಡಿಸಿದೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಒಳಗೊಂಡ ಕ್ವಾಡ್ ಅತ್ಯಂತ ಪ್ರಮುಖ ಒಕ್ಕೂಟವಾಗಿ ಹೊರಹೊಮ್ಮಿದೆ. ಪ್ರಸ್ತುತ ಒಕ್ಕೂಟದ ಅಧ್ಯಕ್ಷತೆ ವಹಿಸಿರುವ ಭಾರತ ಈ ಸಭೆಯನ್ನು ಆಯೋಜಿಸುತ್ತಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಮುಕ್ತ, ಸ್ವತಂತ್ರ, ಅಂತರ್ಗತ ಹಾಗೂ ಸಮೃದ್ಧಗೊಳಿಸುವ ಉದ್ದೇಶದೊಂದಿಗೆ ಜಾಗತಿಕ ಒಳಿತಿಗಾಗಿ ಶ್ರಮಿಸಲು ಕ್ವಾಡ್ ರಾಷ್ಟಗಳು ಬದ್ದವಾಗಿವೆ. ಕಳೆದ ವರ್ಷ ಜುಲೈ 1ರಂದು ವಾಷಿಂಗ್ಟನ್ನಲ್ಲಿ ನಡೆದಿದ್ದ ಸಭೆಯ ಚರ್ಚೆಗಳ ಮುಂದುವರೆದ ಭಾಗವಾಗಿ ಇಂದಿನ ಸಭೆ ನಡೆಯಲಿದೆ. ಮುಖ್ಯವಾಗಿ ಆರೋಗ್ಯ ಭದ್ರತೆ, ಹವಾಮಾನ ವೈಪರೀತ್ಯ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ದೇಶಗಳ ಕಡಲ ವಲಯ ಜಾಗೃತಿಯನ್ನು ಬಲಪಡಿಸುವಂತಹ ಸವಾಲುಗಳ ಕುರಿತು ಸಚಿವರು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಇದರ ಜೊತೆಗೆ ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಷಯಗಳ ಕುರಿತು ಸಭೆಯಲ್ಲಿ ವಿಚಾರ ವಿನಿಮಯ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ರಾಷ್ಟಪತಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಸಿಕ್ಕಿಂ ಸರ್ಕಾರವು ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ರಾಷ್ಟಪತಿಗಳು ಇಂದು ಸಂಜೆ ಗ್ಯಾಂಗ್ಟಾಕ್ನಲ್ಲಿರುವ ಪ್ರಸಿದ್ದ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಾಳೆ ರಾಷ್ಟಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥೋಲಾ ಪಾಸ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ನಿಯೋಜಿತವಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ದಿನ ಅವರು ಗ್ಯಾಂಗ್ಟಾಕ್ನಲ್ಲಿ ಆಯೋಜಿಸಲಾಗಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲೂ ಭಾಗವಹಿಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಾಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಂದಿನ ಕೆಲವು ದಿನಗಳ ಕಾಲ ದೇಶದ ಗಡಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದು, ಭದ್ರತೆಗೆ ಸಂಬಂಧಿಸಿದ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಗೃಹ ಸಚಿವರು ನಿನ್ನೆ ರಾತ್ರಿ ರಾಜಸ್ಥಾನದ ಬಿಕನೇರ್ಗೆ ತಲುಪಿದ್ದಾರೆ. ಸಚಿವರು ಇಂದು ಬೆಳಗ್ಗೆ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಸಾಂಚು ಗಡಿ ಕಾವಲು ಠಾಣೆಗೆ ಭೇಟಿ ನೀಡಲಿದ್ದು, ಅಲ್ಲಿ ನಿಯೋಜಿತವಾಗಿರುವ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಯೋಧರಿಗಾಗಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಕಲ್ಯಾಣ ಯೋಜನೆಗಳಿಗೂ ಚಾಲನೆ ನೀಡಲಿದ್ದಾರೆ. ತದನಂತರ ಬಿಕಾನೇರ್ ಗಡಿ ಪ್ರದೇಶದ ಒಟ್ಟಾರೆ ಭದ್ರತಾ ಪರಿಸ್ಥಿತಿಯ ಕುರಿತು ಅವರು ಪರಿಶೀಲನೆ ನಡೆಸಲಿದ್ದಾರೆ. ಈ ಪ್ರಮುಖ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ, ರಾಜಸ್ಥಾನ ಸರ್ಕಾರ ಮತ್ತು ಬಿಎಸ್ಎಫ್ನ ಹಿರಿಯ ಅಧಿಕಾರಿಗಳು ಹಾಗೂ 5 ಗಡಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ತಮ್ಮ ಪ್ರವಾಸದ ಮುಂದಿನ ಭಾಗವಾಗಿ ಇದೇ 29ರಂದು ಗೃಹ ಸಚಿವರು ಗುಜರಾತ್ನ ಭುಜ್ಗೆ ಭೇಟಿ ನೀಡಲಿದ್ದು, ಅಲ್ಲಿನ ಬಿಎಸ್ಎಫ್ ಗಡಿ ಕಾವಲು ಠಾಣೆಯನ್ನು ವೀಕ್ಷಿಸಲಿದ್ದಾರೆ. ಜೂನ್ 5ರಂದು ತ್ರಿಪುರ, ನಂತರ ಪಶ್ಚಿಮ ಬಂಗಾಳದ ಗಡಿ ವಲಯಗಳಿಗೂ ಪ್ರವಾಸ ಕೈಗೊಂಡು ಅಲ್ಲಿನ ಭದ್ರತಾ ಪರಿಸ್ಥಿತಿಯನ್ನು ಪರಾಮರ್ಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾಂಗೋ ಮತ್ತು ಉಗಾಂಡ

0: ದಲ್ಲಿ ಎಬೋಲಾ ಸೋಂಕಿನ ಉಲ್ಬಣವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಜಾಗತಿಕ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ವಿಮಾನಯಾನ ಸಂಸ್ಥೆಗಳಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ಪ್ರಕಟಿಸಿದೆ. ಇದರ ಅನ್ವಯ ಉಗಾಂಡ ಕಾಂಗೋ ಸಂಪರ್ಕಿಸುವ ವಿಮಾನಗಳಲ್ಲಿ ಪ್ರಯಾಣಿಕರು ಇಳಿಯುವ ಮುನ್ನ ಸ್ವಯಂ ಘೋಷಣಾ ಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಜ್ವರ, ತಲೆನೋವು, ವಾಂತಿಯಂತಹ ಎಬೋಲಾ ಲಕ್ಷಣಗಳಿದ್ದರೆ ತಕ್ಷಣ ಸಿಬ್ಬಂದಿಗೆ ಅಥವಾ ವಿಮಾನ ನಿಲ್ದಾಣದ ವೈದ್ಯಕೀಯ ಘಟಕಕ್ಕೆ ತಿಳಿಸಲು ಇನ್ಫ್ಲೈಟ್ ಪ್ರಕಟಣೆ ಹೊರಡಿಸಬೇಕು. ಭಾರತಕ್ಕೆ ಬಂದ 21 ದಿನಗಳಲ್ಲಿ ಇಂತಹ ಲಕ್ಷಣಗಳು ಕಂಡರೂ ನಿಯೋಜಿತ ಆಸ್ಪತ್ರೆಗಳನ್ನು ಸಂಪರ್ಕಿಸಬೇಕು. ವಿಮಾನದಲ್ಲಿ ಶಂಕಿತ ಪ್ರಕರಣ ಪತ್ತೆಯಾದರೆ ಆ ಪ್ರಯಾಣಿಕರನ್ನು ಹಿಂಭಾಗದ ಸೀಟಿಗೆ ಸ್ಥಳಾಂತರಿಸಿ ಸುತ್ತಲಿನ ಸೀಟುಗಳನ್ನು ಖಾಲಿ ಇಡಬೇಕು ಹಾಗೂ ವಿಮಾನಗಳಲ್ಲಿ ಮಾಸ್ಕ್, ಗ್ಲೌಸ್, ಪಿಪಿಇ ಕಿಟ್ ಮತ್ತು ಸ್ಯಾನಿಟೈಸರ್ಗಳ ಸಾಕಷ್ಟು ದಾಸ್ತಾನು ಕಾಯ್ದುಕೊಳ್ಳಬೇಕು ಎಂದು ಡಿಜಿಸಿಎ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನ ಗೊಂಡೋಲಾ ರೋಪ್ವೇಯಲ್ಲಿ ತಾಂತ್ರಿಕ ದೋಷದಿಂದಾಗಿ ಭೂಮಿಯಿಂದ 500 ಅಡಿ ಎತ್ತರದ 65 ಕೇಬಲ್ ಕಾರ್ ಕ್ಯಾಬಿನ್ಗಳಲ್ಲಿ ಸಿಲುಕಿಕೊಂಡಿದ್ದ ಮಹಿಳೆಯರು, ಮಕ್ಕಳು ಸೇರಿದಂತೆ 300ಕ್ಕೂ ಹೆಚ್ಚು ಪ್ರವಾಸಿಗರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಜಮ್ಮು ಕಾಶ್ಮೀರ ಪೊಲೀಸ್, ಭಾರತೀಯ ಸೇನೆಯ ಚಿನಾರ್ ಕೋರ್ ಮತ್ತು ಸ್ಥಳೀಯ ಆಡಳಿತದ ಜಂಟಿ ಸಹಯೋಗದಲ್ಲಿ ಸತತ 7 ಗಂಟೆಗಳ ಕಾಲ ನಡೆದ ರಕ್ಷಣಾ ಕಾರ್ಯಾಚರಣೆಯ ಬಳಿಕ ಎಲ್ಲ ಪ್ರವಾಸಿಗರನ್ನು ಯಾವುದೇ ಗಾಯಗಳಿಲ್ಲದೆ ಕೆಳಕ್ಕೆ ಇಳಿಸುವಲ್ಲಿ ತಂಡಗಳು ಯಶಸ್ವಿಯಾಗಿವೆ. ಭಾರತ ಸೇರಿದಂತೆ ವಿಶ್ವದಾದ್ಯಂತ ಲಕ್ಷಾಂತರ ಮುಸ್ಲಿಂ ಬಾಂಧವರಿಂದು ಸೌದಿ ಅರೇಬಿಯಾದಲ್ಲಿ ಹಜ್ ಪ್ರಾರ್ಥನೆಯ ಪ್ರಮುಖ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. 5 ದಿನಗಳ ಕಾಲ ನಡೆಯಲಿರುವ ಪವಿತ್ರ ಹಜ್ ಧಾರ್ಮಿಕ ವಿಧಿವಿಧಾನಗಳ ಆರಂಭದ ಸಂಕೇತವಾಗಿ ನಿನ್ನೆ ದೇಶ ವಿದೇಶಗಳ ಯಾತ್ರಿಕರು ಮಿನಾ ನಗರದಲ್ಲಿ ಸೇರಿದ್ದರು. ಇಂದು ಮುಂಜಾನೆ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಯಾತ್ರಿಕರು ಹಜ್ನ ಅತ್ಯಂತ ಪ್ರಮುಖ ವಿಧಿವಿಧಾನಕ್ಕಾಗಿ ಹರಾಫತ್ನತ್ತ ಪ್ರಯಾಣ ಬೆಳೆಸಲಿದ್ದಾರೆ. ದಿನವಿಡೀ ಹರಾಫತ್ನಲ್ಲಿ ಕಳೆಯಲಿರುವ ಯಾತ್ರಾರ್ಥಿಗಳು ಜಗತ್ತಿನ ಕಲ್ಯಾಣಕ್ಕಾಗಿ ಹಾಗೂ ತಮ್ಮ ಪಾಪ ಕ್ಷಮಾಪಣೆಗಾಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಇರಾನ್ ಯುದ್ದವನ್ನು ಕೊನೆಗಾಣಿಸುವ ಯಾವುದೇ ಒಪ್ಪಂದವಾದರೂ ಅದರಲ್ಲಿ ಸೌದಿ ಅರೇಬಿಯಾ ಸೇರಿದಂತೆ ಹಲವು ರಾಷ್ಟಗಳು ಅಬ್ರಹಾಂ ಒಪ್ಪಂದವನ್ನು ಕಡ್ಡಾಯವಾಗಿ ಸೇರುವ ಷರತ್ತನ್ನು ಒಳಗೊಂಡಿರಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಸಂದೇಶ ಹಂಚಿಕೊಂಡಿರುವ ಅವರು, ಇರಾನ್ ಜೊತೆಗಿನ ಮಾತುಕತೆಗಳು ಸಕಾರಾತ್ಮಕವಾಗಿ ಮುನ್ನಡೆಯುತ್ತಿವೆ, ಆದರೆ ಒಂದು ವೇಳೆ ಒಪ್ಪಂದ ತಲುಪುವಲ್ಲಿ ವಿಫಲರಾದರೆ ಮತ್ತೆ ಯುದ್ದಕ್ಕೆ ಮರಳಬೇಕಾಗುತ್ತದೆ ಹಾಗೂ ಹಿಂದೆಂದಿಗಿಂತಲೂ ಭೀಕರ ಮತ್ತು ಬಲವಾದ ಸಂಘರ್ಷ ಎದುರಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಬಿ ಗುಂಪಿನ ಪಂದ್ಯದಲ್ಲಿ ಭಾರತ ತಂಡ ಮಾಲ್ಡೀವ್ಸ್ ವಿರುದ್ಧ 11-0 ಅಂತರದ ಭರ್ಜರಿ ಜಯ ಸಾಧಿಸಿ ಶುಭಾರಂಭ ಕಂಡಿದೆ. ಗುಂಪು ಹಂತದ ಪಂದ್ಯಗಳನ್ನು ಮುಕ್ತಾಯಗೊಳಿಸಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಇಂದಿನಿಂದ ಪ್ಲೇಆಫ್ ಹಂತಕ್ಕೆ ಚಾಲನೆ ದೊರೆಯಲಿದೆ. ಇಂದು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲನೇ ಕ್ವಾಲಿಫೈಯರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶಿಸಲಿದ್ದು, ಸೋತ ತಂಡಕ್ಕೆ ಕ್ವಾಲಿಫೈಯರ್ 2ರ ಪಂದ್ಯದಲ್ಲಿ ಫೈನಲ್ಗೆ ಇರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ದ ಭಾರತ ಶುಭಾರಂಭ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಎಸ್ ಪಿ ಗೀತಾ ಮೇಡಮ್ ಅವರು. ಮೇಡಮ್ ನಮಸ್ಕಾರ.
3: ನಮಸ್ತೆ.
2: ಈಗ ಸಿವಿಲ್ ಪ್ರಕರಣ ನಡೀತಾ ಇರ್ತದೆ, ಇದಕ್ಕಿದ್ದಂಗೆ ಯಾಕೋ ಅವರಿಗೆ ಅನಿಸುತ್ತೆ ನಮಗೆ ವಕೀಲರು ಅಷ್ಟ ಒಳ್ಳೆ ರೀತಿಯಾದಂತಹ ಸೇವೆ ನೀಡ್ತಾ ಇಲ್ಲ, ಒಳ್ಳೆ ಮಾಹಿತಿ ಕೊಡ್ತಾ ಇಲ್ಲ, ಸೊ ಬೇರೆ ವಕೀಲರನ್ನ ನಾವು ಬದಲಾವಣೆ ಮಾಡಬೇಕು ಅಂತ ಅನ್ಸುತ್ತೆ ಅವರಿಗೆ. ಆವಾಗ ಈ ತರ ಬದಲಾವಣೆ ಮಾಡಿದಾಗ ಅಯ್ಯೋ ಈ ನಾವು ಏನು ಪ್ರಕರಣ ನಡೀತಾ ಇರ್ತದೆ ಅದರ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅಂತ ಏನೋ ಒಂದು ಅನ್ಸುತ್ತೆ ಅವರಿಗೆ. ಹೇಗೆ ಮೇಡಮ್ ಈ ರೀತಿಯಾದಂತಹ ಒಂದು ಸಮಸ್ಯೆ ಉದ್ಭವ ಆದರೆ ಅಥವಾ ವಕೀಲರನ್ನ ಬದಲಾವಣೆ ಮಾಡಬಹುದಾ, ಪ್ರಕರಣದ ಮೇಲೆ ಏನಾದರೂ ಹೆಚ್ಚಿನ ಪರಿಣಾಮ ಬೀರುತ್ತಾ ಅಂತ ಅನ್ನೋದು ತಿಳಿಬೇಕಾಗಿದೆ.
3: ಇತ್ತೀಚೆಗೆ ಈ ಒಂದು ಅಂದ್ರೆ ಒಬ್ಬ ಲಾಯರ್ನ ಬದಲಾಯಿಸೋದು ಸಹ ಈಗ ಸರ್ವೇ ಸಾಮಾನ್ಯ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕೆಲವು ಸಲ ಕೆಲವು ವ್ಯಕ್ತಿಗಳು ಬಂದಾಗ ಅವರು ಕೇಳಿದಂತಹ ಸಮಯನ ಆಗ್ಲಿ ಕೇಳಿದಂತಹ ಒಂದು ಕೇಸಿನ ಬಗ್ಗೆ ಅಂದ್ರೆ ಆ ವ್ಯಕ್ತಿಗೆ ಈ ಒಬ್ಬ ಲಾಯರು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಮತ್ತೆ ಇವರು ಹೆಚ್ಚಿನ ದುಡ್ಡು ಕೇಳ್ತಾ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರು ಇಲ್ಲ ಈ ವಕೀಲರು ಬೇಡ ಬೇರೆಯವ್ರಿಗೆ ನಾವು ಕೊಡೋಣ ಅಂತ ತಗೊಂಡು ಹೋಗ್ಬೋದು. ಒಂದ್ ವೇಳೆ ಆ ರೀತಿ ತಗೋಬೇಕಾದ್ರೆ ನಿಮ್ಮಿಂದ ನೀ ಕೇಸ್ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ, ಸೊ ಹೀಗಾಗಿ ನನಗೆ ವಾಪಸ್ ಕೊಡಿ ಅಂತ ಆ ಪಕ್ಷಕಾರರು ಕೇಳಿದಾಗ ಅದನ್ನ NOC ಅಂತಾನು ಹೇಳ್ತಾರೆ. ಸೊ NOC ಮೂಲಕ ಅದನ್ನ ಅವ್ರಿಗೆ ವಾಪಸ್ ಕೊಡಬಹುದು. ಅವರು ನಂತರ ಅದನ್ನ ತಗೊಂಡು ಬೇರೆಯವರಿಗೆ ಅದನ್ನ ಇನ್ನೊಬ್ರು ವಕಾಲತ್ ಹಾಕ್ಲಿಕ್ಕೆ ಕೊಡಬಹುದು. ಬಟ್ ಇದರಲ್ಲಿ ಈ ವ್ಯಕ್ತಿ ಲಾಯರ್ ನಡೆಸಿದ್ದಾಗ್ಲಿ ಮತ್ತೆ ಆ ಲಾಯರ್ ನಡೆಸಿದ್ದಾಗ್ಲಿ ಯಾವುದೇ ರೀತಿ ವ್ಯತ್ಯಾಸ ಬರೋದಿಲ್ಲ. ಈಗ ಕೇಸ್ ಈ ಒಂದು ಎವಿಡೆನ್ಸ್ ಸ್ಟೇಜ್ ಅಲ್ಲಿ ಇದೆ, ಅದು ಮುಂದಿನ ಭಾಗನ ಇನ್ನೊಬ್ಬ ವಕೀಲರು ಮಾಡ್ಕೊಂಡು ಹೋಗ್ತಾರೆ ಹೊರತು ಇಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳು ಕಂಡು ಬರೋದಿಲ್ಲ.
2: ಮತ್ತೊಮ್ಮೆ ಎವಿಡೆನ್ಸ್ ತಗೋಬೇಕು ಆಗ್ಲಿ ಅಂತದೇನಿಲ್ಲ, ಎಲ್ಲಿ ಎಲ್ಲಿವರೆಗೆ ಬಂದಿರ್ತದೆ ಅಲ್ಲಿಂದ ಮುಂದುವರಿಸಬಹುದು,
3: ಕಂಟಿನ್ಯೂ ಮಾಡಬಹುದು. ಎಲ್ಲಿ ತನಕ ತಂದಿರ್ತಾರೆ, ಈಗ ಒಂದು ಆರ್ಗ್ಯುಮೆಂಟ್ ಸ್ಟೇಜ್ ಬಂದಿದೆ, ಇದೇನೇನ್ ಮುಗಿಯೋಗಂತ ಸಮಯ, ಸೊ ಇಂತ ಸ್ಟೇಜ್ ಅಲ್ಲೂ ಸಹ ಅವರು ವಕೀಲರನ್ನ ಬದಲಾಯಿಸ್ಕೋಬಹುದು. ಯಾಕಂದ್ರೆ ಅವರಿಗೆ ಯಾವುದೇ ಒಬ್ಬ ಪಕ್ಷಗಾರರಾಗ್ಲಿ ತಮಗೆ ಇಷ್ಟ ಬಂದಂತ ವಕೀಲರನ್ನ ಅವ್ರ ಮೂಲಕ ನಡೆಸುವಂತ ಒಂದು ರೈಟ್ಸ್ ಅಂತೂ ಅವ್ರಿಗಿದ್ದೇ ಇರುತ್ತೆ. ವಕಾಲತ್ತಲ್ಲೂ ಸಹ ಅದೇ ಹೇಳಿರೋದ್ರಿಂದ ನಿಮ್ಗೆ ಇಷ್ಟ ಬಂದಂತವ್ರಿಗೆ ನೀವು ಅವರು ವಕಾಲತ್ ಕೊಟ್ಟಾಗ ನಾವು ಅದನ್ನ ಹಾಕಿ ನಾವು ಅವ್ರ ಕೇಸನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ.
2: ಮೇಡಮ್ ಈಗ ಉಚಿತ ಕಾನೂನು ಸೇವೆ ಅಂತ ಸಿಗ್ತಾ ಇರ್ತದೆ ಅನ್ಕೋಣ, ಆಗ್ಲೂ ಕೂಡ ವಕೀಲರನ್ನ ಬದಲಾವಣೆ ಮಾಡಬಹುದು ಅವರು?
3: ಖಂಡಿತ. ಈಗ DLSA ಇಂದಾಗ್ಲಿ ನಾವು ತೆಗೆದುಕೊಂಡಂತಹ ವಕೀಲರುಗಳು ಸರಿಯಾದ ಟೈಮ್ಗೆ ಬರ್ತಾ ಇಲ್ಲ, ನನಗೆ ಕಾನೂನು ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ, ಯಾವ ದಿನ ಯಾವ ಕೇಸ್ ಇದೆ ಅಂತ ಹೇಳ್ತಾ ಇಲ್ಲ, ಮತ್ತಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಕೊಡ್ತಾ ಇಲ್ಲ, ನನಗೆ ಈ ವಕೀಲರ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇಲ್ಲ, ಸೊ ಹೀಗಾಗಿ ನನಗೆ ಬೇರೊಬ್ಬ ವಕೀಲರನ್ನ ನೇಮಕ ಮಾಡಿಕೊಡಿ ಅಂತಾನು ಸಹ ಕೇಳಬಹುದು.
2: ಹೀಗೆ ವಕೀಲರನ್ನ ನೇಮಕ ಮಾಡಿದಾಗ ಆ ವಕೀಲರಿಗೆ ಏನಾದರೂ ಸಮಸ್ಯೆ ಆಗತ್ತಾ?
3: ಖಂಡಿತ, ವಕೀಲರಿಗೂ ಸಮಸ್ಯೆ ಆಗಲ್ಲ, ಪಕ್ಷಕಾರರಿಗೂ ಸಮಸ್ಯೆ ಆಗಲ್ಲ. ಮಾಮೂಲಿ ಅವ್ರದ ವೃತ್ತಿನೇ ವಕೀಲ ವೃತ್ತಿ ಆಗಿರೋದ್ರಿಂದ ಅವರು ಆ ಕೇಸ್ ಅಲ್ಲ ಇನ್ನೊಂದು ಕೇಸ್ ಅಂತ ನಡೆಸಿಕೊಂಡು ಹೋಗ್ತಿರ್ತಾರೆ. ಪಕ್ಷಕಾರರು ಎಲ್ಲಿ ನಿಲ್ಲಿಸಿರ್ತಾರೋ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಇನ್ನೊಬ್ಬ ವಕೀಲರನ್ನ ನೇಮಕ ಮಾಡ್ಕೊಳ್ತಾರೆ. ಈಗ ಇಬ್ಬರಿಗೂ ಸಹ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ.
2: ತೊಂದರೆ ಇಲ್ವಾ? ಅವರವರ ಇಚ್ಛೆ ಅನುಸಾರವಾಗಿ ಅವರು ವಕೀಲರುಗಳನ್ನ ಬದಲಾವಣೆ ಮಾಡ್ತಾ ಮುಂದೆ ಸಾಗಬಹುದು. ವಕೀಲರಾದ SP ಗೀತಾ ಮೇಡಮ್ ಅವರೇ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ತೆ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆಗಳು.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ

14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

0: ಪನಿ ನಿನಿ ಧನಿ ದ ಬಮ ಪಬಸಿ ದ ಬಮ ಗಮ ಪನಿ ಬಮ ಪದ್ದಿ ಸರಿ ನಿ ಪನಿ ಸಗ ಸಗ ಗದ್ದರಿ ದಿದ್ದಿ ದ ಸ ಗರಿ ದ ನಿ ದ ಬರಿ ದಿದ್ದಿ ದ ಸರಿ ದ ನಿ ದ ಬಮ ಗ ಗ ಗ ಗಮ ಪನಿ ಸ ಗಮ ಮದ್ದರಿ ದ ಮಸತ್ತಿ ಪ್ರೇಮಿ ಸಗಮನ ಗುಮೋ.
1: ಕೆಜಿ ಜಯಸುದಾಸ್ ಅವರು ಹಾಡಿರುವ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳ್ತಾ ಇದ್ರಿ. ತ್ಯಾಗರಾಜ್ ಅವರ ಕೃತಿ ಇದು, ರಾಜ್ಕೋಟಿಯವರ ಸಂಗೀತವಿತ್ತು. ಇನ್ನು ಮುಂದೆ ಎಸ್ ಜಾನಕಿಯವರು ಹಾಡಿರುವ ಹೊಂಬಿಸಿಲು ಚಿತ್ರದ ಗೀತೆ, ಗೀತಪ್ರಿಯ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: 18 ಎಫ್ಎಂ ರೇನ್ಬೋ ಹಾಗೂ ಗೋಲ್ಡ್ ವಾಹಿನಿಗಳ ಸರ್ವೆ. 2010-11 11 ವಿವಿಧ ಭಾರತಿ ಕೇಂದ್ರಗಳ ಸರ್ವೆ. 2010-11 33 ಮುಖ್ಯ ವಾಹಿನಿ ಕೇಂದ್ರಗಳ ಸರ್ವೆ. 2011-12 36 ಮುಖ್ಯ ವಾಹಿನಿ ಕೇಂದ್ರಗಳ ಸರ್ವೆ. 2011-12 24 ಎಫ್ಎಂ ಕೇಂದ್ರಗಳ ಸರ್ವೆ. ಈ ಎಲ್ಲ ಅಧ್ಯಯನಗಳು ರಾಷ್ಟೀಯ ಮಟ್ಟದಲ್ಲಿ ನಡೆದಂಥವು. ಕೇಂದ್ರ ಸರ್ಕಾರದ ಫ್ಲಾಗ್ಶಿಪ್ ಕಾರ್ಯಕ್ರಮಗಳ ಪ್ರಭಾವದ ಅಧ್ಯಯನ ಈ ಭಾಗವಾಗಿ ನಡೆದಿತ್ತು. ಇವಲ್ಲದೆ ಪರಿಸರ ಹಾಗೂ ಅರಣ್ಯ ಮಂತ್ರಾಲಯದ ಆದೇಶದ ಮೇರೆಗೆ 2008-09 ನಡೆದ ಅಧ್ಯಯನ, ಇದೇ ವರ್ಷ ತಮಿಳುನಾಡಿನ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆಯ ಅಪೇಕ್ಷೆಯ ಮೇರೆಗೆ ರೇಡಿಯೋ ಕಾರ್ಯಕ್ರಮದ ಪ್ರಭಾವದ ಅಧ್ಯಯನ, ಇದೇ ವರ್ಷ ಕರ್ನಾಟಕ ಸರ್ಕಾರದ ಡಿಎಸ್ಇಆರ್ಟಿ ಪ್ರಾಯೋಜಿತ ಶೈಕ್ಷಣಿಕ ಕಾರ್ಯಕ್ರಮಗಳಾದ ಕೇಳಿಕಲಿ ಮತ್ತು ಚುಕ್ಕಿಚಿನ್ನ ಕಾರ್ಯಕ್ರಮಗಳ ಕುರಿತು ರಾಜ್ಯದ 80 ಸರ್ಕಾರಿ ಶಾಲೆಗಳಲ್ಲಿ ಅಧ್ಯಯನ, ಕೇಂದ್ರದ ಕೃಷಿ ಮಂತ್ರಾಲಯ ಪ್ರಾಯೋಜಿತ ಸರ್ವೆ ದೇಶದ 24 ರಾಜ್ಯಗಳು ಹಾಗೂ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇರುವ 96 ಆಕಾಶವಾಣಿ ಕೇಂದ್ರಗಳಲ್ಲಿ ಪ್ರಸಾರವಾದ ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರತಿಕ್ರಿಯೆ ತಿಳಿಯಲು ನಡೆಸಿದ ಅಧ್ಯಯನ. ಇದರಲ್ಲಿ 20,000 ಹಳ್ಳಿಗಳಲ್ಲಿ 2,00,000 ರೈತರ ಪ್ರತಿಕ್ರಿಯೆಯನ್ನು 30 ಸೆಪ್ಟೆಂಬರ್ 2008 ಮಾಡಲಾಯಿತು. ಇದು ಯಾವುದೇ ಒಂದು ಮಾಧ್ಯಮ ಸಂಶೋಧನಾ ಸಂಸ್ಥೆ ನಡೆಸಿದ ಅತ್ಯಂತ ದೊಡ್ಡ ಪ್ರತಿಕ್ರಿಯಾ ಅಧ್ಯಯನ ಎಂದು ಹೇಳಲಾಗಿದೆ. ಡಿಎವಿಪಿಯ ಮೂಲಕ ಎಫ್ಎಂ ವಾಹಿನಿಗಳ ಜಾಹೀರಾತು ಶುಲ್ಕವನ್ನು ನಿರ್ಧರಿಸಲು ಡಿಎವಿಪಿ ಪ್ರಾಯೋಜಿತ ಸರ್ವೆ. ಇದು ದೇಶದಾದ್ಯಂತ 84 ಪ್ರದೇಶಗಳಲ್ಲಿ 2009-10 ನಡೆದಿತ್ತು. 2008-09 ಅರುಣಾಚಲ ಪ್ರದೇಶದಲ್ಲಿ ಕಮ್ಯುನಿಟಿ ಸೆಟ್ಗಳ ವಿತರಣೆ ಕುರಿತ ಅಧ್ಯಯನವನ್ನು ವಿಶೇಷ ಕೋರಿಕೆಯ ಮೇರೆಗೆ ಮಾಡಲಾಗಿತ್ತು. ಇವುಗಳೊಂದಿಗೆ ವಿಭಾಗ ಆರಂಭವಾದಂದಿನಿಂದ ಅನೇಕ ಇಂತಹ ಸರ್ವೆಗಳನ್ನು ಮಾಡಿ ಸರ್ಕಾರದ ಯೋಜನೆಗಳ ಯಶಸ್ವಿ ಅನುಷ್ಠಾನಕ್ಕೆ ಅಗತ್ಯ ಬದಲಾವಣೆಗಳಿಗೆ, ಪ್ರಸಾರದಲ್ಲಿ ಆಗಬೇಕಾದ ಬದಲಾವಣೆಗಳಿಗೆ, ಪ್ರಸಾರವಾದ ಕಾರ್ಯಕ್ರಮಗಳ ಪ್ರಭಾವವೇ ಮೊದಲಾದ 10 ವಿಷಯಗಳಿಗೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಸರ್ವೆಗಳನ್ನು ನಡೆಸುತ್ತಲೇ ಬಂದಿದೆ. ಮೀಡಿಯಂ ವೇವ್ ಕೇಳುಗರ ಹಾಗೂ ಗ್ರಾಹಕಗಳ ಕುರಿತ ಸರ್ವೆಯನ್ನು ಕೂಡ 2015-16 ಸಂದರ್ಭದಲ್ಲಿ ಮಾಡಿದೆ. ಮೀಡಿಯಾ ಸಪೋರ್ಟ್ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಸಕ್ಸಸ್ ಸ್ಟೋರೀಸ್ ಆಫ್ ಆಲ್ ಇಂಡಿಯಾ ಎಂಬ ಪುಸ್ತಕವು ಈ ವಿಭಾಗದಿಂದ ಪ್ರಕಟವಾಗಿದೆ. ಇನ್ನು ಸೆಕ್ಯೂರಿಟಿ ಅಥವಾ ಸುರಕ್ಷಣಾ ವಿಭಾಗ. ಒಬ್ಬ ಉಪಮಹಾನಿರ್ದೇಶಕರು ಮತ್ತು ಸಹಾಯಕ ನಿರ್ದೇಶಕರು ಸುರಕ್ಷಣಾ ವಿಭಾಗ ಆಕಾಶವಾಣಿಯ ಹಾಗೂ ದೂರದರ್ಶನದ ಎಲ್ಲ ಕೇಂದ್ರಗಳ ಹಾಗೂ ಕಚೇರಿಗಳ ರಕ್ಷಣೆ ಸುರಕ್ಷತೆಯ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವೀರಪ್ಪನ್ ಅಡಗುದಾಣ ತಲುಪಿದ ಆಕಾಶವಾಣಿಯ ರಾಜಕುಮಾರ.
1: ಸಂದಿಗ್ಧದಲ್ಲಿ ನಮ್ಮ ಮಾಧ್ಯಮವಲ್ಲದೆ ಬೇರಾವ ಮಾಧ್ಯಮವು ಸಾಟಿ ಇಲ್ಲ.
0: ಮಿಂಚು ಕಿರು ರೂಪಕಗಳ ಸವಾರ.
2: ನೋಡು ನೋಡುತ್ತಿದ್ದಂತೆ ಸ್ಟಿಕ್ ಅನ್ನು ಗಗನಕ್ಕೆ ಚಿಮ್ಮಿಸಿ ಚಮೇಲಿಯ ತಲೆಗೆ ಗುರಿ ಇಟ್ಟ. ಓ ದೇವರೇ, ಕ್ಷಣಾರ್ಧದಲ್ಲೊಂದು ಕೊಲೆ ಜರುಗಿಯೇ ಬಿಟ್ಟಿತು.
0: ಮಾರ್ಕೆಟಿಂಗ್ ಮಂತ್ರ ಜಪಿಸಿ ಬದಲಾವಣೆಗೆ ಒಡ್ಡಿಕೊಂಡ ಗುರಿಕಾರ.
3: ನೇರವಾದ ಮಾತು, ನೇರವಾದ ಗುರಿ.
0: ಶ್ರೋತೃಗಳಿಗೆ ಉಣಿಸಿದರು ಕಾಕಂಬಿ ಸಾರ.
1: ಸಮಸ್ತ ಕನ್ನಡಿಗರ

0: ಕಾಮನ್ ಬೆಲ್ ಅರ್ಪಿಸುವ ಕಾಕಂಬಿ
1: ಕಾಕಂಬಿ ಉದಯಾದ್ರಿ
2: ಸ್ವಿಮ್ಮಿಂಗ್ ಪೂಲಿಗೆ ಸೇರ್ಕೋತೀವಿ ಈಜ್ ಕಲಿಬೇಕು ಅಂತ. ಯಾರು ಈಜ್ ಕಲ್ಸಲ್ಲ, ತಳ್ಳಿಬಿಟ್ಟು ಒಟ ಹೊಡ್ತಾರೆ. ನೀವು ಬದುಕಬೇಕು ಅಂದರೆ ಈಜ್ ಹೊಡಿಬೇಕು. ಹೇಗೆ ಏನೋ ಗೊತ್ತಿಲ್ಲ, ಬಟ್ ನನಗೆ ನಾವೇ ಕಲಿತಾ ಹೋದು, ನಾವೇ ಗುರುವಾದು.
3: ನಾನು ಕೆಲಸ ಮಾಡಿದ 6.5 ವರ್ಷದಲ್ಲಿ ಒಂದೇ ಒಂದು ದಿನವಾದರೂ ಕೂಡ ನಾನು ನಿಮ್ಮ ಶ್ರೀನಿವಾಸ್ ಪ್ರಸಾದ್ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಅಂತ ಹೇಳುವ ಅವಕಾಶ ಸಿಗಲೇ ಇಲ್ಲ. ಅಷ್ಟು ಕಟ್ಟುನಿಟ್ಟಾಗಿತ್ತು. ಅನೌನ್ಸ್ಮೆಂಟ್ಗಳನ್ನು ಬರೆಯೋದು, ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡೋದು, ಇದು ಬಹಳ ಮುಖ್ಯವಾಗಿತ್ತು.
1: ರಸಪ್ರಶ್ನೆಗಳ ರಾಜ ಎನಿಸಿಕೊಂಡವರು, ಒಗಟಿನ ಜಿಗುಟನ್ನು ಹಚ್ಚಿದವರು, ಸಿನಿಮಾ ಸಿನಿಮಾ ಸಿನಿಮಾ ಎಂದವರು ಶ್ರೀನಿವಾಸ ಪ್ರಸಾದ್. ರೇಡಿಯೋ ರೂಪಾಂತರ ಹಾಗೂ ನಿರೂಪಣೆ ಶ್ರೀನಿವಾಸ ಪ್ರಸಾದ್. ಉದಯಾದ್ರಿ ಮತ್ತು ಶ್ರೀನಿವಾಸ ಪ್ರಸಾದ್ ಇಬ್ಬರು ಓದಿದ್ದು ಮೆರೈನ್ ಜಿಯಾಲಜಿ, ಸಮುದ್ರ ಭೂವಿಜ್ಞಾನ. ಬಿದ್ದದ್ದು ಮಾತೆಂಬ ಸಮುದ್ರಕ್ಕೆ, ಸಂಚಾರ ಮಾಡಿದ್ದು ಆಕಾಶದಲ್ಲಿ, ತಲುಪಿದ್ದು ಭೂಮಿಯ ಶ್ರೋತೃಗಳನ್ನು. ವಿಜ್ಞಾನ ಓದಿದರೂ ಸಾಹಿತ್ಯದ ಗೀಳು. ಇಬ್ಬರು ಆಕಾಶವಾಣಿ ಸೇರಿದ್ದು 1984. ಉದಯಾದ್ರಿ ಹಾಗೂ ಶ್ರೀನಿವಾಸ ಪ್ರಸಾದ್.
2: ನಾನು ಹೋದ ಮೊದಲನೇ ವಾರ ಏನು 10ನೇ ದಿವಸ ಮುನ್ನೋಟ ಅಂತ 20-30 ಟೇಪ್ಗಳನ್ನು ಜೋಡಿಸ್ಬಿಟ್ಟು ಟೇಬಲ್ ಮೇಲೆ ನೀನು ಇವತ್ತು ಇದನ್ನು ಮಾಡಬೇಕು ಅಂತ ಹೇಳಿ ಒಟ್ಟೋಗ್ತಾ ಇರ್ತಾರೆ. ಹೇಗೆ ಏನೋ ಗೊತ್ತಿಲ್ಲ, ಬಟ್ ನನಗೆ ನಾವೇ ಕಲಿತಾ ಹೋದು.
1: ಉದಯಾದ್ರಿ ಪ್ರಸಾರ ಯಾತ್ರೆ ಆರಂಭಿಸಿದ್ದು ಮಂಗಳೂರಿನಿಂದ.
2: ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಆಗಿದ್ದಾಗ ನಿಮ್ಗೆ ಏನು ಅನುಕೂಲ ಇರುತ್ತೆ ಅಂತಂದ್ರೆ ಬೇರೆಯವರ ಕಾರ್ಯಕ್ರಮಗಳನ್ನು ಕೇಳ್ತೀರ.
1: 1991 ಕಾರ್ಯಕ್ರಮ ನಿರ್ವಾಹಕರಾಗಿ ಬೆಂಗಳೂರಿಗೆ ಬಂದರು.
2: ಬೆಂಗಳೂರಿಗೆ ಬಂದೆ, ಜ್ಯೋತ್ಸ್ನಾ ಕಾಮತ್ ಅವರಿದ್ರು, ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಅಷ್ಟೇ ಅವರು ಮೆಚ್ಚಿದ್ರು. ಜ್ಯೋತ್ಸ್ನಾ ಕಾಮತ್ ಅವರ ಪ್ರೀತಿ ವಾತ್ಸಲ್ಯ ನನಗೆ ದಕ್ತು, ಅದರಲ್ಲಿ ನಾನು ಭಾಗ್ಯಶಾಲಿ, ನಾನು ಅದನ್ನು ಹೇಳಲೇಬೇಕು. ಮೊದಲ ಕೆಲ ದಿನಗಳಲ್ಲಿ ಅವರು ನನ್ನ ಕೈಲಿ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಸರಣಿ ಕಾರ್ಯಕ್ರಮಗಳನ್ನು ಮಾಡಿ ಕ್ಯಾಸೆಟ್ ರೂಪದಲ್ಲಿ ತಂದು ಅದನ್ನು ಲೇಖನಗಳ ರೂಪದಲ್ಲೂ ಕೂಡ ಪ್ರಕಟವಾಯಿತದು. ಆ ಥರದ ಎರಡು ಸೀರಿಯಲ್ಗಳನ್ನು ನನ್ನ ಕೈಲಿ ಮಾಡಿಸು.
1: ಶತಮಾನದ ಅಪಹರಣ ಎಂದೇ ಕರೆಯಲ್ಪಡುವ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣವಾದಾಗ ವೀರಪ್ಪನ್ ರೇಡಿಯೋ ಕೇಳ್ತಾರೆ ಎಂಬ ಜಾಡು ಹಿಡಿದು ಆಕಾಶವಾಣಿ ಮೂಲಕ ವರನಟನ ಯೋಗಕ್ಷೇಮ ನೋಡಿಕೊಂಡು ಆಕಾಶವಾಣಿಯ ಶಕ್ತಿ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು. ಅಡುಗುದಾಣಕ್ಕೆ ಸಂದೇಶ ರೂಪಿಸಿದರು.
2: ನನಗಿನ್ನೂ ನೆನಪಿದೆ, ನೋಡಪ್ಪ ಇದು ರಾಜ್ಕುಮಾರ್ ಕಿಡ್ನಾಪ್ ಆಗಿದೆ, ಈ ಸಂದರ್ಭದಲ್ಲಿ ನಮ್ಮ ಪಾತ್ರ ಬಹಳ ಜವಾಬ್ದಾರಿದು, ನೀನು ನಿಭಾಯಿಸಬೇಕು. ಏನು ಮಾಡಬೇಕು, ರಾಜ್ಕುಮಾರ್ ಅವನ್ನು ಮುಟ್ಟೋಕೆ ಯಾವ ಮಾಧ್ಯಮಗಳು ಸಾಧ್ಯ ಇಲ್ಲ. ಮುಟ್ಟೋದೇನಿದ್ರೂ ಅಕಸ್ಮಾತ್ ನಮ್ಮದೇ, ಯಾಕಂತಂದರೆ ಅಷ್ಟರಲ್ಲಾಗಲೇ ನಮಗೆ ಖಾತರಿಯಾಗಿ ಗೊತ್ತಿತ್ತು ವೀರಪ್ಪನ್ ರೇಡಿಯೋ ಕೇಳ್ತಾನೆ.
4: ಅಡವಿಯಲ್ಲಿರುವ ವರನಟ ರಾಜ್ಕುಮಾರ್ ಅವರಿಗೆ ಕುಟುಂಬದ ಸಂದೇಶ.
5: ರೀ, ನಾನು ನಿಮ್ಮ ಪಾರ್ವತಿ ಮಾತಾಡ್ತಾ ಇದ್ದೀನಿ. ನೀವು ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ಮಕ್ಕಳೆಲ್ಲರೂ, ಎಲ್ಲ ಮಕ್ಕಳು ಚೆನ್ನಾಗಿದ್ದಾರೆ. ಎಲ್ಲರೂ ಎಲ್ಲರೂ ನಿಮ್ಮದೇ ಯೋಚನೆ, ಎಲ್ಲರೂ ನೀವು ಬರಬೇಕು ಬರಬೇಕು ಬರಬೇಕು ನಿಮ್ಮನ್ನು ನೋಡಬೇಕು ಅಂತ.
1: ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಅಣ್ಣವರು ಅರಣ್ಯದಿಂದ ಬಿಡುಗಡೆ ಹೊಂದಿ ಬಂದ ಮೇಲೆ ಮೊದಲ ಸಂದರ್ಶನ ನಿಮಗೆ ಕೊಡ್ತೇವೆ ಅಂತ ಭರವಸೆ ನೀಡಿದ್ರು. ಅಂತೆಯೇ ನಡೆದುಕೊಂಡಾಗ ಸಿಕ್ಕಿದ ಎಕ್ಸ್ಕ್ಲೂಸಿವ್ ಸಂದರ್ಶನ.
6: ನಾಡಿಗಾಗಮಿಸಿದ್ದು ನಮ್ಮ ಅಪಾರ ಶ್ರೋತೃಗಳಿಗಂತೂ ಬಹಳ ಸಂತೋಷ.
7: ನನಗೂ ಅಷ್ಟೇ, ಸಂತೋಷನ ಯಾವ ರೀತಿ ಹೇಳ್ಕೊಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೃದಯ ತುಂಬಿ ಬರುತ್ತೆ. ಯಾವ ನನ್ನ ಅಭಿಮಾನಿಗಳನ್ನ ದೇವರುಗಳು ಅಂತ ಹೇಳ್ತಾ ಇದ್ದೀನಿ, ಅವರುಗಳನ್ನ ಎಷ್ಟು ಬೇಗ ನಾನು ಕಾಣ್ತೀನೋ ಅಥವಾ ಕಾಣಕ್ಕೆ ಆಗುತ್ತೋ ಇಲ್ವೋ ಅನ್ನೋಂಥ ಸಂದೇಹ ಕೂಡ ನನ್ನಲ್ಲಿ ಮೂಡಿತ್ತು. ಆವಾಗ ನಲ್ಲಿ ಹೇಳಬೇಕು ಅಂದರೆ ಆಕಾಶವಾಣಿ ನಮಗೆ ಬಹಳ ಹತ್ತಿರದಲ್ಲಿತ್ತು. ಯಾವಾಗ ಸುದ್ದಿ ಸಮಾಚಾರಗಳು ಬರುತ್ತೆ ಅಂತ ಕಾಯ್ತಾ ಇರ್ತಿದ್ವಿ ನಾವು.
1: ಇದು ಕೂಡ ಶತಮಾನದಲ್ಲಿ ಒಬ್ಬ ಪ್ರಸಾರಕನಿಗೆ ದಕ್ಕಿದ ಅಪರೂಪದ ಅವಕಾಶ. ಸ್ಪಂದನ ಕಾರ್ಯಕ್ರಮದ ಯಶಸ್ಸು ಉದಯಾದ್ರಿ ಅವರ ಮತ್ತೊಂದು ಸಾಧನೆ.
2: ಪ್ರಭುವರು ಇನ್ನು ಮುಂದೆ ನೀನು ಹಾಗೆ ಮಾಡೋ ಹಾಗಿಲ್ಲ, ನಿಂದು ರಿಸಲ್ಟ್ ಓರಿಯೆಂಟೆಡ್ ಆಗಿರಬೇಕು, ಸಮಸ್ಯೆಯನ್ನು ಬೆನ್ನತ್ತಿ ಹೋಗಿ ಪರಿಹಾರವನ್ನು ದೊರಕಿಸ್ಬೇಕು ಅಂದರು. ಅವ್ರ ಬಾಯಲ್ಲೇ ಸಮಸ್ಯೆ ಹೇಳಿಸೋದು, ಇದನ್ನು ಪರಿಹಾರ ಮಾಡೋದು, 2ನೇ ದಿವಸ 3ನೇ ದಿವಸ ಪರಿಹಾರ ಹಾಕೋದು. ಒಮ್ಮೆ ಅವರ ಹೃದಯವನ್ನು ಗೆದ್ದುವ 3 ತಿಂಗಳು ಮಾಡ್ತಾರೆ ಏನೋ ನಂಬಿಕೆ ಬಂದ್ಬಿಡುತ್ತೆ ಅವರಿಗೆ. ಆಕಾಶವಾಣಿ ಕ್ಯೂ ಒಂದು ಅಂತಾರಾಷ್ಟ್ರೀಯ ಸಮಸ್ಯೆ ಬಂತು. ಸಗಾಯ್ ಮೇರಿ ಹೆಸರು

0: ಜ್ಞಾಪಕ ಇದೆ. ಆಕೆ ಈ ದುಬೈಗೆ ತನ್ನ ಕುಟುಂಬವನ್ನು ಸಲುಹುವ ಸಲುವಾಗಿ ಹೆಚ್ಚಿನ ಸಂಭಾವನೆ ಸಿಗುತ್ತೆ ಅಂತ ಹೋಗ್ಬಿಟ್ರು. ಅವ್ರ ಅಣ್ಣ ಇಲ್ಲಿದ್ದರು. ಒಂದು ದಿನ ಆಗ ಸ್ಪಂದನದ ವಿಭಾಗಕ್ಕೆ ಬಂದರು ಅವರ ಅಣ್ಣ. ಬಂದವರು ಒಂದು ತಮಿಳಿನಲ್ಲಿ ಪತ್ರ ತಂದಿದ್ರು. ನೀವೊಂದು ಸ್ವಲ್ಪ ದಯಮಾಡಿ ಇದನ್ನು ಮಾತಾಡಬೇಕು ಅಂದಾಗ ನಾವು ಈ ತಮಿಳು ಮತ್ತು ಕನ್ನಡ ಬಲ್ಲವರನ್ನು ಒಂದು ಸ್ವಲ್ಪ ಭಾಷಾಂತರ ಮಾಡೋದಕ್ಕೆ ಹೇಳಿದ್ರು. ಪತ್ರ ಘನಘೋರ ಪತ್ರ ಅದು. ಆಕೆ ಕದ್ದು ಬರೆದು ಎದುರುಗಡೆಯ ಇನ್ನೊಬ್ಬ ಸೆಕ್ಯೂರಿಟಿ ಗಾರ್ಡನ್ನು ರಿಕ್ವೆಸ್ಟ್ ಮಾಡಿ ಆ ಪತ್ರನ ಹಾಕಿರೋದು ಅಣ್ಣಂಗೆ. ಏನೇನು ಹಿಂಸೆ ಪಡ್ತೀನಿ ವಿವರಿಸಿ ಬರೀತಾ ಇದ್ರು. ತಕ್ಷಣವೇ ವಿಧಾನಸೌಧಕ್ಕೆ ಹೋದೋ, ಗೃಹ ಮಂತ್ರಿಯನ್ನು ಭೇಟಿಯಾದೋ. ಆಗ ಗೃಹ ಮಂತ್ರಿಗಳು ಬಹಳ ಅದನ್ನು ಅಷ್ಟರಲ್ಲಿ ನಮ್ಮ ಸ್ಪಂದನಕ್ಕೊಂದು ಹೆಸರು ಕೂಡ ಬಂದಿತ್ತು. ತಕ್ಷಣವೇ ಅವರು ಡೆಲ್ಲಿಯ ರಾಯಭಾರಿ ಕಚೇರಿಯನ್ನು ಮಾಡಿ, ಅಲ್ಲಿಂದ ದುಬೈನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಮಾಡಿ ಕೇವಲ ಒಂದು ತಿಂಗಳಲ್ಲಿಯೇ ಆಕೆನ ರಕ್ಷಿಸಿ ಕರ್ಕೊಂಡ್ಬಿಟ್ರು ಬೆಂಗಳೂರಿಗೆ. ಇದನ್ನು ನಮ್ಮ ಎಲ್ಲ ಕರ್ನಾಟಕದ ಪತ್ರಿಕೆಗಳು ಮೊದಲನೇ ಪುಟದಲ್ಲಿ ಪ್ರಕಟಿಸಿದ್ದು, ಮತ್ತು ಆಕಾಶವಾಣಿಯ ಈ ಸಾಹಸವನ್ನು ಬಣ್ಣಿಸಿತು.
1: ತಂದೆ ರಜತಾದ್ರಿ ಎಸ್, ತಾಯಿ ನಾಗಲಾಂಬಿಕ. ಹುಟ್ಟಿದ್ದು ಆಗಸ್ಟ್ 5 1959. ಆಕಾಶವಾಣಿ ಸೇರಿದ್ದು 1984. ಮಂಗಳೂರು, ಬೆಂಗಳೂರು, ಮೈಸೂರು, ಬೆಂಗಳೂರು ದೂರದರ್ಶನ ಮತ್ತು ಬೆಂಗಳೂರು ವಿವಿಧ ಭಾರತಿ ಕೇಂದ್ರಗಳಲ್ಲಿ ಸೇವೆ. ಮನೆಯಲ್ಲಿ ಸಾಹಿತ್ಯದ ವಾತಾವರಣ, ತಂದೆಯೇ ಗುರು, ಸ್ಫೂರ್ತಿ, ಮಾರ್ಗದರ್ಶಕ.
0: ಬಾಲ್ಯದಲ್ಲಿ ನಮ್ಮ ತಂದೆ ಕನ್ನಡ ಸಾಹಿತ್ಯಗಳ ಬಗ್ಗೆ ಚರ್ಚೆ ಮಾಡೋರು, ಗ್ರಂಥಗಳ ಬಗ್ಗೆ ಚರ್ಚೆ ಮಾಡೋರು, ಕುವೆಂಪುವಿನ ಸಂಪೂರ್ಣ ಸಾಹಿತ್ಯದ ಪರಿಚಯ ಮಾಡಿಕೊಟ್ಟವ್ರು ನಮ್ಮ ತಂದೆ.
1: ಆಡುಮಾತಿನ ಚಾಟ್ ಶೋ ಇರಲಿ, ಮಂತ್ರಿಗಳ ಜೊತೆ ನೇರ ಫೋನ್ ಇನ್ ಇರಲಿ, ನಾಟಕವಿರಲಿ, ರೂಪಕವಿರಲಿ, ಸಂದರ್ಶನ, ಸಂವಾದ, ಚರ್ಚೆ, ಹರಟೆ, ಎಲ್ಲ ಕಾರ್ಯಕ್ರಮಗಳಲ್ಲೂ ತಮ್ಮದೇ ವಿಭಿನ್ನ ಪ್ರಸ್ತುತೀಕರಣಕ್ಕೆ ಹೆಸರಾದವರು ಉದಯಾದ್ರಿ.
2: ದೇವರು ನೇನೋ ಬೈದು ಬಿಟ್ಟೆ. ದೇವರು ನಿನಗೆ ಶಾಪ ಕೊಟ್ಟಿದ್ದು, ವರ ಕೊಟ್ಟಿದ್ದು.
3: ಒಂದ್ ಪ್ರಕಾರ ಹೇಳಬೇಕು ಅಂದ್ರೆ ದೇವರು ನನ್ಗಂತೂ ವರ ಅಂತೂ ಕೊಟ್ಟಿಲ್ಲ, ಅದು ಶಾಪನೆ ಕೊಟ್ಟಿರೋದು.
1: ಒಂದು ಮಾರ್ಕ್ಸ್ ಪ್ರಶ್ನೆಗಳಿಗೆ ಉದಯಾದ್ರಿ ಉತ್ತರಗಳು. ನಿಮಗೆ ಇಷ್ಟವಾಗುವ ಪ್ರಸಾರದ ಪ್ರಕಾರ?
0: ರೂಪಕಗಳ ಕೊಡುವ ಸುಖ ಇದೆಯಲ್ಲ, ಅದು ನೀವು ಬಹುಶಃ ನಿಮಗೆ ಇನ್ಯಾವುದು ಇನ್ಯಾರು ಕೊಡೋಕ್ಕಲ್ಲ. ಅದೊಂಥರ ನೀವು ಬೇರೆ ಬೇರೆ ಎಷ್ಟೋ ಒಂದು ಭೋಜನ ರೆಡಿಯಾಗಿರಲಿ ಅಥವಾ ನೀವು ಸೌದಿರಲಿ, ಅಮ್ಮ ಮಾಡಿಕೊಟ್ಟು ಚಿತ್ರಾನ್ನ ಇದ್ದಂಗೆ. ನಂಗೆ
1: ಮಾರ್ಕೆಟಿಂಗ್ ಬಗ್ಗೆ,
0: ನಮ್ಮ ಸೃಜನಶೀಲತೆಯನ್ನು ನಾವು ಬಳಸ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಆಕಾಶವಾಣಿಗೆ ಒಂದಷ್ಟು ದುಡ್ಡು ಬಂತು ಜಾಹೀರಾತುಗಳ ಮೂಲಕ. ನಾವು ಯಾವತ್ತಿಗೂ ನಮ್ಮ ಗುರಿಯನ್ನು ಮುಟ್ಟಿದ್ದೇವೆ. ಇಷ್ಟು ದುಡಿಬೇಕು ಅಂತ ಗೆರೆ ಹಾಕಿರುತ್ತಲ್ಲ, ಅದು ಪ್ರಸಾರ ಭಾರತಿ ಆದಮೇಲೆ. ನಾನಂತೂ ಬಹುಶಃ ನಾನು ಕೊಟ್ಟ ಗುರಿಯನ್ನು ನಾನು ಸಾಧಿಸಿದ್ದೀನಿ.
1: ಬೇರೆಯವರಿಗೆ ಅಂದರೆ ಯೂತ್ಗೆ ಏನು ಹೇಳ್ತೀರಿ?
0: ಆಕಾಶವಾಣಿಯಲ್ಲಿ ನೀವು ಇರುವಷ್ಟು ದಿವಸವೂ ಕೂಡ ನಿಮಗೆ ವಯಸ್ಸಾಗಿರೋಲ್ಲ, ದೇಹಕ್ಕಾಗಿರುತ್ತೆ ಮನಸ್ಸಿಗಾಗಿರೋಲ್ಲ.
1: ಶತಮಾನದ ಅಪಹರಣ ಸಂದೇಶ ಸೂತ್ರಧಾರ ಪ್ರಸಾರಕ ಉದಯಾದ್ರಿ ನಿವೃತ್ತಿಯ ನಂತರ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ.
0: ನನಗೆ 2 ಯೂನಿವರ್ಸಿಟಿಲಿ ಓದ್ಕೊಂಡ್ಬಂದೆ, ಅವೆಲ್ಲ ಅಕ್ಷರ ಕಲಿಸ್ತು, ಬದುಕನ್ನು ಕಲಿಸ್ಲಿಲ್ಲ. ಇವತ್ತಿಗೂ ಕೂಡ ಆಕಾಶವಾಣಿಯಲ್ಲಿ ಯಾರಾದರೂ ಪಾಸಾಗಿ ಬಂದ್ಬಿಟ್ರೆ ಅಲ್ಲಿ ಕೂತು ಅವನು ಜೀವನದಲ್ಲಿ ಏನು ಬೇಕಾದ್ರೂ ಮಾಡಬಲ್ಲ. ಚಿರನೂತನ ಚಿರಂಜೀವಿ ಶಕ್ತಿ ಈ ಮಾಧ್ಯಮಕ್ಕಿದೆ. ಇಲ್ಲಿ ಕೆಲಸ ಮಾಡಿದ ಒಂದು ಧನ್ಯತಾ ಭಾವ ಅಂತೂ ನನ್ನಲ್ಲಿದೆ.
1: ಕಾರ್ಯಕ್ರಮಗಳಿಗೆ ಉದಕ ಉತ್ಸಾಹದ ಹುಲಿ ಉದಯಾದ್ರಿ. ಶ್ರೀನಿವಾಸ ಪ್ರಸಾದ್ ಭದ್ರಾವತಿ ಆಕಾಶವಾಣಿ ಕೇಂದ್ರದಲ್ಲಿ ಉದ್ಘೋಷಕರಾಗಿ ವೃತ್ತಿಪಯಣ ಆರಂಭ.
4: ನಮ್ಮನೆಗೆ ರೇಡಿಯೋ ಬಂದಿದ್ದೇ ನಾನು ಸುಮಾರು PUC ಓದುವಂತಹ ಕಾಲಕ್ಕೆ. ಅವಕಾಶ ಸಿಕ್ಕಾಗ ರೇಡಿಯೋದಲ್ಲಿ ತುಂಬಾ ಕೇಳ್ತಾ ಇದ್ದಿದ್ದು ಹಿಂದಿ ಚಿತ್ರಗೀತೆಗಳನ್ನ, ಅದರಲ್ಲೂ ಹಳೆಯ ಹಿಂದಿ ಚಿತ್ರಗೀತೆಗಳು ಅಂದ್ರೆ ತುಂಬಾ ಪ್ರಾಣ, ಜೊತೆಯಲ್ಲಿ ಕ್ರಿಕೆಟ್ ಕಾಮೆಂಟ್ರಿಯನ್ನ.
1: ಓದುತ್ತಿರುವಾಗ ಮಂಗಳೂರು ಆಕಾಶವಾಣಿಯ ಯುವವಾಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು. ಆಗ ಮುಂದೆ ತಾನು ಆಕಾಶವಾಣಿ ಸೇರ್ತೇನೆ ಎಂಬ ಕಲ್ಪನೆಯು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಇರಲಿಲ್ಲ.
4: ನಾಟಕ ರೂಪಕಗಳಿಗೆ ಧ್ವನಿ ಕೊಡೋದು, ಸ್ಕ್ರಿಪ್ಟ್ ಬರೆಯೋದು, ಅನುವಾದ ಮಾಡೋದು, ಸ್ವತಂತ್ರವಾಗಿ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡೋದು, ಹೀಗೆ ಹಲವಾರು ವಿಷಯಗಳನ್ನು ನಾನು ಭದ್ರಾವತಿ ಆಕಾಶವಾಣಿಯಲ್ಲಿದ್ದಾಗ ಕಲಿತೆ.
1: ಬಾಲ್ಯದಿಂದಲೂ ಸಿನಿಮಾ ಗೀಳು, ಸಿನಿಮಾ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ವಿಶೇಷ ಆಸಕ್ತಿ.
4: ಒಂದು ಸಿನಿಮಾ ಅಂದ್ರೆ ಸಾಮಾನ್ಯವಾಗಿ ನಮಗೆ ತೆರೆಯ ಮೇಲೆ ಕಾಣೋದು ದೃಶ್ಯ, ಚಿತ್ರ, ಕಥೆ ಮತ್ತು ಕಲಾವಿದರು, ಕೇಳೋದು ಹಾಡು. ಆದರೆ

0: ಒಂದು ಸಿನಿಮಾದ ಹಿಂದೆಯೇ ಹಲವಾರು ಕಥೆಗಳಿರ್ತವೆ, ವಿಶೇಷಗಳಿರ್ತವೆ. ಭದ್ರಾವತಿ ಆಕಾಶವಾಣಿಯಲ್ಲಿ ತುಂಬಾ ಸಂತೋಷದಿಂದ ಮಾಡಿದಂಥ ಒಂದು ಕೆಲಸದ ಬಗ್ಗೆ ಹೇಳಬೇಕು. ಅಲ್ಲಿ ಗಾಂಧಿ ಸ್ಮೃತಿ ಕಾರ್ಯಕ್ರಮ ಪ್ರಾರಂಭ ಆಯಿತು. 15 ನಿಮಿಷದ ಕಾರ್ಯಕ್ರಮ ಅದು. ಕಲೆಕ್ಟೆಡ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿ ಎನ್ನುವಂತಹ ಸಂಪುಟಗಳಿಂದ ಬರಹಗಳನ್ನ ಆಯ್ದು ಕನ್ನಡಕ್ಕೆ ಅನುವಾದ ಮಾಡಿ ಈ ಕೆಲಸವನ್ನ ನಾನು ಮತ್ತೆ ನನ್ನ ಗೆಳೆಯ ಜಿ ಕೆ ರವೀಂದ್ರ ಕುಮಾರ್ ಅವರು ಸುಮಾರು 3-4 ವರ್ಷ ಮಾಡಿದ್ವಿ. ತುಂಬಾ ಆತ್ಮತೃಪ್ತಿಯನ್ನು ಕೊಟ್ಟಂತ ಕಾರ್ಯಕ್ರಮ ಅದು.
1: ಆಕಾಶವಾಣಿ ಮಡಿಕೇರಿ ಆರಂಭವಾದಾಗ ನಿಲಯದ ಬೆಳವಣಿಗೆ ಕಾರ್ಯಕ್ರಮ ನಿರ್ಮಾಣದಲ್ಲಿ ಅಸ್ತೇ ವಹಿಸಿದರು.
0: ನಾನು ಕೆಲಸ ಮಾಡಿದ ಊರುಗಳೆಲ್ಲ ಕೂಡ ನನ್ನವೇ ಅಂಥೇಳಿ ನಾನು ಇವತ್ತಿಗೂ ಕೂಡ ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಆ ಎಲ್ಲ ಊರುಗಳ ಬಗ್ಗೆ, ಆ ಎಲ್ಲ ಆಕಾಶವಾಣಿ ಕೇಂದ್ರಗಳ ಬಗ್ಗೆ ನನಗೆ ತುಂಬಾ ಪ್ರೀತಿ ಇದೆ.
1: ತಂದೆ ಬಲರಾಮ ಪ್ರಸಾದ್, ತಾಯಿ ಅನಸೂಯಮ್ಮ ಭದ್ರಾವತಿ, ಗುಲ್ಬರ್ಗಾ, ಮಂಗಳೂರು, ಮಡಿಕೇರಿ, ಹಾಸನ, ಚಿತ್ರದುರ್ಗ, ಮೈಸೂರು ಕೇಂದ್ರಗಳಲ್ಲಿ ಸೇವೆ. ಆಕಾಶವಾಣಿ ಸೇರಿದ್ದು 1984. ಜಿವಿ ಅಯ್ಯರ್, ಗಿರೀಶ್ ಕಾಸರವಳ್ಳಿ, ಭಗವಾನ್, ಭಾರ್ಗವ ಮುಂತಾದ ದಿಗ್ಗಜ ನಿರ್ದೇಶಕರ ಸಂದರ್ಶನ ಮಾಡಿದ್ದಾರೆ. ನೂರಾರು ಫೋನ್ಇನ್ ಕಾರ್ಯಕ್ರಮಗಳ ನಿರೂಪಣೆ ನಿರ್ವಹಣೆ. ಕನ್ನಡ ವಾಕ್ಚಿತ್ರ ಕುರಿತ ಅಮೃತ ಸಿನಿಮಾ ಸಂಭ್ರಮ ಜನಪ್ರಿಯ ಸರಣಿ ಪುಸ್ತಕ ರೂಪದಲ್ಲೂ ಪ್ರಕಟವಾಯಿತು.
0: ನಾನು ನನ್ನ ವೃತ್ತಿ ಜೀವನದಲ್ಲಿ ಯುವಾಣಿ ಇರಬಹುದು, ಮಹಿಳೆಯರ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ, ಭಾಷಣ, ನಾಟಕ, ಹಿಂದಿ, ಸಂಸ್ಕೃತ, ಅಪರೂಪಕ್ಕೊಮ್ಮೆ ಕೃಷಿ, ಹೀಗೆ ಯಾವುದೇ ವಿಭಾಗವನ್ನು ಕೊಟ್ಟರು ಕೂಡ ಅದರಲ್ಲಿ ಕೆಲಸ ಮಾಡಿದ್ದಿದೆ.
1: ಹಾಸನ ಕೇಂದ್ರದಲ್ಲಿದ್ದಾಗ ಶ್ರವಣ ಬೆಳಗೊಳದ ಬಾಹುಬಲಿ ಮಸ್ತಕಾಭಿಷೇಕ ಪ್ರಸಾರದ ಜವಾಬ್ದಾರಿ, ಮಂಗಳೂರು ಕೇಂದ್ರದಲ್ಲಿ ಬೆಳ್ಳಿಹಬ್ಬ ಆಚರಿಸಿದಾಗ ಮಂಗಳಧ್ವನಿ ನೆನಪಿನ ಸಂಚಿಕೆಯ ಸಂಪಾದಕತ್ವ ವಹಿಸಿದ್ದರು.
0: ನಾನು ನಿವೃತ್ತನಾಗಿ 3 ವರ್ಷ ಕಳೆದ ಮೇಲೆ ಈ ತಲೆಮಾರಿನ ತುಂಬಾ ಪ್ರಸಿದ್ಧ ಕವಯತ್ರಿಯೊಬ್ಬರಿಂದ ಒಂದು ಫೋನ್ ಬಂತು. ನನ್ನ ಹತ್ರ ಮೊದಲ ಬಾರಿಗೆ ಒಂದು ಕಥೆಯನ್ನ ಹೇಳಿ ಬರೆಸಿ ಪ್ರಸಾರ ಮಾಡಿಸಿದ್ರಿ, ಕಥೆ ಬರೀಲಿಕ್ಕೆ ನೀವೇ ನನಗೆ ಪ್ರೇರಣೆ ಆಗಿದ್ರಿ, ಇವತ್ತು ನನ್ನ ಮೊದಲ ಕಥಾ ಸಂಕಲನ ಹೊರಗಡೆ ಬರ್ತಾ ಇದೆ, ಅದನ್ನು ನಿಮಗೆ ಅರ್ಪಿಸಬೇಕು ಅಂತ ಇದ್ದೇನೆ, ನೀವು ದಯವಿಟ್ಟು ಪರ್ಮಿಷನ್ ಕೊಡಬೇಕು ಅಂತ. ಖುಷಿಯನ್ನು ಕೂಡ ಕೊಟ್ಟಂಥ ಪ್ರಸಂಗ ಅದು. ಚಿತ್ರದುರ್ಗ FM ಕೇಂದ್ರದಲ್ಲಿ ಕೆಲಸ ಮಾಡುವಾಗ ಬಾಲಕಾರ್ಮಿಕರ ಸಮಸ್ಯೆಯ ಬಗ್ಗೆ ಒಂದೆರಡು ಸರಣಿ ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದುಂಟು. ಇದರ ಜೊತೆಯಲ್ಲಿಯೇ ಮೈಸೂರು ಆಕಾಶವಾಣಿಯಲ್ಲಿ ಕೆಲಸ ಮಾಡುವಾಗ ಸತತವಾಗಿ 5 ವರ್ಷ ಆರೋಗ್ಯ ಕಾರ್ಯಕ್ರಮವನ್ನು ನೋಡಿಕೊಂಡಿದ್ದು, ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ವೈಯಕ್ತಿಕವಾಗಿ ನನಗೆ ಬಹಳ ಖುಷಿ ಕೊಟ್ಟಂತಹ ಸಂಗತಿ, ನಾಟಕಗಳನ್ನು ಒಂದೆರಡು ದಿನದಲ್ಲಿ ಅನುವಾದ ಮಾಡಿ ಪ್ರಸಾರಕ್ಕೆ ಕೊಟ್ಟಿದ್ದು ನೆನಪುಂಟು.
2: ಕೇಳಿ ರಾಷ್ಟ್ರೀಯ ನಾಟಕ ಶೇರ್ ಶಾ, ಮೂಲ ಹಿಂದಿ ರಂಗನಾಟಕ ಸೇಠ್ ಗೋವಿಂದ ದಾಸ್, ಕನ್ನಡ ಅನುವಾದ ಶ್ರೀನಿವಾಸ ಪ್ರಸಾದ್.
1: ಕಥಾಸಾಗರದಲ್ಲಿ ವಿಹರಿಸಿದರು.
0: ಹಾಸನದಲ್ಲಿ ಚದುರಂಗರ ಕಥೆಗಳನ್ನ ಓದಿದಂತಹ ಸಂದರ್ಭದಲ್ಲಿ ಅಲ್ಲಿನ ಪ್ರಸಿದ್ಧ ಕಲಾವಿದರೊಬ್ರು ಹುಡ್ಕೊಂಡು ಬಂದು ಆ ಕಥೆಗಳನ್ನ ಓದಿದ ಶೈಲಿ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ, ಬನ್ನಿ ನಾನು ನಿಮ್ದೊಂದು ಪೋರ್ಟ್ರೇಟ್ ಮಾಡಬೇಕು ಅಂತ ಹೇಳಿ ಅವರ ಮನೆಗೆ ಕರೆದು ಔತಣ ಮಾಡಿ ಚಿತ್ರ ಬರೆದಿದ್ದು ಕೂಡ ಉಂಟು. ಒಟ್ಟು ಆಕಾಶವಾಣಿ ಅನ್ನುವಂಥದ್ದು ನಮಗೆ ಅನ್ನ ನೀಡಿ ಸಾಕಿ ಸಲಹಿದಂಥ ಒಂದು ಸಂಸ್ಥೆ, ಅದಕ್ಕೆ ನಾನು ಯಾವತ್ತೂ ಕೂಡ ಕೃತಜ್ಞನಾಗಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ.
1: ರಜತ ಪರದೆಯನ್ನು ಕರ್ಣಪಟಲಕ್ಕೆ ಇಳಿಸಿದರು ಸಿನಿಮಾ ಶ್ರೀನಿವಾಸ ಶ್ರೀನಿವಾಸ ಪ್ರಸಾದ.
3: ಬಾನುಲಿ ಕಲಿಗಳು ನುಡಿ ಚಿತ್ರಾವಳಿ ಕೇಳಿದಿರಿ. ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ,
1: ಧ್ವನಿ ಭಂಡಾರ ನೆರವು MS ಅನುಪಮ ಹಾಗೂ ಪುಣ್ಯವತಿ SB,
3: ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್.
4: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಗೊಳಿರದ ಚಿತ್ರ ಲೀಲೆಯದು. ಬದುಕು ಕದನದ ತೆರನೆ ನೋಡೆ ಲೀಲೆಯ ಕದನ, ಮೊದಲು ಮುಗಿವುಗಳಿರದ ಚಿತ್ರ ಲೀಲೆಯದು. ಇದರೊಳೆಂದಿಗೂ ಮಿರದು ಸೋಲ್ಗೆಲವು ಕಡೆ ಎಣಿಕೆ, ಸದರ ದಾಟವೇ ಮುಖ್ಯ ಮಂಕುತಿಮ್ಮ. ಇದರೊಳೆಂದಿಗೂ ಮಿರದು ಸೋಲ್ಗೆಲವು ಕಡೆ ಎಣಿಕೆ, ಸದರ ದಾಟವೇ ಮುಖ್ಯ ಮಂಕುತಿಮ್ಮ.

ನಮ್ಮ ಬದುಕಿಗೆ ಯಾವುದೋ ಒಂದು ಫಲ ಇದೆ ಅನ್ನೋದು ನಮ್ಮ ನಂಬಿಕೆ ಅನೇಕ ಜನಗಳಲ್ಲಿದೆ. ಹೀಗೆ ಬದುಕಿದ್ರೆ ಇಂತಹ ಫಲ, ಪುಣ್ಯ ಮಾಡಿದ್ರೆ ಇಂತಹ ಸ್ಥಾನ, ಪುಣ್ಯ ಮಾಡಿದ್ರೆ ಸ್ವರ್ಗ, ತುಂಬ ಪುಣ್ಯ ಮಾಡಿದ್ರೆ ಹೆಚ್ಚಿನ ಕಾಲದ ಸ್ವರ್ಗ, ತುಂಬ ಪುಣ್ಯ ಮಾಡಿದ್ರೆ ನಕ್ಷತ್ರ ಆಗ್ಬಿಡ್ಬಹುದು, ಇವುಗಳ ಕಲ್ಪನೆಗಳೆಲ್ಲ ನಮಗಿದೆ. ನಿಜವಾಗಿಯೂ ಇವುಗಳಿಗೆ ನಾವು ಅರ್ಥ ಹೇಳುವುದು ಹೇಗೆ? ಇದೊಂದು ಆಟ ಅಂತ ಕರೀತಾರೆ. ಯುದ್ಧವೂ ಹೌದು, ಆಟವೂ ಹೌದು. ಅಂದರೆ ನಮಗೆ ಇದು ಯುದ್ಧ ಅನ್ನುವ ಎಚ್ಚರ ಇದ್ದಾಗ ಅದನ್ನು ತೀವ್ರತೆಯಿಂದ ಹೋರಾಡ್ತೀವಿ, ಗೆಲ್ಲಬೇಕು ಅನ್ನುವಂತಹ ಛಲದಿಂದ ಹೋರಾಡ್ತೀವಿ. ಆದರೆ ಇದು ಆಟ ಅನ್ನಿಸಿದಾಗ ಅಲ್ಲಿ ಈ ತೀವ್ರತೆಯ ಕೊಳಕಿರಲ್ಲ, ಅಥವಾ ತೀವ್ರತೆಯ ಕಟುತನ ಇರಲ್ಲ. ಹೀಗಾಗಿ ನಮಗೆ ಈ ಎಚ್ಚರವೂ ಬೇಕು, ಛಲವೂ ಬೇಕು. ಬದುಕಿಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯ ಬದುಕಿಗೆ ಆರಂಭ ಅಂತ್ಯಗಳಿವೆ, ಅವು ಹುಟ್ಟು ಮತ್ತು ಸಾವುಗಳು ನಿಜ. ಆದರೆ ಒಟ್ಟು ಬದುಕಿದೆಯಲ್ಲ, ಅಂದರೆ ಈ ಸಮಷ್ಟಿ ಬದುಕು, ಯಾವುದೋ ಅನಾದಿ ಕಾಲದಿಂದ ಇನ್ಯಾವುದೋ ಅನಾದಿ ಭವಿಷ್ಯದವರೆಗೆ ಸಾಗಿಕೊಂಡು ಹೋಗುವಂತಹ ಈ ಜೀವನ ಸಾತತ್ಯ, ಈ ಜೀವನ ವಾಹಿನಿ, ಇದಕ್ಕೆ ಸೋಲು ಗೆಲುವು ಇಲ್ಲ. ಅಂದರೆ ಒಂದು ರೀತಿ ನಮಗನ್ಸೋದು ಈ ಪ್ರಕೃತಿಯಲ್ಲಿ ಇರತಕ್ಕಂತಹದ್ದು ಈ ನಿರಂತರತೆ, ಸಾತತ್ಯ. ಇಲ್ಲಿ ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ಸಮಷ್ಟಿಗೆ ಬೆಲೆ. ಹೇಗೆ ನದಿಯಲ್ಲಿ ಹರಿಯುವ ನೀರು ಅನೇಕ ಹನಿಗಳು ಅಥವಾ ನೀರಿನ ಕಣಗಳಿಂದ ಕೂಡಿರುತ್ತವೆ, ಆದರೆ ಪ್ರತಿಯೊಂದು ಕಣಕ್ಕೂ ನದಿಯಲ್ಲಿ ವಿಶೇಷವಾದ ಅಸ್ತಿತ್ವ ಇಲ್ಲ. ಅದು ಒಟ್ಟು ನದಿಯ ಹರಿವಿಕೆಗೆ ತನ್ನ ಪಾತ್ರವನ್ನು ಅಥವಾ ತನ್ನ ಪ್ರಯತ್ನವನ್ನು ಸೇರಿಸ್ತಕ್ಕಂತಹದ್ದು ಅಷ್ಟೆ. ಹಾಗಾಗಿ ಇರುವಾನಂದವೇ ಇದರ ಅವಸಾನಂ ಅಂತ ಒಂದು ಕಡೆ ಒಬ್ಬ ಕವಿ ಹೇಳ್ತಾನೆ. ಬದುಕು ಅಂದರೆ ಯಾವುದು? ಇರುವುದೇ ಅದರ ಗುರಿ. ಇರುವುದನ್ನು ಹೊರತಾಗಿರೋ ಯಾವುದೋ ಒಂದು ಗುರಿ ಇದೆ ಅಂತಲೋ, ಆ ಗುರಿಯ ಸ್ವರೂಪ ಏನು, ಅದಕ್ಕೆ ಅನುಗುಣವಾಗಿ ನಾನು ಬದುಕಬೇಕು ಅಂತಲೋ ನಾವು ಆಲೋಚನೆ ಮಾಡ್ತಾ ಕೂತ್ಕೊಳ್ಳೋದು ಅಷ್ಟು ಸಮಂಜಸವಲ್ಲ. ಬದುಕು ಅಂದರೆ ಬದುಕು. ಕನ್ನಡದಲ್ಲಿ ಬದುಕು ಅಂದರೆ ಎರಡು ಅರ್ಥ ಇದೆ. ಬದುಕು ಅಂದರೆ ಜೀವನ ಅನ್ನೋ ಅರ್ಥವೂ ಇದೆ, ಜೀವಿಸು ಅನ್ನೋ ಅರ್ಥವೂ ಇದೆ. ಜೀವನ ಅಂದರೆ ಏನು? ಜೀವಿಸುವುದೇ ಅಷ್ಟೇ. ಅದಕ್ಕೆ ಹೊರತಾದದ್ದು ಏನೋ ಇದೆ ಅನ್ನುವಂತಹ ಆಲೋಚನೆ ನಮಗೆ ಬೇಕಿಲ್ಲ.

ಕದಿ ಬೆಳೆದ ನಲುಮೆಯೊಂದು ಕಡೆ, ನರಜೀವನದ ರಣದಿ ವಿಧಿಯ ಬಲ ಒಂದು ಕಡೆ, ಚಿರವಿವೇ ಕದಿ ಬೆಳೆದ ನಲುಮೆಯೊಂದು ಕಡೆ, ಉರುಬುತಿರೆ ಪುರುಷಂಗೆ ನಲುಮೆ ಇಳಿತವೆ ಗೆಲುವು ಪುರುಷತನವೇ ವಿಜಯ ಮಂಕುತಿಮ್ಮ. ಉರುಬುತಿರೆ ಪುರುಷಂಗೆ ನಲುಮೆ ಇಳಿತವೆ ಗೆಲುವು ಪುರುಷತನವೇ ವಿಜಯ ಮಂಕುತಿಮ್ಮ.

0: ಮಾನವ ಜೀವನದ ಎರಡು ಶಕ್ತಿಗಳು ಅಂದರೆ ಪ್ರಾಯಶಃ ಇಲ್ಲಿ ಡಿ ವಿ ಜಿ ಹೇಳ್ತಾ ಇರೋದು, ಮನುಷ್ಯನ ಬದುಕು ಸಫಲವಾಗಬೇಕಾದ್ರೆ ಅಥವಾ ಮನುಷ್ಯನ ಬದುಕು ನೆಮ್ಮದಿಯಿಂದ ಕೂಡಿರಬೇಕಾದ್ರೆ ಸ್ವಂತ ಪ್ರಯತ್ನದ ಜೊತೆಗೆ ವಿಧಿಯ ನೆರವು ಬೇಕು ಅನ್ನೋದು ಅವರ ಉದ್ದೇಶ ಇದ್ದಾಗ ಕಾಣಿಸುತ್ತೆ. ವಿಧಿ ಅಂದರೆ ಏನು ಅನ್ನುವುದು ಮತ್ತೆ ಮತ್ತೆ ಅನೇಕ ಜನಗಳು ಎಲ್ಲ ಕಾಲಗಳಲ್ಲಿಯೂ ಪ್ರಶ್ನಿಸ್ಕೊಂಡು ಬಂದ ರೀತಿ. ಅದಕ್ಕೆ ಒಂದು ಇದೆಯೇ, ವಿಧಿ ಅಂದರೆ ಏನು ಅನ್ನುವಂತಹ ಚರ್ಚೆ ಸದಾಕಾಲ ನಡೆದಿರತಕ್ಕಂತಹದ್ದು. ಆದರೆ ಈ ವಿಧಿ ಅನ್ನೋದು ನಮ್ಮನ್ನು ಮೀರಿದ ಒಂದು ನಿಯಂತ್ರಕ ಶಕ್ತಿ ಅಂತ ಭಾವಿಸ್ಕೊಂಡು ಆ ಎಚ್ಚರದಿಂದ ನಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾಗ, ಆ ಎಚ್ಚರ ಕೊನೆಯವರೆಗೂ ಇದ್ದಾಗ ನಮ್ಮ ಜೀವನಕ್ಕೆ ಸಾರ್ಥಕ್ಯ ಉಂಟಾಗುತ್ತೆ, ನೆಮ್ಮದಿ ಉಂಟಾಗುತ್ತೆ. ನಲುಮೆ ಅಂತ ಕರೀತಾ ಇದ್ದಾರೆ, ವಿವೇಕಪೂರ್ಣವಾಗಿ ನಡೆಯುವ ನಲುಮೆ. ನಲುಮೆ ಅಂದರೆ ಒಂದು ರೀತಿಯ ಪ್ರೀತಿ, ಬದುಕಿನ ಬಗೆಗಿನ ಪ್ರೀತಿ. ನಾವು ಬದುಕಬೇಕು, ಈ ಬದುಕಿನ ಬಗ್ಗೆ ವಿಶೇಷವಾದಂತಹ ಆತ್ಮೀಯತೆಯನ್ನು ಆಪ್ತತೆಯನ್ನು ಒಳಗೊಳ್ಳಬೇಕು. ಆಗ ಮಾತ್ರ ಬದುಕು ನಮಗೆ ನಿರಾಶೆಯನ್ನು ಉಂಟು ಮಾಡೋದು ಇಲ್ಲ, ಹೋರಾಟ ಅಂತ ಅನಿಸೋದು ಇಲ್ಲ, ಸಾಕಪ್ಪ ಅನ್ನುವಂತಹ ವೈರಾಗ್ಯವನ್ನು ಉಂಟು ಮಾಡೋದಿಲ್ಲ. ಯಾರು ನಲುಮೆಯನ್ನು ಕೊನೆವರೆಗೂ ಉಳಿಸ್ಕೊಡ್ತಾರೆ, ನಾವು ಜೀವನ ಪ್ರೀತಿ ಅಂತ ಕರಿತೀವಿ. ಪ್ರಾಯಶಃ ಡಿ ವಿ ಜಿಯಲ್ಲಿ ಹೇಳ್ತಾ ಇರೋದು ಆ ಜೀವನ ಪ್ರೀತಿಯನ್ನು. ಜೀವನ ಪ್ರೀತಿ ಅಂದರೆ ಬದುಕಿಗೆ ಕೊನೆ ಇದೆ, ಆದರೆ ಆ ಕೊನೆ ಬರುವುದರ ಮುಂಚೆ ನಾನು ಮಾಡಬೇಕು ಅಂತಿರೋದನ್ನು ಮಾಡುವ, ಮಾಡಬೇಕಾದದ್ದನ್ನು ಮಾಡಿಯೇ ತೀರುವ ಒಂದು ರೀತಿಯ ಛಲ ಮತ್ತು ಆಸೆ ಇವೆರಡೂ ಇರಬೇಕು. ಇದನ್ನೇ ಪೌರುಷ ಅಂತ ಕರೀತಾರೆ. ಪೌರುಷ ಅಂದರೆ ಪುರುಷ ತನ್ನನ್ನು ಅವಲಂಬಿಸಿ ಮಾಡುವಂತಹ ಕೆಲಸ. ಆ ಪೌರುಷವೇ ನಿಜವಾದ ಗೆಲುವು. ಪೌರುಷ ಅಂದರೆ ಕೊನೆಯವರೆವಿಗೂ ನಾನು ಸಂಪೂರ್ಣವಾಗಿ ಇಲ್ಲ ಅನ್ನುವಂಥ ಭಾವನೆಯನ್ನು ಬಿಟ್ಟು ತನ್ನತನವನ್ನು ತೋರ್ಪಡಿಸ್ಕೊಳ್ಳೋದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಈಗ ಸಮಯ 9:05:20. ಈಗ ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭದಲ್ಲಿ ಕೇಳಿ ಯೋಗರಾಜ್ ಭಟ್ ವಿರಚಿತ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿರುವಂತಹ ಜಾನು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಟಿಪ್ಪು.

ರೋಮಿಯೋ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳ್ತಾ ಇದ್ರಿ. ಶ್ರೇಯಾ ಘೋಷಾಲ್ ಅವರು ಈ ಗೀತೆಯನ್ನು ಹಾಡಿದರು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ. ಗೀತಪಲ್ವ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪ್ರಸಾರ ಆಗುತ್ತೆ ಬ್ರೇಕಿಂಗ್ ನ್ಯೂಸ್ ಚಿತ್ರದ ಗೀತೆ. ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ನಾಗತಿಹಳ್ಳಿ ವಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಸ್ಟೀಫನ್ ಅವರ ಸಂಗೀತ. ಅದಾದ ನಂತರ ಡ್ರಾಮಾ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ವಿ ಹರಿಕೃಷ್ಣ ಅವರು ಗೀತೆಯನ್ನು ಹಾಡಿದ್ದಾರೆ. ಯೋಗರಾಜ್ ಭಟ್ ಅವರ ಸಾಹಿತ್ಯವಿದೆ. ವಿ ಹರಿಕೃಷ್ಣ ಅವರ ಸಂಗೀತ.

0: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಸಮಯ ಸರಿಯಾಗಿ 9:30:20. ಕಾರ್ಯಕ್ರಮ ಗಾನಗಂಗೆ.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
1: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
1: ನನ್ಗೆ ಗೊತ್ತಲ್ವಾ,
4: ಆರ್ಬಿಐ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಹಿಂಗೆ ಕಯ್ಯವ್ವ, ನಿನ್ ಕೂಸು ಹಳ್ಳಿಕತ್ತದ. ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
7: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
6: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
8: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: ನಿಮ್ಮ ಪ್ರೀತಿ ಪಾತ್ರ

ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ಗಾನಗಂಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈಗ ಸಮಯ 9:32 ಅಪ್ಪ, ಏನ್ರಿ ಮಕ್ಕಳ ಗಲಾಟೆ? ಈ ಸಮ್ಮರ್ ಹಾಲಿಡೇಸ್ ಯಾಕೆ ಬರುತ್ತೋ ಏನೋ, ಈ ಮಕ್ಕಳನ್ನ ತಡೆಯೋಕ್ಕೆ ಆಗ್ತಾ ಇಲ್ಲ. ಎಷ್ಟು ಗಲಾಟೆ ಮಾಡ್ತಾರೆ, ಎಷ್ಟು ಚೇಷ್ಟೆ ಮಾಡ್ತಾರೆ ಅಂತ ಎಲ್ಲ ಪೋಷಕರು ಸಹ ಅಂದ್ಕೊಳ್ಳೋದುಂಟು. ಈ ಒಂದು ಬೇಸಿಗೆ ರಜದಲ್ಲಿ ಯಾವಾಗಾದರೂ ಸ್ಕೂಲ್ ಶುರು ಆಗುತ್ತೋ ಅನ್ನೋರಿಗೆ ಜೂನ್ ಮೊದಲನೇ ವಾರದಿಂದ ಈಗಾಗಲೇ ಶಾಲೆಗಳು ಪ್ರಾರಂಭ ಆಗ್ತವೆ ಅನ್ನೋ ಮಾಹಿತಿ ಸಹ ಇದೆ. ಆದರೆ ಸಮ್ಮರ್ ವೆಕೇಷನ್ ಅಂತ ತಕ್ಷಣ ಮಕ್ಕಳಿಗೆ ಎಷ್ಟು ಖುಷಿ ಅಲ್ವಾ? ಆಗೆಲ್ಲ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ, ಕೈ ತೂತು ತಿಂತಾ ಇದ್ವಿ, ಏನೆಲ್ಲ ಆಟಗಳನ್ನು ಆಡ್ತಾ ಇದ್ವಿ. ಯಾಕ್ರಿ ದೇಶ ಯಾವುದಾದ್ರೇನು ಶಾಲಾ ಕಾಲೇಜುಗಳಿಗೆ ಬೇಸಿಗೆ ರಜೆಯನ್ನು ಯಾರು ನಿರ್ಧರಿಸಿದ್ರೋ ಗೊತ್ತಿಲ್ಲ. ಈ ಮಕ್ಕಳನ್ನ ನಾವು ತಡೆಯೋಕ್ಕಾಗ್ತಾ ಇಲ್ಲ ಅನ್ನೋರಿಗೆ ಅದರ ಹಿಂದಿರುವ ತರ್ಕ ಮಾತ್ರ ಅದ್ಭುತ ಅನ್ನೋದು ತಿಳ್ಕೋಬೇಕು. ಯಾಕೆಂದರೆ ನಿಜವಾಗಿಯೂ ಆ ರಜಾ ಅವಧಿ ಏನಿದೆಯಲ್ಲ, ಅದು ಕಲಿಕೆಗಿರುವ ವಿರಾಮ ಅಂತ ಹೇಳ್ಬೋದು. ಅದೊಂದು ಬಹು ಅಗತ್ಯದ ಆಯಕಟ್ಟಿನ ಸಂದರ್ಭ ಅಂತಲೂ ಸಹ ಹೇಳ್ಬೋದು. ಯಾಕೆಂದರೆ ಒಂದು ತರಗತಿಯನ್ನು ಓದಿ ಅಂತಿಮ ಪರೀಕ್ಷೆಯನ್ನು ನಡೆಸಿ ಫಲಿತಾಂಶ ಕೊಟ್ಟು ಒಂದು ಮಗು ಒಂದು ಹಂತ ಮೇಲಿರುವ, ಕೆಲವೊಮ್ಮೆ ಶಾಲೆ ಬದಲಾಯಿಸುವ ಈ ಅವಧಿ ಏನಿದೆಯಲ್ಲ, ಕೇವಲ ಶೈಕ್ಷಣಿಕ ಬದಲಾವಣೆಯ ಅವಧಿ ಅಷ್ಟೇ ಅಲ್ಲ, ಭಾರತದಂತಹ ನಮ್ಮ ದೇಶದಲ್ಲಿ ಅದು ಮಗುವಿನ ಮನಸ್ಸು, ದೇಹ, ಆರೋಗ್ಯಕ್ಕೂ ಸಹ ಅಗತ್ಯವಾಗಿ ಬೇಕಾಗಿರುವ ವಿರಾಮದ ಕಾಲ ಅಂತಲೇ ಹೇಳ್ಬೋದು. ಒಟ್ಟಾರೆ ಬೇಸಿಗೆ ರಜೆ ಆ 2 ತಿಂಗಳು ಇದೆಯಲ್ಲ, ತುಂಬಾ ಮಕ್ಕಳಿಗೆ ಸಂತೋಷ ಉಲ್ಲಾಸವನ್ನು ಕೊಡುವಂತಹ ಒಂದು ಸಮಯ ಅಂತಲೇ ಹೇಳ್ಬೋದು. ಆದರೆ ಬೇಸಿಗೆ ಕಾಲವನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೋಬಹುದು ಅನ್ನೋ ಕೆಲವು ಮಾಹಿತಿಗಳನ್ನು ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು.
1: ನೌಕರಿಗೆ ದಿನ ರಜಾ,

ಭಾನುವಾರ ಒಂದಿನ ರಜಾ ಬಂದರೆ ಸಾಕು, ಯಾಕಪ್ಪ ಈ ರಜಾ ಬರುತ್ತೆ, ಈ ಮಕ್ಕಳನ್ನ ಹಿಡಿಯೋದು ಹೇಗೆ ಅನ್ನೋ ಒಂದು ನಗರದ ಪ್ರದೇಶದ ಒಂದು ಪೋಷಕರಲ್ಲಿ ಇದು ಉದ್ಭವಿಸೋದು ಸಹಜ. ಆದರೆ ನಮ್ಮ ತಲೆಮಾರಿನ ಬೇಸಿಗೆ ರಜೆಯ ಸುಖವೇ ಬೇರೆ ಇತ್ತು ಅಂತ ಹೇಳ್ಬೋದು. ಅದೇನು ಅಂತಂದರೆ ನದಿ ಹೊಳೆಗಳಲ್ಲಿ ನೀರು ಕಡಿಮೆ ಆಗುವ ಹೊತ್ತು ಈ ಸಮ್ಮರ್ ಹೊತ್ತು. ಮರಳಿನಲ್ಲಿ ಮನೆ ಕಟ್ಟೋದು, ಈಜಾಡೋದು, ಮೀನು ಹಿಡಿಯೋದು, ಹಾಗೆ ಕಾಡು ಗುಡ್ಡ ಮರಗಳನ್ನು ಏರೋದು, ಮತ್ತು ಹಾಗೆ ಅಲ್ಲಿ ಬಿಡುವಂತಹ ಹಣ್ಣುಗಳನ್ನು ಕೊಯ್ದು ತಿನ್ನೋದು, ಮರಕೋತಿ ಆಡೋದು, ತೋಟ ಗದ್ದೆಗಳಿಗೆ ಇಳಿದು ಹಿರಿಯರಿಗೆ ಕೃಷಿ ಕಾರ್ಯದಲ್ಲಿ ನೆರವಾಗೋದು, ಒಂದಷ್ಟು ದಿನ ನೆಂಟರ ಮನೆಗಂತ ಹೋಗಿ ಅಲ್ಲಿ ಅಜ್ಜಿ ಹಾಕುವ ಕೈತುತ್ತನ್ನು ತಿನ್ನೋದು, ಯಕ್ಷಗಾನ ನೋಡೋದು, ನಾಟಕ ನೋಡೋದು, ಸಂತೆಗಳು, ಹೀಗೆ ಆ ರಜಾ ಹೇಗೆ ಮುಗೀತೋ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಹಳ್ಳಿಯ ಒಂದು ವಾತಾವರಣದಲ್ಲಿ.

ಬೇಸಿಗೆಯ ರಜಾ ದಿನಗಳು ಬಂತಂದ್ರೆ ಮಕ್ಕಳಿಗೆ ಮೈಂಡ್ ಫ್ರೆಶ್ ಆಗಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಗೊತ್ತಿರುತ್ತೆ. ಯಾಕೆಂದರೆ ಈಗಿನ ಒಂದು ಕಾಲದಲ್ಲಿ ಓದು ಅನ್ನೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಹೊರೆ ಹೊರೆ ಬ್ಯಾಗ್ಗಳನ್ನು ಹೊತ್ಕೊಂಡು ಹೋಮ್ವರ್ಕ್ಗಳನ್ನು ಮಾಡಿಕೊಂಡು ತಲೆಯಲ್ಲಿ ಎಲ್ಲ ತುಂಬಿಸ್ಕೊಂಡಿರುವಂತಹ ಮಕ್ಕಳಿಗೆ 2 ತಿಂಗಳು ಏನು ಸಮ್ಮರ್ ರಜಾ ಬರುತ್ತಲ್ಲ ಅದು ತುಂಬಾ ವಿಶ್ರಾಂತಿ ನೀಡುವಂತಹ ಒಂದು ಸಮಯ ಅಂತ ಹೇಳ್ಬೋದು. ಆದರೆ ಬೇಸಿಗೆಯ ರಜಾ ದಿನಗಳಲ್ಲಿ ಆಟ ಮತ್ತು ಪಾಠ ಎರಡನ್ನೂ ಸಹ ಸಮತೋಲನದಲ್ಲಿ ಕೊಂಡೊಯ್ಯುವ ಅದ್ಭುತ ಸಮಯ ಇದು ಅಂತಲೇ ಹೇಳ್ಬೋದು. ಇಲ್ಲಿ ಪಾಠ ಅಂತಂದರೆ ಶಾಲೆಯ ಬಾಯಿ ಪಾಠದ ಪುಸ್ತಕಗಳು ಅಲ್ಲ, ಬದಲಿಗೆ ಜೀವನದ ಮೌಲ್ಯಗಳನ್ನು ಮತ್ತು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಸುವ ಪ್ರಾಯೋಗಿಕ ಪಾಠಗಳನ್ನು ಕಲಿತಾರೆ ಮಕ್ಕಳು ಈ ಒಂದು ಸಮಯದಲ್ಲಿ. ನೀವು ಗಮನಿಸಿರ್ಬೋದು, ಬೇಸಿಗೆ ದಿನಗಳಲ್ಲಿ ಮೊಬೈಲು, ಟಿವಿ, ಪರದೆಗಳು ಅಂತ ಮಕ್ಕಳು ಟಿವಿ ಮುಂದೆಯೇ ಕೂತ್ಕೊಳ್ತಾರೆ. ಆದರೆ ಇದನ್ನು ಮಾಡದೆ ಮಕ್ಕಳನ್ನು ಈ ಮೊಬೈಲು ಮತ್ತು ಟಿವಿ ಪರದೆಗಳಿಂದ ದೂರವಿಟ್ಟು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾದ ಆಟಗಳಲ್ಲಿ ತೊಡಗಿಸೋದು ಬಹಳನೇ ಮುಖ್ಯ ಆಗತ್ತೆ. ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು. ಈಗ ಸಮಯ 9:48.

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಗೀತೆ ಇದೀಗ ಪ್ರಸಾರ ಆಗ್ತಾ ಇದೆ. ಆಶಾ ಭಟ್ ಅವರು ಹಾಡಿದ್ದಾರೆ, ಜೊತೆಗೆ ಸುನಿಧಿ ಗಣೇಶ್ ಹಾಗೂ ಸಂಗಡಿಗರು ಸಹ ಧ್ವನಿಯಾಗಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ, ವಾಸುಕಿ ವೈಭವ್ ಅವರ ಸಂಗೀತ.

0: ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಸಾಮಾನ್ಯವಾಗಿ ಎಲ್ಲ ಪೋಷಕರು ಮಾಡೋದು ಏನು ಅಂತಂದ್ರೆ, ರಜಾ ದಿನಗಳು ಬಂದಿದೆ, ಟಿ ವಿ ಮುಂದೆ ಕುತ್ಕೊಳ್ಳಿ, ಸೈಲೆಂಟ್ ಆಗಿದ್ರೆ ಸಾಕಪ್ಪ ಅನ್ನೋ ಒಂದು ಮನಸ್ಥಿತಿಗೆ ಎಲ್ಲ ಪೋಷಕರು ಸಹ ಬಂದಿರೋದು ಸಹಜವಾದಂತಹ ಒಂದು ವಿಷಯ ಅಂತಾನೆ ಹೇಳ್ಬೋದು. ಅದರ ಬದಲಿಗೆ ಸಮ್ಮರ್ ವೆಕೇಷನ್ ಅಂತ ಬಂದಾಗ ಕ್ರಿಕೆಟು, ಫುಟ್ಬಾಲು, ಬ್ಯಾಡ್ಮಿಂಟನ್ ಮಾತ್ರ ಅಲ್ಲ, ನಮ್ಮ ಸಾಂಪ್ರದಾಯಿಕ ಆಟಗಳಾದ ಲಗೋರಿ ಇರ್ಬೋದು, ಕುಂಟೆಬಿಲ್ಲೆ ಇರ್ಬೋದು, ಬುಗುರಿ ಇರ್ಬೋದು, ಚಿನ್ನಿದಾಂಡಿರ್ಬೋದು, ಅಥವಾ ಕಣ್ಣು ಮುಚ್ಚಾಲೆಯಂತಹ ಆಟಗಳನ್ನು ಆಡಿಸೋದ್ರಿಂದ ದೈಹಿಕ ಸಾಮರ್ಥ್ಯ ಹೆಚ್ಚುತ್ತೆ ಮತ್ತು ತಂಡದಲ್ಲಿ ಕೆಲಸ ಮಾಡುವ ಮನೋಭಾವ ಬೆಳೆಯುತ್ತೆ. ಹಾಗೂ ಒಟ್ಟಿಗೆ ಎಲ್ಲರೂ ಸೇರಿ ಆಟವಾಡಿದಾಗ ಬೇರೆಯವರ ಮನೋಗುಣಗಳನ್ನು ಸಹ ನಾವು ಅಳವಡಿಸ್ಕೊಳ್ಳುವಂಥ ಒಂದು ಅವಕಾಶ ಆಗುತ್ತೆ. ಇದಕ್ಕೆಲ್ಲ ಪೋಷಕರು ಮಾಡಬೇಕಾದಂತಹ ಒಂದೇ ಒಂದು ಕೆಲಸ, ಸ್ವಲ್ಪ ಸಮಯವನ್ನು ಮಕ್ಕಳಿಗಾಗಿ ಮೀಸಲಿಡೋದು, ಅವುಗಳಿಗೆ ನೀತಿ ಪಾಠಗಳನ್ನು ಹೇಳ್ಕೊಡುವಂತಹ ಕೆಲಸವನ್ನು ನಾವು ಮಾಡಿದಾಗ ಈಗಿನ ಮಕ್ಕಳು ಮುಂದಿನ ಒಳ್ಳೆಯ ಪ್ರಜೆಗಳಾಗಿ ನೀತಿವಂತರಾಗಿ ಬೆಳೆಯೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತಲೇ ಹೇಳ್ಬೋದು.
1: ಕಾಡು,
2: ಫಾರೆಸ್ಟ್,
1: ಬೆಟ್ಟ,
2: ಮೌಂಟೇನ್,
1: ಹೂ,
3: ಫ್ಲವರ್,
1: ಬೆಟ್ಟದ ಹೂ,
2: ಮೌಂಟೇನ್ ಫ್ಲವರ್.
1: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಎಲ್ಲಿ ಇನ್ನೊಂದ್ಸಲ ಹೇಳು.
1: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇ.
2: Sunlight let come, rain let it come, forest mountain.

ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್ ಟೂ ಮೆನಿ ವರ್ಡ್ಸ್ ವೇಟ್ ಒನ್ ಮಿನಿಟ್ ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್ ಡೈಲಿ ಡೈಲಿ ಕೌಂಟಿಂಗ್ ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್ ಡೈಲಿ ಡೈಲಿ ಕೌಂಟಿಂಗ್ 10 rupees ಆಫ್ಟರ್ ಜಾಯಿನಿಂಗ್ ರಾಮ್.

0: ಈಗ ಸಮಯ 10:50. ಈಗ ಕೆಲವು ಜಾಹೀರಾತುಗಳು.
1: ಯಾರು? ಓಹ್, ಸವಿರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
0: ಕಲ್ಪನೆಗೆ ಕನ್ನಡಿ.
5: ಏನೀ ಕಲಾ ವಿಲಾಸ, ಏನೀ ಮನೋವಿಕಾಸ.
0: ಸೃಜನಶೀಲತೆಗೆ ಮುನ್ನುಡಿ.
6: ಧನ್ಯನಾದೆ, ಧನ್ಯನಾದೆ. ಓಹೋ, ಕೇಳಬೇಕಯ್ಯ.
0: ಮನಸ್ಸಿನ ಸವಿನುಡಿ ರೇಡಿಯೋ.
7: ಪರಂಪರೆ ಇದು, ಚಿಕ್ಕತನದಿಂದ ಬಂದಿರೋದು ಹಾಡು, ಹಾಡ ಹಾಡೋದು.
0: ಏಕಾಂತದ ಮೆಲುಧ್ವನಿ, ಸಂತೆಯಲ್ಲಿ ಮಾರ್ದನೆ. ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ.
8: ಯಾವ ಊರಾಕೆ ನೀ ಮಾಯಕಾರ್ತಿ, ನನಗ ಎತ್ತಾವ ಮನಿ ಮನಿ ಆರ್ತಿ.
0: ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ ಆಕಾಶವಾಣಿ. ಆಕಾಶವಾಣಿ, ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮಾಲು వినాలని ఉందా మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: నా స్వరము నీ స్వరము సంగమమై మనసరంగా అవతరించి
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളു ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಸಮಯ ಆಗ್ತಾ ಇದೆ 10:05. ನೀವಿದ್ದೇವೆ ಗಾನಗಂಗೆ ಕಾರ್ಯಕ್ರಮದಲ್ಲಿ. ಸಾಮಾನ್ಯವಾಗಿ ಮಕ್ಕಳಿಗೆ ಸ್ಕೂಲು ಅಂದ ತಕ್ಷಣ 4 ಗೋಡೆಗಳ ಮಧ್ಯೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಎಷ್ಟೋ ಪಾಠಗಳನ್ನ ಕಲಿತು ಬರೆದು ಅದರಲ್ಲಿ ಅವರು ತುಂಬ ಹೋಗಿರ್ತಾರೆ. ಆದರೆ ಈ ಶಾಲೆಯ 4 ಗೋಡೆಗಳ ಮಧ್ಯೆ ಕಲಿಯಲಾಗದ ಎಷ್ಟೋ ವಿಷಯಗಳನ್ನು ರಜೆಯ ದಿನಗಳಲ್ಲಿ ಪರಿಸರ ಮತ್ತು ಹಿರಿಯರಿಂದ ಮಕ್ಕಳು ಕಲಿಯುವಂತಹ ಅವಕಾಶ ನಮಗೆ ಸಿಗುತ್ತೆ ಈ ಸಮ್ಮರ್ ವೆಕೇಷನಲ್ಲಿ. ಅದೇನು ಅಂತಂದರೆ ತಾತ ಅಜ್ಜಿಯರಿಂದ ಅಥವಾ ಹಿರಿಯರಿಂದ ಕರಕುಶಲ ವಸ್ತುಗಳ ತಯಾರಿಕೆ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಅಥವಾ ಕಸೂತಿ ಕಲೆಯ ನುರಿತ ಕೆಲಸಗಳನ್ನು ಕಲಿಯುವಂತಹ ಒಂದು ಸುವರ್ಣ ಅವಕಾಶ ಈ ಒಂದು ಸಮ್ಮರ್ ವೆಕೇಷನಲ್ಲಿ ನಮಗೆ ಸಿಗುತ್ತೆ. ಇದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚುವಂತೆ ಮಾಡುತ್ತೆ ಈ ಒಂದು ಕಾರ್ಯಚಟುವಟಿಕೆಗಳು. ಅಲ್ಲದೆ ಹಳ್ಳಿಯ ಮನೆಗಳಿಗೆ ಭೇಟಿ ನೀಡಿದಾಗ ಹಿರಿಯರಿಂದ ರಾಮಾಯಣ ಆಗಿರ್ಬೋದು, ಮಹಾಭಾರತದ ಕಥೆಗಳು, ಪಂಚತಂತ್ರದ ನೀತಿ ಕಥೆಗಳನ್ನು ಕೇಳೋದು, ಇದು ಕೇವಲ ಕಥೆಗಳಲ್ಲ, ಜೀವನಕ್ಕೆ ಬೇಕಾದ ನೈತಿಕ ಮೌಲ್ಯಗಳ ಪಾಠ ಅಂತಲೇ ಹೇಳ್ಬೋದು. ಏಕೆಂದರೆ ನಾರ್ಮಲಾಗಿ ಶಾಲೆಯ ದಿನಗಳಲ್ಲಿ ಇವೆಲ್ಲವನ್ನು ಸಹ ಕಲಿಸೋಕ್ಕೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದೇ ಇರುವಂಥದ್ದು ಬೇಸಿಗೆಯ ರಜೆಗಳಲ್ಲಿ

ಬೇಸಿಗೆ ರಜೆ ಅಂತ ಬಂದಾಗ ಏನೆಲ್ಲ ಕೆಲಸಗಳನ್ನು ಮಾಡಬಹುದು, ಮಕ್ಕಳಲ್ಲಿ ಯಾವ ರೀತಿಯಾದ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ಕೆಲವೊಂದು ಮಾಹಿತಿಗಳನ್ನು ಮಾತಾಡ್ತಾ ಇದ್ವಿ. ಹಾಗೆಯೇ ಇವೆಲ್ಲ ಕೆಲಸಗಳ ಜೊತೆ, ಅಂದರೆ ಆಟ, ಇಂಡೋರ್ ಆಟಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಇದರ ಜೊತೆಗೆ ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಸೋದು, ತಮಗೆ ಬೇಕಾದ ಒಂದು ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ಉದಾಹರಣೆಗೆ ಜ್ಯೂಸು, ಸ್ಯಾಂಡ್ವಿಚ್ ಇಂಥವನ್ನೆಲ್ಲ ತಯಾರಿಸೋದು ಕಲ್ತ್ಕೊಂಡ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದಾಗತ್ತೆ. ಮತ್ತು ತಮ್ಮ ಕೋಣೆಯನ್ನು ತಾವೇ ಸ್ವಚ್ಛಗೊಳಿಸುವ ಮೂಲಕ ಜವಾಬ್ದಾರಿಯನ್ನು ಸಹ ಕಲಿಸ್ಕೊಟ್ರೆ ಮಕ್ಕಳು ತುಂಬಾ ಅವ್ರಿಗೆ ಮುಂದೆ ತುಂಬ ಒಳ್ಳೆ ಆಗುತ್ತೆ. ಜೊತೆಗೆ ಗಿಡಗಳನ್ನು ನೆಡೋದಾಗಿರ್ಬೋದು, ಅವುಗಳಿಗೆ ದಿನವೂ ನೀರುಣಿಸೋದು, ಮತ್ತು ಬೇಸಿಗೆಯಲ್ಲಿ ತತ್ತರಿಸುವ ಹಕ್ಕಿ ಪಕ್ಷಿಗಳಿಗೆ ಮನೆಯ ಮಾಡಿಯ ಮೇಲೆ ನೀರು ಮತ್ತು ಧಾನ್ಯಗಳನ್ನು ಇಡುವ ಮೂಲಕ ಪ್ರಾಣಿ ಪಕ್ಷಿಗಳಲ್ಲಿ ಕರುಣೆ ತೋರುವ ಪಾಠವನ್ನು ಸಹ ನಾವು ಈ ಮೂಲಕ ಕಲಿಸ್ಬೋದು. ಈಗಾಗಲೇ ಗೊತ್ತಿದೆ. ಜೊತೆಗೆ ಕನ್ನಡದ ಪ್ರಮುಖ ಮಕ್ಕಳ ಸಾಹಿತ್ಯ, ಕಥೆ ಪುಸ್ತಕಗಳು ಅಥವಾ ವಿಜ್ಞಾನ ಮತ್ತು ಇತಿಹಾಸಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಬೋದು. ಮತ್ತು ಭಾಷಾ ಜ್ಞಾನ ಮತ್ತು ಕಲ್ಪನಾ ಶಕ್ತಿಯನ್ನು ಇದರಿಂದ ಉತ್ತಮಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಂತಾಗತ್ತೆ. ಇವೆಲ್ಲ ಸರಿ ರೀ, ಆದರೆ ಯಾರು ಹೇಳ್ಕೊಡೋರು? ಮಕ್ಕಳು ಮನೇಲಿ ಇರ್ತಾರೆ, ಆದರೆ ಪೋಷಕರು ಕೆಲಸಕ್ಕೆ ಹೋಗ್ತಾರಲ್ಲ, ಅಂಥವ್ರಿಗೇನು ರೀ ಮಾಡೋದು ಅನ್ನೋದು ಸಾಮಾನ್ಯವಾಗಿ ವರ್ಕಿಂಗ್ ವುಮೆನ್ಸ್ ಅಥವಾ ವರ್ಕಿಂಗ್ ಪೇರೆಂಟ್ಸ್ಗೆ ಬರುವಂತಹ ಒಂದು ಸಾಮಾನ್ಯ ಪ್ರಶ್ನೆ. ಹಾಗಾಗಿ ರೀ, ರಜಾ ಸಿಕ್ಕಿದ ಮರುದಿವಸ ಸಮ್ಮರ್ ಕ್ಯಾಂಪು, ನಾವು ಸಮ್ಮರ್ ಕ್ಯಾಂಪನ್ನು ಹಾಕ್ತೀವಿ. ಅಲ್ಲಿನೇ ಎಲ್ಲ ಹೇಳ್ಕೊಡ್ತಾರೆ, ಹಾಡೋದು, ಕುಣಿಯೋದು, ತೋಟ, ಹೊಳೆ, ನದಿಗಳು ಬದಲಾಗಿ ಅಲ್ಲಿಯೇ ಆರ್ಟಿಫಿಷಿಯಲ್ ಆಗಿ ಮಾಡೋ ಅಂತಹ ಒಂದು ಕೆಲಸಗಳನ್ನ ಈಗ ಸಮ್ಮರ್ ಕ್ಯಾಂಪಲ್ಲೇ ಹೇಳ್ಕೊಡ್ತಾರಲ್ಲ, ಅದಕ್ಕೆ ಯಾಕ್ರಿ ಬೇಕು ಇವೆಲ್ಲ ಹೇಳ್ಕೊಡೋಕ್ಕೆ ನಾವು ಅನ್ನೋದು ಹಲವಾರು ಪೋಷಕರ ಒಂದು ಪ್ರಶ್ನೆ. ಆದರೆ

ಸಮ್ಮರ್ ಕ್ಯಾಂಪಲ್ಲಿ ಹೇಳ್ಕೊಡೋದು ಕರೆಕ್ಟ್ ನಿಜ, ಆದರೆ ಪೋಷಕರು ಹೇಳ್ಕೊಡೋದು ನಾವು ಜವಾಬ್ದಾರಿಯುತವಾಗಿ ನಾವು ಹೇಳ್ಕೊಡ್ತೀವಿ ಅಲ್ವಾ, ಮನಸ್ಸಿಟ್ಟು ಹೇಳ್ಕೊಡ್ತೀವಿ, ಅವರನ್ನು ತಿದ್ದುತ್ತೀವಿ ತೀಡ್ತೀವಿ. ಯಾಕೆಂದರೆ ನಮ್ಮ ಮಕ್ಕಳು ಮಾತ್ರ ನಮ್ಮೊಂದಿಗೆ ಇರ್ತಾರೆ ಸಮ್ಮರ್ ಕ್ಯಾಂಪಲ್ಲಿ. ಹಲವಾರು ಮಕ್ಕಳ ಜೊತೆ ನಮ್ಮ ಮಗು ಸಹ ಒಂದು ಆಗತ್ತೆ. ಬಟ್ ಇದು ಒಂದು ರೀತಿಯಿಂದ ಒಳ್ಳೆಯದ, ಆದರೂ ಸಹ ಈ ಎಲ್ಲ ಕಥೆಗಳಾಗಿರ್ಬೋದು, ನೀತಿ ಕಥೆಗಳು, ಕೆಲಸಗಳಾಗಿರ್ಬೋದು, ಇವು ಪೋಷಕರಿಂದ ಮಾತ್ರ ಸಾಧ್ಯ ಆಗತ್ತೆ ಅನ್ನೋದು ಎಲ್ಲರ ಅನಿಸಿಕೆ. ನಿಮ್ಮ ಅಭಿಪ್ರಾಯ ಹೇಗಿದೆ ಅನ್ನೋದು ನೀವು ಮನಸ್ಸನ್ನು ಕೇಳಿಕೊಂಡಾಗ ನಿಮಗೆ ಗೊತ್ತಾಗತ್ತೆ ಅಲ್ವಾ.

ಗಾನಗಂಗೆ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ರೆ ಸಮಯ 10:24:40. ಒಟ್ಟಾರೆ ಬೇಸಿಗೆ ರಜಾ ದಿನಗಳು ಅಂತಂದ್ರೆ ಆಟ ದೇಹಕ್ಕೆ ಬಲ ನೀಡಿದ್ರೆ ಪಾಠ ಮನಸ್ಸಿಗೆ ಮತ್ತು ಬುದ್ಧಿಗೆ ಬೆಳಕನ್ನು ನೀಡುತ್ತವೆ. ಇವೆರಡರ ಸಮ್ಮಿಶ್ರಣವೇ ರಜಾ ದಿನಗಳನ್ನು ನಿಜವಾದ ಅರ್ಥದಲ್ಲಿ ರಸದೂಟವಾಗಿಸುತ್ತವೆ ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿದೆ. ಕೊನೆ ಗೀತೆ ಇದೀಗ ಪ್ರಸಾರ ಆಗುತ್ತೆ ಗಾನಗಂಗೆ ಕಾರ್ಯಕ್ರಮದಲ್ಲಿ.

0: ಈಗ ಕಾರ್ಯಕ್ರಮ ಸುನೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಪಾಡ್ಕಾಸ್ಟ್ ಆರ್ ವೈರಲ್ ರೀಲ್ಸ್ ಕೆ ಶೋರ್ ಮೇ ಸೋಚೋ ಅಸಲಿ ಓಜಿ ಕೌನ್ ಹೈ ಬಾಸ್, ರೆಟ್ರೋ ಇಸ್ ದ ನ್ಯೂ ಕೂಲ್ ಆರ್ ಇಂಡಿಯಾ ಕಾ ಸಬ್ಸೆ ಪಹಲಾ ಟ್ರೆಂಡ್ ಸೆಟರ್ ಹೈ ಅಪ್ನಾ ಆಕಾಶವಾಣಿ, ವಹಿ ಸುಕೂನ್ ವಾಲಿ ವೈಬ್, ಮ್ಯೂಸಿಕ್ ಆರ್ ಸಾಲಿಡ್ ಇನ್ಫೋ, ಪೂರೆ 90 ಸಾಲೋ ಸೆ ನಾನ್ ಸ್ಟಾಪ್ ಟ್ರೆಂಡಿಂಗ್. ಟ್ಯೂನ್ ಇನ್ ಕರೋ ಕ್ಯೂಂಕಿ ಲೆಜೆಂಡ್ಸ್ ಕಭಿ ಔಟ್ಡೇಟೆಡ್ ನಹೀ ಹೋತೆ. ಆಕಾಶವಾಣಿ 90 ಇಯರ್ಸ್ ಸೆ ಇಂಡಿಯಾ ಕಿ ಒರಿಜಿನಲ್ ಆವಾಜ್.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
2: ಸುನೇರೆಪ್ಪಲ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಸಾರ ಆಗುತ್ತೆ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಬಸೀರಾ ಚಿತ್ರದ ಗೀತೆ, ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಆರ್.ಡಿ. ಬರ್ಮನ್ ಅವರ ಸಂಗೀತ, ಅದಾದ ನಂತರ ಆಹಿಸ್ತಾ ಆಹಿಸ್ತಾ ಚಿತ್ರದ ಗೀತೆನ ಹಾಡಿದರೆ ಸುಲಕ್ಷಣಾ ಪಂಡಿತ್ ಅವರು, ಮುಕ್ತಿತಾ ಹಸನ್ ಅವರ ಸಾಹಿತ್ಯಕ್ಕೆ ಖಯ್ಯಂ ಅವರ ಸಂಗೀತ.

ಸುನೇರೆ ಪಲ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಭೀಮಿಸಾಲ್ ಚಿತ್ರಕ್ಕಿಂದು ಲತಾ ಮಂಗೇಶ್ಕರ್, ಕಿಶೋರ್ ಕುಮಾರ್ ಹಾಗೂ ಸುರೇಶ್ ವಾಡ್ಕರ್ ಅವರು ಹಾಡಿರುವ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ. ಇದಾದ ನಂತರ ಪ್ರೇಮ್ ಗೀತ್ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಸುರೇಶ್ ವಾಡ್ಕರ್ ಹಾಗೂ ಅನುರಾಧ ಪೌಡ್ವಾಲ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಇಂದಿವರ್ ಅವರ ಸಾಹಿತ್ಯಕ್ಕೆ ಜಗಜಿತ್ ಸಿಂಗ್ ಅವರ ಸಂಗೀತ.

ಆಶಾ ಭೋಸ್ಲೆ ಅವರು ಹಾಡಿರುವಂತಹ ಅಂಗೂರ್ ಚಿತ್ರದ ಗೀತೆ, ಗುಲ್ಜಾರ್ ಅವರ ಸಾಹಿತ್ಯವಿದೆ, ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ. ಸುನೇರಿ ಪಲ್ ಕಾರ್ಯಕ್ರಮದಲ್ಲಿ ಇದಾದ ನಂತರ ಪ್ರಸಾರ ಆಗುತ್ತೆ ಸಿಲ್ಸಿಲಾ ಚಿತ್ರದ ಗೀತೆ.

ಈಗ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಾರಂಭದಲ್ಲಿದೆ. ಮಾನಸ ಸರೋವರ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ. ನಂತರ ಸುವರ್ಣ ಸೇತುವೆ ಚಿತ್ರಕ್ಕೆಂದು ವಾಣಿ ಜಯರಾಮ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಹೊಸ ಬೆಳಕು ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಇದಾದ ನಂತರ ಬಾಡದ ಹೂ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಅಶ್ವಥ್ ವೈದಿ ಅವರ ಸಂಗೀತ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಇದುವರೆಗೂ ಮೂಡಿ ಬಂದವು. ಇದು ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೇಳಿ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನಾಳೆ ದೇಶದ ಮೊಟ್ಟಮೊದಲ ಹಾಗೂ ಅತಿದೊಡ್ಡ ರಾಷ್ಟೀಯ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಆಯೋಜಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶೃಂಗಸಭೆಗೆ ಚಾಲನೆ ನೀಡಲಿದ್ದಾರೆ ಎಂದು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ಪ್ರಸಾದ್ ಮನೋಹರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಸಕ್ಷಮ ನೀರು ನಿರ್ವಹಣೆ ವ್ಯವಸ್ಥೆ ರೂಪಿಸುವ ಗುರಿ ಹೊಂದಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಜಲತಜ್ಞರು, ಎಐ ಪರಿಣತರು ಮತ್ತು ತಂತ್ರಜ್ಞಾನ ಸಂಸ್ಥೆಗಳ 400ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನಮನ್ ಹಾಗೂ ಧರ್ತಿ ಆಬಾ ಜನ್ ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಶಿವಮೊಗ್ಗ ಜಿಲ್ಲೆ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ 17 ಇಲಾಖೆಗಳ ಸಮನ್ವಯದೊಂದಿಗೆ ಅಭಿಯಾನ ನಡೆಯಿತು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್ ತಿಳಿಸಿದ್ದಾರೆ. ಸದಾಶಿವಪುರದಲ್ಲಿ ಬುಡಕಟ್ಟು ಸಮುದಾಯದ ಅಲೆಮಾರಿ ಹಕ್ಕಿ ಪಿಕ್ಕಿ ಜನಾಂಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಪರಿಭಾವಿತ ಕಾಡು ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಪರಿಹರಿಸಲು ಕೊನೆ ಅವಕಾಶ ದೊರೆತಿದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಸಮೀಕ್ಷೆಗಾಗಿ ಸಮಿತಿ ರಚಿಸಲಾಗಿದೆ ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಅರಣ್ಯ ಇಲಾಖೆ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿ ಅವರು ಮಾತನಾಡಿದರು.
1: ಪ್ರಕೃತಿ ಪರಿಸರ ಉಳಿಸುವಲ್ಲಿ ಬಹಳಷ್ಟು ಶ್ರಮ ಮಾಡಿದ್ದಂಥದ್ದು ಜನ ಗಮನಿಸ್ತಾ ಇದ್ದಾರೆ. ನಮ್ಮ ಎದುರುಗಡೆ ಇರುವಂತಹ ಸವಾಲು ಏನಪ್ಪಾ ಮುಖ್ಯವಾಗಿ ಅಂತ ಹೇಳಿದ್ರೆ, ಮಾನವ ಪ್ರಾಣಿ ಸಂಘರ್ಷದಲ್ಲಿ ಬಹಳಷ್ಟು ಕಡೆ ಆನೆ ತುಳಿತದಿಂದ, ಚಿರತೆಯಿಂದ, ಹುಲಿಯಿಂದ ಏನ್ ಸಾವುಗಳಾಗ್ತಾ ಇದೆ. ಇದು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿಲ್ಲ, ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ನಮಗಿಂತ ಜಾಸ್ತಿನೇ ಇದೆ. ಆದರೂ ಮಾನವ ಜೀವ ಅತ್ಯಮೂಲ್ಯವಾದಂಥದ್ದು, ಜೀವ ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಅದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಸಾವುಗಳಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಇವತ್ತು ಒತ್ತುವರಿಗಂತೂ ಅವಕಾಶ ಇಲ್ಲ. ಇಂದು ಒತ್ತುವರಿ ಮಾಡಿದ್ದಂಥದ್ದು ಮತ್ತೆ ಪುನಃ ಮರುವಶ ಪಡಿಸಿಕೊಳ್ಳಿಕ್ಕೆ ಏನ್ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡಬೇಕು. ಅರಣ್ಯ ಇಲಾಖೆ ಬಗ್ಗೆ ಸಾರ್ವಜನಿಕರಲ್ಲಿ ಹಾಸ್ಟೈಲ್ ಥಿಂಕಿಂಗ್ ಇದೆ, ಎಲ್ಲ ಕಿರುಕುಳ ಕೊಡ್ತಾರೆ ಅನ್ನುವಂಥದ್ದು. ನೀವು ಸಾರ್ವಜನಿಕ

0: ಸೈನಿಕರ ಜೊತೆಯಲ್ಲಿ ಸೌಜನ್ಯತೆಯಿಂದ ವರ್ತನೆ ಮಾಡುವ ಕಾಯ್ದೆ ಕಾನೂನುಗಳು ಅವರಿಗೆ ತಿಳುವಳಿಕೆ ಹೇಳಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟದ 14ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 12 ವರ್ಷಗಳು ಇಂದಿಗೆ ಪೂರ್ಣಗೊಂಡವು. ವಿಕಸಿತ ಭಾರತ 2047ರ ಪರಿಕಲ್ಪನೆಯೊಂದಿಗೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಂದು ಒಂದು ಹೊಸ ಪರ್ವ ಆರಂಭವಾಯಿತು. ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಅಡಿ ಕರ್ನಾಟಕಕ್ಕೆ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಹಸಿರು ನಿಶಾನೆ ದೊರೆತಿದ್ದು ರಾಜ್ಯಕ್ಕೆ 123.26 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ರಾಜ್ಯಸಭೆ ಸಂಸದ ಈರಣ್ಣ ಕಡಾಡಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇಂಧನ ಭದ್ರತೆ ಹೆಚ್ಚಿಸುವ ಜೊತೆಗೆ ಜಾಗತಿಕ ಇಂಧನ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆಯನ್ನು ತಗ್ಗಿಸಲಿದೆ ಎಂದಿದ್ದಾರೆ. ಸಾಂದ್ರೀಕೃತ ಅನಿಲ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ ಮತ್ತೆ 2 ರೂಪಾಯಿ ಏರಿಕೆಯಾಗಿದೆ. 2 ವಾರದೊಳಗೆ ಸರಿಸುಮಾರು 6 ರೂಪಾಯಿ ಹೆಚ್ಚಳವಾದಂತಾಗಿದೆ. ಉಡುಪಿ ಜಿಲ್ಲೆ ಮಣಿಪಾಲ್ ರಜತಾದ್ರಿಯ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2013 ತರಬೇತಿ ಕಾರ್ಯಾಗಾರಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಚಾಲನೆ ನೀಡಿದರು. ದೋ ಬೂಂದ್ ಜಿಂದಗಿ ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಡಿದ್ದು 28ನೇ ತಾರೀಕು ಜರುಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಕಾರ್ಯಾರಂಭಿಸಿದೆ. ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGov.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ನಾಟಕ ನಾವು ಸೂಪರ್ ವಿಮೆನ್ನೆ. ರಚನೆ ನೇತ್ರಾ ಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕೇಳಿ ನಾಟಕ ನಾವು ಸೂಪರ್ ವಿಮೆನ್ನೆ.

0: ಪವಿತ್ರ ನಿಂತ್ಕೊಳ್ರಿ, ಏನ್ ಅಷ್ಟೊಂದ್ ಫಾಸ್ಟ್ ಆಗಿ ವಾಕ್ ಮಾಡ್ತಿದ್ದೀರಾ?
1: ಓ ಪರಿಮಳ, ಎಷ್ಟನೇ ರೌಂಡ್ ನಿಮ್ದು? ಏನೋ ಇಷ್ಟು ನಿಧಾನವಾಗಿ ಬರ್ತಾ ಇದ್ದೀರಾ?
0: ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದೇ ಫಸ್ಟ್ ರೌಂಡು.
1: ಬೇಗ ಬೇಗ ಹೆಜ್ಜೆ ಹಾಕ್ರಿ, ಒಂದ್ ಮೂರ್ ನಾಲ್ಕು ರೌಂಡ್ ಆದ್ರೂ ವಾಕ್ ಮಾಡೋಣ ರೀ. ಇವತ್ತು ನಿಮ್ಮ ಕ್ಲಿನಿಕ್ಗೆ ರಜೆನಾ?
0: ಹೂ ರೀ, ಕೆಲವು ಪೇಷಂಟ್ಸ್ಗೆ ಬೆಳಗ್ಗೆನೆ ಥೆರಪಿ ಮುಗಿಸಿದ್ದೆ, ಇನ್ನು ಕೆಲವು ಪೇಷಂಟ್ಸ್ಗೆ ಬೆಳಗ್ಗೆ ಕೌನ್ಸಿಲಿಂಗ್ ಬರೋಕ್ ಹೇಳಿದ್ದೆ. ತುಂಬಾ ಸಮಯ ಹಿಡಿಯುತ್ತೆ ನೋಡಿ ಫಾಲೋಅಪ್ ಪೇಷಂಟ್ಸ್ನ ನೋಡೋಕ್ಕೆ. ಹಾಗಾಗಿ ಬೆಳಗ್ಗೆ 11 ಕ್ಲಿನಿಕ್ ಓಪನ್ ಮಾಡಿಟ್ಕೊಂಡ್ರೆ 2 ಗಂಟೆವರೆಗೂ ಆಗತ್ತೆ.
1: ನೀವು ಬೆಳಗ್ಗೆನೂ ಕ್ಲಿನಿಕ್ ಓಪನ್ ಮಾಡಿದ್ರೆ ಇನ್ನು ನೀವು ಸ್ಕೂಲ್ ಕೌನ್ಸಿಲಿಂಗ್ ಅಂತ ಯಾವಾಗ ಹೋಗ್ತೀರಾ?
0: ಹಾ, ನಾಳೆ ಶಾಲಾ ಮಕ್ಕಳಿಗೆ ಕೌನ್ಸಿಲಿಂಗ್ ಇಲ್ಲ, ವಾರದಲ್ಲಿ 2 ಮಾತ್ರ ಶಾಲೆಗಳಿಗೆ ಹೋಗಿ ಕೌನ್ಸಿಲಿಂಗ್ ತಗೊಳ್ತೀನಿ.
1: ನೀವು ಏನೇ ಹೇಳಿ, ಇತ್ತೀಚೆಗಂತೂ ಮಕ್ಕಳ ಜೊತೆಗೆ ಪೇರೆಂಟ್ಸ್ಗೂ ಕೌನ್ಸಿಲಿಂಗ್ ಬೇಕನ್ಸತ್ತೆ.
0: ನಿಜ ಪವಿತ್ರ, ಪೇರೆಂಟ್ಸ್ ಸೈಕಾಲಜಿ ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀರತ್ತೆ.
1: ಓ ಅಲ್ಲಿ ನೋಡ್ರಿ ವಿಜಯ, ಯಾರ ಜೊತೆಗೋ ಏನೋ ಬಹಳ ಸೀರಿಯಸ್ ಆಗಿ ಮಾತಾಡ್ತಾ ಕೂತಿದ್ದಾರೆ.
0: ಯಾರವ್ರು? ಯಾರೋ ಹೊಸಬ್ರ ತರ ಕಾಣ್ತಾರೆ ಅಲ್ವಾ?
1: ಹ್ಮ್, ಹಾಯ್ ವಿಜಯ, ಏನ್ರಿ ವಾಕ್ ಮಾಡಲ್ವಾ, ಮಾತಾಡ್ತಾ ಕೂತ್ಬಿಟ್ಟಿದ್ದೀರಾ?
2: ಹಾ, ನೀವು ವಾಕ್ ಮಾಡ್ತಾ ಇರಿ, ಬರ್ತೀನಿ. ಇವರು ನನ್ನ ಫ್ರೆಂಡು.
0: ಮಾತಾಡಿ ಮಾತಾಡಿ, ಪರವಾಗಿಲ್ಲ.

0: ಅಮ್ಮ ವಿಜಯ ನಿಮ್ ಮಾತು.
1: ಓ, ಮಾತೆಲ್ ಮುಗಿತೆ ಹೇಳ್ರಿ.
0: ಇವ್ರನ್ನ ಎಲ್ಲೋ ನೋಡ್ದಂಗಿದೆಯಲ್ಲ ಅಲ್ವಾ?
1: ರೀ ಪರಿ, ಇವ್ರು ನನ್ ಫ್ರೆಂಡ್ ಹರಿಣಿ, ನಮ್ ಏರಿಯಾಗೆ ಹೊಸ್ದಾಗ್ ಬಂದಿದ್ದಾರೆ.
0: ಓ, ಅದೇ ಅವತ್ತು ಯೋಗಾಸನ ಕ್ಲಾಸ್ನಲ್ಲಿ ಸರಳ ಅವರು ಪರಿಚಯ ಮಾಡಿಸಿದ್ರಲ್ಲ, ನೆನಪಾಯ್ತು ನೆನಪಾಯ್ತು. ಸರಿ, ಅದಿರ್ಲಿ. ಏನಪ್ಪ ವಿಜಯ ಹರಿಣಿ, ಏನು ಅಷ್ಟೊಂದು ಮಾತಾಡ್ತಿದ್ರಲ್ಲ ಇಬ್ರುವೆ?
1: ನೋಡ್ರಿ, ಯಾವುದೋ ಪ್ರೈವೇಟ್ ಕಾಲೇಜ್ನಲ್ಲಿ ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ, ಅಪ್ಲೈ ಮಾಡಿ ಸೇರ್ಕೊಳ್ಳಿ ಹರಿಣಿ ಅಂತಿದ್ದೆ.
2: ಅಯ್ಯೋ, ಮನೇಲಿ ಬೇಡ ಅಂತಿದ್ದಾರೆ, ಅದಕ್ಕೆ ನಾನು ಏನ್ ಮಾಡೋದು ಅಂತ ವಿಜಯ ನಾನು ಮಾತಾಡ್ತಾ ಇದ್ವಿ.
0: ಯಾರು, ನಿಮ್ ಯಜಮಾನ್ರ ಅಥವಾ ನಿಮ್ ಅತ್ತೆ ಮಾವನ?
2: ಛೇ, ನಮ್ಮ ಮನೆಯವರೇ ಬೇಡ ಅಂತಾರ್ರಿ.
3: ಯಾಕೆ ಬೇಡ ಅಂತಾರೆ?
2: ಮೊನ್ನೆ ನಮ್ಮ ಮನೆಯವ್ರ ಜೊತೆ ಹೀಗೆ ಮಾತಾಡ್ತಿರುವಾಗ,
4: ಹರಿಣಿ ಹರಿಣಿ.
2: ಏನ್ರಿ?
4: ಏಪ್ರಿಲ್ 10 ನೈಟ್ ಟ್ರೈನ್ ಬುಕ್ ಮಾಡಿದ್ದೀನಿ. ಪ್ಯಾಕೇಜ್ ಟೂರು, 10 ದಿನ. ಮಕ್ಳಿಗೂ ಎಕ್ಸಾಮ್ ಮುಗಿತಿದೆ ಅಲ್ವಾ, ಅಪ್ಪ ಅಮ್ಮನಿಗೂ ಮನೇಲಿ ಕೂತ್ ಬೇಜಾರಾಗಿರುತ್ತೆ. ಮಧುರೈ ಮೀನಾಕ್ಷಿ ಟೆಂಪಲ್ಗೆ, ಕೇರಳದ ಅನಂತ ಪದ್ಮನಾಭ ಟೆಂಪಲ್ಗೆ ಹೋಗಿ ಬರೋಣ, ಆಯ್ತಾ?
2: ಹೌದಾ, ಯಾವತ್ತು ವಾಪಸ್ ಬರೋದು? ಏಪ್ರಿಲ್ 22 ಬೇರೆ ಮಕ್ಳಿಗೆ ಬೇಸಿಗೆ ಶಿಬಿರ ಇದೆ.
4: 7 ಪ್ಯಾಕೇಜ್ ಅಷ್ಟೇ, ಟ್ರಿಪ್ 18 ಮುಗ್ದೋಗುತ್ತೆ.
2: ಹೌದಾ ರೀ, ಏನ್ ಗೊತ್ತಾ, ನೆಕ್ಸ್ಟ್ ಜೂನ್ ಇಂದ ಇಲ್ಲೇ ಮನೆ ಹತ್ರ ಇರೋ ಕಾಲೇಜ್ನಲ್ಲಿ ಪೋಸ್ಟ್ ಖಾಲಿ ಇದೆಯಂತೆ, ಅಪ್ಲೈ ಮಾಡಿದೀನಿ ರೀ. ಮೇ 5 ಇಂಟರ್ವ್ಯೂ ಕರೆದಿದ್ದಾರೆ, ಅಟೆಂಡ್ ಮಾಡ್ಲಾ? ಸಿಕ್ಕಿದ್ರೆ ಜಾಯಿನ್ ಆಗ್ಲಾ ರೀ?
4: ಓ, ನಾನು ನಿನಗೆ ಮೊದಲೇ ಹೇಳಿರ್ಲಿಲ್ವಾ ರಿಣಿ, ನಾನೊಬ್ನೇ ದುಡಿಯೋದು ಸಾಕು ಅಂತ. ನೀನ್ ಆರಾಮ ಮನೇಲಿರು, ಮಕ್ಕಳು ನೋಡ್ಕೊಂಡು ಅವ್ರ ಪಾಠ ಮಾಡ್ಕೊಂಡು ಯಾಕೆ ಕೆಲ್ಸಕ್ಕೆ ಹೋಗ್ತೀಯಾ
2: ರೀ? ನಾನು ಇಷ್ಟೊಂದು ಓದಿ ಸುಮ್ನೆ ಮನೇಲಿ ಇರ್ಬೇಕಾ? MA ಇನ್ ಇಂಗ್ಲಿಷ್.
4: ಹೇ, ನೀನೇನ್ ಸುಮ್ನೆ ಇರ್ತೀಯಾ? ಯಾರು ಹೇಳಿ ಸುಮ್ನೆ ಇರ್ತೀಯಾ ಅಂತ ಹೇಳಿ? ಎಷ್ಟು ಮನೆ ಕೆಲಸ ಮಾಡ್ತೀಯ, ಎಷ್ಟು ನೀಟಾಗಿ ಮನೆ ನೋಡ್ಕತಿಯ, ಅದು ಅಲ್ದೆ ಮಕ್ಳಿಗೆ ಪಾಠ ಬೇರೆ ಹೇಳ್ಕೊಡ್ತೀಯ. ಯಾರು ಹೇಳಿದ್ದು ನೀನು ಸುಮ್ನೆ ಮನೇಲಿ ಇರ್ತೀಯ ಅಂತ ಹೇಳಿ?
2: ರೀ, ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ಇವೆಲ್ಲ ಮಾಡ್ಬೋದಲ್ವಾ?
4: ಹಾಗಲ್ಲ ಚಿನ್ನಾ, ಹೆಣ್ಮಕ್ಳು ಪಾಪ ಅಲ್ವಾ, ಒಳಗೂ ದುಡಿಬೇಕು ಹೊರಗೂ ದುಡಿಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ. ನೀನು ಕೆಲ್ಸಕ್ಕೆ ಹೋಗಿ ಬಂದು ಸಂಜೆ ಸುಸ್ತಾಗಿರ್ತೀಯ, ಆಮೇಲೆ ಫ್ರಸ್ಟ್ರೇಷನ್ ಇಂದ ಕೂಗಾಡ್ತೀಯ ಬೇರೆ. ಯಾಕೆ ಬೇಕು ಇವೆಲ್ಲ ನಿನ್ಗೆ ಹೇಳು?
2: ರೀ, ನೀವು ಇರ್ತೀರಲ್ವಾ, ನನಗೆ ಆಗಲ್ಲ ಅಂದಾಗ ನೀವು ಸೇರ್ಕೊಂಡು ಮಾಡಬಹುದು. ನೀವು ನನಗೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡಿದ್ರೆ ಇಬ್ರು ನಿಭಾಯಿಸ್ಕೊಂಡು ಹೋಗ್ಬೋದಲ್ವಾ?
4: ಅಲ್ಲ ಕಣೆ, ನೋಡು, ಲಾಸ್ಟ್ ಟೈಮ್ ನಾನು ಡೆಲ್ಲಿ ಕಾನ್ಫರೆನ್ಸ್ ಹೋಗಿದ್ದೆ, ಏನ್ ಸಮಸ್ಯೆ ಆಯ್ತಂತ ನಿನಗೆ ಗೊತ್ತಲ್ವಾ. ಅಪ್ಪ ಅಮ್ಮನಿಗೆ ಹುಷಾರು ಬೇರೆ ಇರಲಿಲ್ಲ, ಎಮರ್ಜೆನ್ಸಿ ಬಂತು, ಹಾಸ್ಪಿಟ್ಲಿಗೆ ನೀನೇ ಕರ್ಕೊಂಡು ಹೋದೆ, ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ದೆ, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಈಗ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಎಷ್ಟು ಕಷ್ಟ ಆಗುತ್ತೆ, ಜವಾಬ್ದಾರಿ ನೀನೇ ತಾನೇ ನೋಡ್ಕೊಬೇಕು.
2: ಹೌದು, ಆದರೂ ನಾನು ಹೊರಗೆ ಹೋಗಿ ದುಡಿಬೇಕು ಅನ್ಸುತ್ತೆ.
4: ಅಯ್ಯೋ ಹರಿಣಿ, ನೋಡಿಲ್ಲಿ, ನಿನಗೆ ನಾನು ಯಾವತ್ತಾದರೂ ದುಡ್ಡು ಕಡಿಮೆ ಮಾಡಿದ್ದೀನಾ? ನೀನು ಏನು ಕೇಳಿದ್ರು ಕೊಡಿಸ್ತೀನಿ ಅಲ್ವಾ? ನಾನು ದುಡಿತಿರೋದು ಯಾರಿಗೋಸ್ಕರ ಹೇಳು? ನಿನಗೆ ಮತ್ತು ನನ್ನ ಮಕ್ಳಿಗೋಸ್ಕರ ತಾನೇ? ಮತ್ತು ನೀನು ದುಡಿಯೋಕೆ ಹೋಗೋದು ಅವಶ್ಯಕತೆ ಇದೆಯಾ? ಆರಾಮಾಗಿ ಮನೇಲಿರೋದು ತಾನೇ? ಈ ಜಾಬು ಅವಶ್ಯಕತೆ ಇರೋರಿಗೆ ಸಿಗುತ್ತೆ ಬಿಡು, ನೀನ್ಯಾಕೆ ಇದ್ಕೋತೀಯ ಅವ್ರ ಕೆಲಸನ?
2: ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರ. ನಾನು ಕಾಲೇಜ್ಗೆ ಹೋಗಿ ಪಾಠ ಮಾಡಿದ್ರೆ ನಾನು ಕಲ್ತಿರೋದು 4 ಮಕ್ಳಿಗೆ ಉಪಯೋಗ ಆಗಲ್ವಾ? ನಾನು ಕಷ್ಟಪಟ್ಟು ಓದಿ ಅಷ್ಟೊಳ್ಳೆ ಮಾರ್ಕ್ಸ್ ತಗೊಂಡಿದ್ದೀನಿ, ಕಾಲೇಜ್ನಲ್ಲಿ ಮಕ್ಳಿಗೆ ಪಾಠ ಮಾಡೋಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ?
4: ಆಯ್ತಮ್ಮ, ಹಾಗಾದ್ರೆ ಒಂದ್ ಕೆಲಸ ಮಾಡ್ಬೋದು ನೋಡು, ಮಕ್ಳು ಸ್ವಲ್ಪ ದೊಡ್ಡವರಾದ್ಮೇಲೆ ಕೆಲ್ಸಕ್ಕೆ ಹೋಗು. ಈಗ ಆಗ್ಬೇಕು?
2: ನನ್ ಕಷ್ಟನೇ ಅರ್ಥ ಆಗ್ತಿಲ್ಲ ನಿಮ್ಗೆ.
4: ನಿನಗೆ ಎಷ್ಟು ಕೆಲಸ ಮಾಡ್ತಿದ್ಯಾ ಅಂತ ಹೇಳಿ ನಮಗೂ ಗೊತ್ತು, ಎಲ್ರಿಗೂ ಗೊತ್ತು, ಹೌದಾ? ಕಮಾನ್, ಗೆಟ್ ರೆಡಿ, ಇನ್ 3 ಮಾತ್ರ ಉಳಿದಿರೋದು. ಏನೋ ನಂದು ನಿಂದು ಮಕ್ಕಳದೆಲ್ಲ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಬೇಕು. ನಡಿ ನಡಿ ನಡಿ.

0: ನೋಡಿ, ನಮ್ಮ ಮನೆಯವರು ಈಗ ಹೇಳ್ತಿರೋದಕ್ಕೆ ನೀವೆಲ್ಲ ಏನ್ ಹೇಳ್ತೀರಾ? ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ನನ್ ಮನೇಲೇ ಇರ್ಬೇಕಾ? ನೀವೇ ಹೇಳಿ.
1: ಹರಿಣಿ, ನೀವು ಬೇಜಾರ್ ಮಾಡ್ಕೋಬೇಡಿ, ನಾ ಹೀಗ್ ಹೇಳ್ತೀನಿ ಅಂತ. ನಂಗೇನೋ ನಿಮ್ ಮನೆಯವ್ರು ಹೇಳೋದೇ ಸರಿ ಅನ್ಸುತ್ತೆ. ಯಾಕೆ ಗೊತ್ತಾ, ನಾನೂನು ಹೀಗೇನೆ MSc ಫಿಸಿಕ್ಸ್ ಮಾಡಿದೀನಿ, ಸುಮ್ನೆ ಮನೇಲಿ ಕೂರ್ಬೇಕಾ ಅಂತ ನಮ್ ಮನೆಯವ್ರ ಹತ್ರ ಆಗಾಗ ಬೇಜಾರ್ ಮಾಡ್ಕೊಂಡು ಹೇಳ್ತಿದ್ದೆ. ಹಾಗೆಲ್ಲ ನಮ್ ಮನೆಯವರು ಅಷ್ಟೇ ಹೀಗೇನೆ ಹೇಳ್ತಾ ಇದ್ರು. ಪವಿತ್ರ, ನೀನು ಮಕ್ಳ ಕಡೆ ಗಮನ ಕೊಡೆ, ಅವ್ರನ್ನ ಚೆನ್ನಾಗಿ ಓದ್ಸೆ, ಅವ್ರ ಚೈಲ್ಡ್ಹುಡ್ ನ ಎಂಜಾಯ್ ಮಾಡು ಅಂತ ಹೇಳ್ತಿದ್ರು. ಅದು ನಿಜ ಅನ್ನಿಸ್ತು. ಮಗನಿಗೆ ಚೆನ್ನಾಗಿ ಪಾಠ ಹೇಳ್ಕೊಟ್ನ, ಅವನಿಗೆ ಸ್ಟೇಟ್ ಮತ್ತೆ ನ್ಯಾಷನಲ್ ಲೆವೆಲ್ನಲ್ಲಿ ಒಳ್ಳೆ ರ್ಯಾಂಕ್ ಬಂತ, ಮೆಡಿಕಲ್ ಫ್ರೀ ಸೀಟ್ ಸಿಕ್ತಾ. ಈಗ ನೋಡಿ, ನಾನು ನಿಶ್ಚಿಂತೆಯಾಗಿ ಮನೆಯಲ್ಲೇ ಹೈಸ್ಕೂಲ್ ಮಕ್ಕಳಿಗೆ ಅಂತ ಟ್ಯೂಷನ್ ಸ್ಟಾರ್ಟ್ ಮಾಡಿದ್ದೀನಿ.

0: ಪರ್ಸನಲ್ ಲೈಫು ಆಯ್ತು, ಪ್ರೊಫೆಷನಲ್ ಲೈಫ್ ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ.
1: ರೀ ಪವಿತ್ರ, ನನಗೂ ಹರಿಣಿ ಅವ್ರ ತರಾನೆ ಬಿಗಿನಿಂಗ್ ನಲ್ಲಿ ಎಷ್ಟು ಕನ್ಫ್ಯೂಷನ್ ಆಗಿತ್ತು ಗೊತ್ತಾ? ನಮ್ಮ ಸೈಕಾಲಜಿನಲ್ಲಿ ಹೇಳೋ ಹಾಗೆ ಕಾಗ್ನಿಟಿವ್ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ನ ಚೇಂಜ್ ಮಾಡ್ಕೋಬೇಕು ಅಂತಾರೆ. ಹಾಗೆ ನನ್ ಬಗ್ಗೆ ನಾನೇ ಯೋಚನೆ ಮಾಡೋದನ್ನ ಬದಲಾಯಿಸ್ಕೊಂಡೆ ಗೊತ್ತಾ?
0: ಓ, ಬಹಳ ಇಂಟ್ರೆಸ್ಟಿಂಗ್. ಅದ್ ಹೇಗೆ ರಿಯಲಿ? ಅದ್ ಸಾಧ್ಯನಾ ಪರಿಮಳ?
1: ಹೌದು ಹರಿಣಿ, ನಿಮಗ್ ಗೊತ್ತಾ, ನಮ್ಗೆಲ್ಲಾರ್ಗೂ ಪ್ಲಾಸ್ಟಿಸಿಟಿ ಅನ್ನೋ ಗುಣ ಇರುತ್ತೆ, ಅಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಅಡಾಪ್ಟ್ ಆಗೋದು ಅಂತ. ನೋಡಿ, ನಮ್ ಕಾಲೇಜ್ ಡೇಸ್ ಮುಗಿತಾ, ನೆಕ್ಸ್ಟ್ ಮ್ಯಾರಿಡ್ ಲೈಫಾ, ಈಗ ನಮ್ಮ ನಿಜವಾದ ಪ್ರಿಫರೆನ್ಸ್ ನ ನಾವೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು.
2: ಕರೆಕ್ಟ್ ಆಗಿ ಹೇಳಿದ್ರಿ ಪರಿಮಳ. ಇಲ್ಲೇ ಇರೋದು ನೋಡಿ, ಹೆಣ್ಮಕ್ಳು ಕ್ವಾಲಿಫಿಕೇಶನ್ ಜೊತೆಗೆ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಅಂತ.
0: ಹೌದು, ನೀವ್ ಹೇಳ್ದಂಗೆ ಅವ್ರ ಪರ್ಸನಾಲಿಟಿ ಅವಳ ಫ್ಯಾಮಿಲಿ ಮೇಲೆ, ಮಕ್ಕಳ ಮೇಲೂ ತುಂಬಾ ಪ್ರಭಾವ ಬೀರುತ್ತೆ ವಿಜಯ.
3: ಹೌದಲ್ವಾ? ನೀವೆಲ್ಲ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿದೀರಾ, ನನಗೂ ಸ್ವಲ್ಪ ನನ್ನನ್ನೇ ಅವಲೋಕನ ಮಾಡ್ಕೋಬೇಕು ಅನ್ಸುತ್ತೆ.
0: ಹಾಗಂತ ಹರಣಿ, ನಾವು ಹೆಣ್ಮಕ್ಳು ಕೆಲ್ಸಕ್ ಹೋಗ್ಬಾರ್ದು ಅಂತ ಹೇಳ್ತಿಲ್ಲ. ನಮಗ್ ಅವಶ್ಯಕತೆ ಇದೆ ಅಂದಾಗ ಕೆಲ್ಸಕ್ ಹೋಗೋಣ, ಇಲ್ವಾ? ಮನೆಯವರಿಗೆ ನಮ್ಮ ಅವಶ್ಯಕತೆ ಇದೆ ಅಂದಾಗ ನಾವ್ ಮನೆಯಲ್ಲೇ ಇರೋಣ. ಆಗ ನಮ್ಮ ಮತ್ತೆ ಮನೆಯಲ್ಲಿರೋ ಎಲ್ಲರ ಮಾನಸಿಕ ದೈಹಿಕ ಆರೋಗ್ಯ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಹಾಗೆ ಸಮಯಕ್ಕೆ ಸರಿಯಾಗಿ ನಾವು ಒಂದಷ್ಟು ಮಕ್ಕಳಿಗೆ ಮಾರ್ಗದರ್ಶನ ಕೊಡ್ಬೋದಾ? ಇದೆಲ್ಲ ನಮ್ದೇ ರೀ, ಹೆಣ್ಮಕ್ಳದೇ ಜವಾಬ್ದಾರಿ.
2: ನಿಜ ಪವಿತ್ರ, ನಾವ್ ಈ ರೀತಿ ಒಳಗೆ ಹೊರಗೆ ಎಲ್ಲ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರೂ ಕೂಡ ಕೆಲ್ಸದ ಬಗ್ಗೆ ತುಂಬಾ ಕಿರಿಕಿರಿ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ನಾನ್ ಕಂಡ್ಕೊಂಡಿದ್ದೇನ್ ಗೊತ್ತಾ, ನಾನು ಓದಿರೋದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಆದ್ರೆ ನನಗೆ ಚಿಕ್ಕಂದಿನಿಂದಲೂ ಪುಸ್ತಕಗಳನ್ನ ಓದೋದಕ್ಕೆ ಬಹಳ ಆಸಕ್ತಿ ಇತ್ತು. ಜೊತೆಗೆ ಏನ್ ಗೊತ್ತಾ, ಸ್ವಲ್ಪ ಬರೆಯೋ ಅಭ್ಯಾಸ ಇದೆ, ಈ ಹವ್ಯಾಸ ರೂಢಿಸ್ಕೊಂಡಿದ್ದೀನಿ. ಹಾಗಾಗಿ ಏನೇ ಕಿರಿಕಿರಿ ಅನ್ನಿಸ್ದಾಗ, ಎಲ್ಲ ಕೆಲಸದ ಸಂದರ್ಭಗಳಲ್ಲೂ ಮನಸ್ಸಿಗೆ ಬೇಜಾರಾದಾಗ ಅದನ್ನ ಕುತ್ಕೊಂಡು ಬರೀತೀನಿ. ಕೆಲವೊಂದ್ ಸರಿ ಅದನ್ನ ಪೇಪರ್ಗೂ ಕೂಡ ಹಾಕಿಸ್ತೀನಿ.
3: ಹೌದಾ? ನೀವು ಬರ್ದಿರೋದೆಲ್ಲ ಪೇಪರ್ನಲ್ಲಿ ಬಂದಿದ್ಯಾ?
2: ಹೌದು, ಪೇಪರ್ನಲ್ಲಿ ಅಷ್ಟೇ ಅಲ್ಲ ರೀ, ನಾನ್ ಬರ್ದಿರೋದನ್ನ ಆಕಾಶವಾಣಿಯಲ್ಲೂ ಓದಿದೀನಿ. ಜೊತೆಗೆ ನನ್ನ ಮಗ ಮತ್ತೆ ನನ್ನ ಮಗಳು ಇಬ್ರಿಗೂ ಬರೆಯೋ ಅಭ್ಯಾಸ ಮಾಡಿಸಿದೀನಿ. ಅವರಿಬ್ರು ಕೂಡ ಪುಟ್ ಪುಟ್ಟ ಕವನಗಳನ್ನ ರಚನೆ ಮಾಡ್ತಾರೆ, ಅದನ್ನ ಪೇಪರ್ಗೆ ಕಳಿಸ್ತೀನಿ. ಇನ್ನೂ ಕೆಲವನ್ನ ಆಕಾಶವಾಣಿ ಮಕ್ಕಳ ಕಾರ್ಯಕ್ರಮದಲ್ಲಿ ಕೂಡ ಕಳಿಸ್ಕೊಟ್ಟಿದ್ದೀನಿ.
3: ಹಾಗಾದ್ರೆ ಮಕ್ಳಿಗೂ ನಿಮ್ಗೂ ತುಂಬಾ ಖುಷಿ ಆಗಿರ್ಬೇಕಲ್ವಾ?
2: ಹೌದು, ಮತ್ತೆ ನಮ್ ಮಕ್ಳದಂತೂ ತುಂಬಾ ಚೆನ್ನಾಗಿ ರೇಡಿಯೋಲಿ ಬಂದ್ರೆ, ಪೇಪರ್ನಲ್ಲಿ ಫೋಟೋ ಬಂದ್ರಂತೂ ನಮ್ಮ ಅತ್ತೆ ಮಾವ ತುಂಬಾನೇ ಖುಷಿ ಪಡ್ತಾರೆ.
3: ಹೌದಲ್ವಾ? ಮಕ್ಳಿಗೆ ಓದೋದ್ರ ಜೊತೆಗೆ ಹೀಗೆ ಎಕ್ಸ್ಟ್ರಾ ಕರಿಕ್ಯುಲರ್ ನಲ್ಲೂ ಅವರನ್ನ ಇನ್ವಾಲ್ವ್ ಮಾಡ್ಕೋಬೇಕು.
2: ಹೌದು, ಮತ್ತೆ ನಾವು ಈ ಹವ್ಯಾಸ ಮಾಡಿಕೊಂಡು ಮಕ್ಳಿಗೂ ಅದನ್ನ ರೂಢಿಸಿಕೊಡೋದನ್ನ ಹೇಳ್ಕೊಟ್ರೆ ಎಲ್ಲರ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇರುತ್ತೆ.
0: ಓಹೋ, ನಮ್ಮ ಸಕಲ ಕಲಾವಲ್ಲಭೇ ಸರಳ ಬರ್ತಾ ಇದ್ದಾರೆ, ಬನ್ನಿ ಬನ್ನಿ.
4: ಓ ಹಾಯ್, ಬಂದೆ ಬಂದೆ ಬಂದೆ.
0: ಓ ಹಾಯ್ ಸರಳ.
4: ಹಾಯ್. ಏನ್ರಿ ಎಲ್ಲ ಮಹಿಳಾ ಮಣಿಗಳು ಎಲ್ಲ ವಾಕಿಂಗ್ ಮಾಡೋದ್ ಬಿಟ್ಟು ಫುಲ್ ಚಾಟಿಂಗ್ ಮಾಡ್ತಾ ಇದೀರಾ ಅನ್ಸುತ್ತೆ.
0: ನಮ್ದು ಬರೀ ಚಾಟಿಂಗ್ ಅಲ್ಲಮ್ಮ, ಎಲ್ಲಾರು ಒಂದೊಂದ್ ರೌಂಡ್ ವಾಕಿಂಗ್ ಮಾಡಿದ್ವಿ. ನೌ ವಿ ಆರ್ ಡಿಸ್ಕಸಿಂಗ್ ಸಮಥಿಂಗ್.
4: ಹೌದಾ? ನಾನ್ ಇಲ್ದೆ ಅದೇನ್ ಡಿಸ್ಕಸ್ ಮಾಡ್ತಾ ಇದೀರಾ ನೀವೆಲ್ಲ?
1: ಹಾಯ್ ಸರಳ. ಅದೆಲ್ಲ ಇರ್ಲಿ, ತಾವೇನು ಇಷ್ಟು ದಿನ ಪಾರ್ಕ್ ಕಡೆ ಬರ್ಲೇ ಇಲ್ಲ, ಸರಳ ಅವರ ಸವಾರಿ ಎತ್ತ ಕಡೆ ಸಾಗಿತ್ತು.
4: ಅಯ್ಯೋ ಬಿಡಿ, ನಾನ್ ಹೋಗಿದ್ದು ಬಂದಿದ್ದು ದೊಡ್ಡ ರಹಸ್ಯ. ಹೊರ ರಾಜ್ಯದ ಹುಡುಗನ್ ಮದ್ವೆ ಮಾಡ್ಕೊಂಡ್ರೆ ಅವ್ರ ಕಡೆಯವರೆಲ್ಲ ಬಂದು ಒಂದೆರಡು ದಿನ ಇರೋದಕ್ಕೆ ಅಂತ ಬರ್ತಾರೆ, ದೂರದಿಂದ ಬಂದವರಲ್ವಾ. ಬಂದಿದ್ ಕಾರಣನೇ ಮರ್ತ್ ಬಿಟ್ಟು ಒಂದ್ ವಾರದ ತನಕ ಇಲ್ಲೇ ಇದ್ಬಿಡ್ತಾರೆ.
0: ನೀವು ಬಿಡಿ ಸರಳ, ಬಂದವ್ರನ್ನ ಹೋದವ್ರನ್ನ ನೆಂಟ್ರನ್ನ ತುಂಬಾ ಚೆನ್ನಾಗಿ ಉಪಚರಿಸ್ತೀರ, ಅದಕ್ಕೆ ನಿಮ್ ಮನೆಗೆ ಬಂದವ್ರಿಗೆ ಹೋಗೋಕೆ ಇಷ್ಟ ಆಗಲ್ಲ.
4: ಅದೆಲ್ಲ ಇರ್ಲಿ, ನೀವೆಲ್ಲ ಸೇರ್ಕೊಂಡು ಏನ್ ಅಷ್ಟೊಂದ್ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರಿ?
0: ಏನ್ ಗೊತ್ತಾ ಸರಳ, ಈ ನಮ್ ವಿಜಯ ಸುಮ್ನಿರ್ಲಾರ್ದೆ ಇಲ್ಲೊಂದು ಪ್ರೈವೇಟ್ ಕಾಲೇಜ್ ನಲ್ಲಿ ಒಂದು ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ, ಅಪ್ಲೈ ಮಾಡ್ಕೊಳ್ಳಿ ಅಂತ ಹರಿಣಿ ಹೇಳದ್ರ?
4: ಹ್ಮ್,
1: ಅದಕ್ಕೇನೆ ಹರಿಣಿ ಹಸ್ಬೆಂಡು ಏನು ಬೇಡ, ಯಾಕ್ ಸ್ಟ್ರೈನ್ ತಗೊಳ್ತೀಯಾ, ಮಕ್ಳು ದೊಡ್ಡವರಾದ್ಮೇಲೆ ಕೆಲ್ಸಕ್ಕೆ ಹೋಗುವಂತೆ, ಈಗ ಸದ್ಯಕ್ಕೆ ಮನೇಲೆ ಇರು, ಆರಾಮಾಗಿರು ಅಂತ ಹೇಳಿದ್ರಂತೆ.
2: ಅದಕ್ಕೆ ಹರಿಣಿಗೆ ನಾವೆಲ್ಲ ನಮ್ ನಮ್ ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಇದ್ವಿ, ಅದಕ್ಕೆ ಈಗ ನಿಮ್ದು ಒಪಿನಿಯನ್ ಏನು ಅಂತ ಹೇಳಿ.
4: ಹ್ಮ್, ನನ್ ಕೇಳಿದ್ರೆ ನಾನ್ ಹೇಳೋದ್ ಇದೊಂದೇ ನೋಡಿ, ಹೆಣ್ಮಕ್ಳು ಕೆಲ್ಸಕ್ ಹೋಗೋದು ಬಿಡೋದು ಅವ್ರಿಗ್ ಬಿಟ್ಟಿದ್ದು, ಅದು ಅವ್ರ ವೈಯಕ್ತಿಕ ನಿರ್ಧಾರ ಆಗಿರ್ಬೇಕು. ಮನೇಲಿ ಯಾರು ಒಂದ್ ಹೆಣ್ಣಿಗೆ

0: ನೀನ್ ಕೆಲ್ಸಕ್ಕೆ ಹೋಗು ಅಂತಾನು ಒತ್ತಾಯ ಮಾಡಬಾರ್ದು, ಹಾಗೆ ಹೋಗಬಾರ್ದು ಅಂತಾನು ಅಡ್ಡಿ ಹಾಕಬಾರ್ದು.
1: ಹೌದು, ಆದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ನಮ್ಮ ಮನೆಯವ್ರನ್ನ ಹೇಗ್ ಕನ್ವಿನ್ಸ್ ಮಾಡೋದು, ಮತ್ತೆ ಕೆಲ್ಸಕ್ಕೆ ಹೋಗದೆ ಮನೇಲಿ ಇದ್ದಾಗ ಸೊಸೈಟಿನ ಹೇಗ್ ಫೇಸ್ ಮಾಡೋದು?
0: ನೀವ್ ಹೇಳೋದು ಸರಿ ಹರಿಣಿ. ನಮ್ ಮನೆಯವ್ರು ಏನ್ ಹೇಳ್ತಾರ ಗೊತ್ತಾ, ನೀನು ಬಿಇ ಎಂ ಟೆಕ್ ಮಾಡಿದ್ಯಾ, ಎಂ ಮ್ಯೂಸಿಕ್ ಬೇರೆ ಮಾಡಿದ್ಯಾ, ನೀನು ಮನೇಲೇ ಕೂತ್ರೆ ಸಮಾಜದಲ್ಲಿ ಜನ ನನ್ನನ್ನು ಏನಂತಾರೆ, ಇವನ್ ನೋಡಪ್ಪ ಹೆಂಡತಿಗೆ ಒಂದ್ ಸ್ವಾತಂತ್ರ್ಯನೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ.
2: ಸರಳ ಸರಳ.
0: ಹಾ ಹೇಳಿ.
2: ಬಾಯಿಲಿ.
0: ಒಂದ್ ನಿಮಿಷ ಅಡ್ಗೆ ಮಾಡ್ತಾ ಇದ್ದೀನಿ.
2: ಬಂದ್ಯಾ?
0: ಈ ಬೆಳಗ್ ಬೆಳಗ್ಗೆನೆ ನಿಮ್ದೊಳ್ಳೆ. ಮಕ್ಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ, ಅಡ್ಗೆ ಕೆಲಸ ಎಲ್ಲ ಮುಗೀತು. ಬಂದೆ ಇರಿ, ಬಂದೆ ಬಂದೆ.
2: ಓ, ಇವರಪ್ಪ ಇವಳಿಗೆ ಯಾಕೆ ಇಷ್ಟು ಓದಿಸಿದ್ರು ಏನೋ, ಅಡುಗೆ ಮನೆ ಮಕ್ಕಳು ಅಂತಾನೆ ಇರ್ತಾಳೆ.
0: ಇರಿ ಇರಿ, ಬಂದೆ. ಬಾಯ್ ಪುಟ್ಟ, ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡು, ಹೋಗ್ಬಿಟ್ ಬಾ. ಆಲ್ ದಿ ಬೆಸ್ಟ್.
2: ಆಲ್ ದಿ ಬೆಸ್ಟ್ ಕಣ ಪುಟ್ಟು.
0: ಹಾ
2: ಸರಳ, ಇಲ್ಲಿ ನೋಡು.
0: ಏನಿದು?
2: ಫಾರಿನ್ ಕಂಪ್ನಿಲಿ ಎಂ ಟೆಕ್ ಮಾಡಿರೋರ್ಗೆ ಒಳ್ಳೆ ಓಪನಿಂಗ್ಸ್ ಇದೆಯಂತೆ, ಒಳ್ಳೆ ಪ್ಯಾಕೇಜ್ ಕೂಡ ಇದೆ, ಅಪ್ಲೈ ಮಾಡು ನೀನು.
0: ಏ, ನಾನೀಗಾಗ್ಲೇ ನಿಮ್ಗೆ ಎಷ್ಟ್ ಸತಿ ಹೇಳಿದೀನಿ, ನಾನಂತೂ ಕೆಲ್ಸಕ್ಕೆ ಹೋಗಲ್ಲ, ಹೋಮ್ ಮೇಕಿಂಗ್ ನಂಗೆ ತುಂಬಾ ಇಷ್ಟ.
2: ಹ್ಮ್, ನೀನ್ ದುಡ್ಕೊಂಡ್ ಬಂದ್ ನನ್ ಕೊಡು ಅಂತ ಹೇಳ್ತಿಲ್ಲಮ್ಮ, ನೀನ್ ಫೈನಾನ್ಶಿಯಲಿ ಇಂಡಿಪೆಂಡೆಂಟ್ ಆಗು ಅಂತ.
0: ಏ, ನಿಮ್ದೊಳ್ಳೆ ಕತೆ, ನನಗ್ ಮಾತ್ರ ಪ್ರೊಫೆಷನಲ್ ಲೈಫ್ಗಿಂತ ನನ್ನ ಪರ್ಸನಲ್ ಲೈಫೇ ಇಂಪಾರ್ಟೆಂಟ್.
2: ಅದು ಸರಿನೇ, ಆದ್ರೆ ನೀನು ಹೊರಗ್ ಹೋಗಿ ನಿಮ್ ಕಲೀಗ್ಸ್ ಜೊತೆಲಿ ಮಾತಾಡಿ ಇಂಟ್ರಾಕ್ಟ್ ಮಾಡಿ ಹಂಗೆಲ್ಲ ಬಂದ್ರೆ ಒಂದ್ ಸೋಷಿಯಲ್ ಲೈಫ್ ನಿನಗೆ ಸಿಕ್ಕದಾಗ ಆಗುತ್ತಲ್ವಾ?
0: ಇವಾಗ ನನಗೆ ಸೋಷಿಯಲ್ ಲೈಫ್ ಸಿಕ್ಕಿಲ್ಲ ಅಂತ ನೀವ್ ಯಾಕೆ ಹೇಳ್ತಿದ್ದೀರಾ? ನೋಡಿ, ನಮ್ಮ ಮಕ್ಕಳು ಶಾಲೆಯಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಹೋಗ್ತೀನ, ಅಲ್ಲಿ ಎಷ್ಟು ಪೇರೆಂಟ್ಸ್ ಜೊತೆ ಮಾತಾಡ್ತೀನಿ, ಟೀಚರ್ಸ್ ಎಲ್ಲ ಸಿಗ್ತಾರೆ. ದಿನ ಸಂಜೆ ಪಾರ್ಕ್ಗೆ ವಾಕಿಂಗ್ ಹೋಗ್ತೀನಿ, ಆನ್ಲೈನ್ ಅಲ್ಲಿ ಮೆಡಿಟೇಷನ್ ಕ್ಲಾಸ್ ಕೂಡ ಮಾಡ್ತಾ ಇದ್ದೀನಿ, ವಾರದಲ್ಲಿ ಒಂದಿನ ಮಕ್ಕಳಿಗೆ ಸಂಗೀತ ಕ್ಲಾಸ್ ತಗೋತಾ ಇದ್ದೀನಿ. ಇಲ್ಲೆಲ್ಲ ಸಿಗೋ ಜನರ ಜೊತೆ ಇಂಟ್ರಾಕ್ಷನ್ನು, ನಾನು ಮಾಡೋ ಇಂಟ್ರಾಕ್ಷನ್ನು ನನಗೆ ಸೋಷಿಯಲ್ ಲೈಫ್ ಸಿಕ್ಕಿದಾಗೆ ಅಲ್ವಾ?
2: ಅಮ್ಮ ತಾಯಿ, ಬೆಳಗ್ಗೆಯಿಂದ ಮನೆ ಕೆಲಸ ಮಾಡ್ಕೊಂಡೇ ಇರ್ತೀಯ, ಯಾವ್ದಾದ್ರು ಕೆಲಸದವ್ರನ್ನ ಹಾಕೊಂಡ್ರೆ ನಿನಗೂ ಸುಲಭ ಅಲ್ವಾ? ಬೇಗ ಕೆಲಸ ಮುಗಿಯುತ್ತೆ, ಮನೆಗೆ ಮಕ್ಕಳು ಬರೋ ಹೊತ್ತಿಗೆ ನೀನ್ ಪ್ಲಾನ್ ಮಾಡ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡು ಅಂತ ಹೇಳ್ತಿರೋದು ನಾನು.
0: ಸುಮ್ನಿರ್ರಿ, ಕೆಲ್ಸದವ್ರಂತೆ ಕೆಲ್ಸದವ್ರು, ಅವ್ರು ಮಾಡೋ ಕೆಲ್ಸನ ನಾನೇ ಮಾಡ್ಕೋತೀನಿ. ನನಗೆ ನಮ್ಮನೆ ಕೆಲ್ಸ ಮಾಡೋದ್ರಲ್ಲೇ ಒಂದ್ ದೊಡ್ಡ ಖುಷಿ ಸಿಗುತ್ತೆ. ನಮ್ಮ ಅಜ್ಜಿ ಒಂದ್ ವಿಷಯ ಹೇಳ್ತಾ ಇದ್ರು.
2: ಹೌದಾ? ಏನು?
0: ಒಂದ್ ಹೆಣ್ಣು ಕೋಟೆ ಬೇಕಾದ್ರೂ ಗೆಲ್ಬೋದು, ಕೋಣೆ ಗೆಲ್ಲಕ್ಕಾಗಲ್ಲ ಅಂತ. ಇದ್ರ ಅರ್ಥ ಹೇಳ್ತೀರಾ?
2: ಸರಳಾ ದೇವಿ, ನೀನ್ ಹೇಳೋದೇ ನನ್ಗೆ ಅರ್ಥ ಆಗಲ್ಲ, ಇನ್ ನಿಮ್ಮ ಅಜ್ಜಿ ಹೇಳೋದು ನನಗೆಲ್ಲ ಅರ್ಥ ಆಗ್ಬೇಕು. ಸರಿ ಸರಿ, ನನ್ಗೆ ಆಫೀಸಿಗೆ ಲೇಟ್ ಆಯ್ತು, ತಿಂಡಿ ಕೊಡು.
0: ಹ್ಞೂ, ಬಂದೆ ಬಂದೆ. ಹ್ಮ್, ತಗೊಳ್ಳಿ. ರೀ, ಏನ್ ಗೊತ್ತಾ, ನಿನ್ನೆ ನಿಮ್ ತಂಗಿ ಫೋನ್ ಮಾಡಿದ್ಲು.
2: ಹೌದಾ?
0: ಈ ಮೇ ಅಲ್ಲಿ ಮೈಸೂರಿಗೆ ಬರ್ತೀನಿ ಅತ್ಗೆ ಅಂತ ಹೇಳಿದ್ಲು. ಒಂದ್ ತಿಂಗಳು ಇಲ್ಲೇ ಇರ್ತೀನಿ ಅಂದ್ಲು. ನಾನು ಆಯ್ತು ಅಂದೆ. ಪಾಪ, ಅಣ್ಣ ತಂಗಿ ಇಬ್ರು ಸೇರಿ ಎಷ್ಟು ದಿನ ಆಯ್ತು, ಎಲ್ಲ ಖುಷಿಯಾಗಿರ್ಲಿ ಅಂತ ನಾನು ಹೂ ಅಂದೆ ರೀ.
2: ಓ ಹೌದಾ, ಒಳ್ಳೇದಾಯ್ತು ಬಿಡು. ಅದ್ ಸರಿ, ಇದೇನು ಸೈನ್ ತೀಟಾ ಕಾಸ್ ತೀಟಾ ಅಂತೆಲ್ಲ ಬರ್ದಿದ್ಯಾ?
0: ಓ ಅದಾ, ಅದು ಕ್ವಶನ್ ಪೇಪರ್. ನಮ್ ಮಗಳಿಗೆ ಅವಳ ಕಾಲೇಜ್ ನಲ್ಲಿ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ನಲ್ಲಿ ಒಳ್ಳೆ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾರಂತೆ. ಅದಕ್ಕೆ ಮನೇಲೂ ಎಲ್ಲಾರು ಅವಳಿಗೆ ಒಂಚೂರು ಸ್ವಲ್ಪ ಪ್ರಿಪರೇಷನ್ ಗೆ ಹೆಲ್ಪ್ ಮಾಡೋಣ ಅಂತ. ಅದಕ್ಕೆ ನಾನೊಂದಿಷ್ಟು ಕ್ವಶನ್ಸ್ ನ ಪ್ರಿಪೇರ್ ಮಾಡಿಟ್ಟಿದ್ದೀನಿ, ಅವಳು ಸಂಜೆ ಬಂದ ಮೇಲೆ ಅವಳ ಹತ್ರ ಇದನ್ನೆಲ್ಲ ಸಾಲ್ವ್ ಮಾಡಿಸ್ಬೇಕು, ರಿವಿಷನ್ನು ಮಾಡಿಸ್ದಂಗಾಗತ್ತೆ.
2: ಓ ಹೌದಾ, ಒಳ್ಳೆ ಕೆಲಸ, ಮಾಡಿಸು ಮಾಡಿಸು.
0: ಹ್ಮ್, ಮತ್ತೆ ಇನ್ನೊಂದೇನ್ ಗೊತ್ತಾ, ಅತ್ತೆ ಪಾಪ ಒಬ್ರೇ ಒದ್ದಾಡೋದ್ ನೋಡಕ್ ಆಗ್ತಾ ಇಲ್ಲ ಕಣ್ರಿ. ನಮ್ ಪುಟ್ಟಿದ ಎಕ್ಸಾಮ್ ಮುಗಿದ್ಮೇಲೆ ಅವ್ರಿಗೊಂದು ಆಪರೇಷನ್ ಮಾಡ್ಸಣ್ವಾ?
2: ಓ ಹೌದಲ್ವಾ ಸರಳ, ಸರಿ ಸರಿ. ಮಗಳದು ಎಕ್ಸಾಮ್ ಯಾವಾಗ ಮುಗಿಯುತ್ತೆ ಅಂತ ಹೇಳು, ನಾನು ಡಾಕ್ಟರ್ಗೆ ಫೋನ್ ಮಾಡಿ ಡೇಟ್ ಫಿಕ್ಸ್ ಮಾಡಿಸ್ತೀನಿ.
0: ಆಯ್ತು ರೀ, ಮಗಳು ಬಂದ ತಕ್ಷಣ ಕೇಳ್ಬಿಟ್ಟು ಹೇಳ್ತೀನಿ. ಹಾಗೆ ಇವಾಗ ನೀವು ಆಫೀಸ್ಗೆ ಹೋಗ್ತಾ ನನ್ನ ಮಾರ್ಕೆಟ್ ಹತ್ರ ಬಿಟ್ಬಿಡಿ, ನಾನು ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತಗೊಂಡ್ ಬರ್ಬೇಕು.
2: ಅದನ್ನೆಲ್ಲ ತಗೊಂಡು ಹೇಗ್ ಬರ್ತೀಯಾ?
0: ಬರ್ತೀನಿ ಕ್ಯಾಬ್ ಬುಕ್ ಮಾಡ್ಕೊಂಡು. ನನ್ಗೇನು ಹೊಸ್ದಾ, ನೀವು ಸ್ವಲ್ಪ ಬೇಗ ಬನ್ನಿ, ನಾನು ಬಂದು ಮಧ್ಯಾಹ್ನ ಅಡುಗೆ ಮಾಡಬೇಕು, ಅತ್ತೆಗೆ ಬೇರೆ ಊಟ ಬಡಿಸ್ಬೇಕು, ಅವ್ರಿಗೆ ಮಾತ್ರೆ ಎಲ್ಲ ಕೊಡಬೇಕು, ಆಮೇಲೆ ಲೇಟ್ ಆಗ್ಬಿಡತ್ತೆ.
2: ಬಂದೆ ಬಂದೆ, ರೆಡಿ ಇದ್ದೀನಿ, ಒಂದೇ ನಿಮಿಷದಲ್ಲಿ ಬಂದೆ. ಹ್ಮ್ ಸರಳ, ನೀವು ಹೆಣ್ಮಕ್ಳು ನಿಜಕ್ಕೂ ಸೂಪರ್ ವುಮೆನ್. ಇವತ್ತು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರೋರು ನೀವೇನೆ, ಅದು ನಮ್ಗೆ ಗೊತ್ತಾಗೋದೇ ಇಲ್ಲ ನೋಡು.
0: ಹ್ಮ್, ಇರ್ಲಿ ಇರ್ಲಿ, ಇವಾಗ ಹಿಂಗೆ ಲೆಫ್ಟ್ ತಗೊಳ್ಳಿ ಅಲ್ಲೇ.
2: ಸರಳ, ಈ ಆಫೀಸ್ ಕೆಲಸ ಹೇಗೆ ಅಂದ್ರೆ ನೋಡಿ, ಪ್ರಾಜೆಕ್ಟ್ ಮುಗೀತು ಅಂದ್ರೆ ಹೊಸ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀವಿ. ಹೇಗಿದ್ರು ಬೇರೆ ಆಫರ್ ಅನ್ನಿಸ್ತಾ ಕಂಪ್ನಿ ಚೇಂಜ್ ಮಾಡ್ತೀವಿ. ಇಲ್ಲಿ ವರ್ಕ್ ಪ್ಯಾಟರ್ನ್ ಚೇಂಜ್ ಮಾಡೋದ್ರಿಂದ ಕಂಪ್ನಿಯಲ್ಲಿ ನಿನಗೆ ಪ್ರಮೋಷನ್ ಅಂತ ಬೇರೆ ಕೊಡ್ತಾರೆ. ಆದ್ರೆ ಮನೆ

0: ಕೆಲಸದಲ್ಲಿ ಸಾಕು ಅನ್ಸಿದ್ರೆ ರಿಟೈರ್ಮೆಂಟ್ ತಗೊಳಕ್ಕಾಗಲ್ಲ ನೋಡು. ಕೆಲಸ ಅಂದ್ರೆ ಕೆಲಸ, ಬೆಳಿಗ್ಗೆ ತಿಂಡಿ ಆಯ್ತಾ ಮಧ್ಯಾಹ್ನದ ಊಟ ಮಾಡಬೇಕು, ಮಧ್ಯಾಹ್ನದ ಊಟ ಮುಗೀತಾ ರಾತ್ರಿ ಊಟಕ್ಕೆ ರೆಡಿ ಮಾಡಬೇಕು. ಮುಗೀತು ಅನ್ನೋದೇ ಇಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನ, ಮಧ್ಯಾಹ್ನದಿಂದ ರಾತ್ರಿ, ಹೀಗೆ ರಿಸ್ಟಾರ್ಟ್ ಆಗ್ತಾನೇ ಇರುತ್ತೆ.
1: ಅದಕ್ಕೆ ರೀ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು, ಹೊರಗಡೆ ಕೋಟೆ ಬೇಕಾದ್ರೆ ಗೆದ್ಬಿಡ್ಬೋದು, ಆದ್ರೆ ಮನೆ ಒಳಗಡೆ ಕೆಲಸ ನಮ್ಮನ್ ಗೆಲ್ಲೋಕ್ ಬಿಡೋದಿಲ್ಲ ಅಂತ.
0: ಕೋಟೆ ಗೆದ್ರು ಕೋಣೆ ಗೆಲ್ಲಲಾಗದು.
1: ಆಯ್ತು, ನಿಲ್ಸಿ ನಿಲ್ಸಿ, ಇಲ್ಲೇ ಇಲ್ಲೇ ಇಲ್ಲೇ ಬಂತು ಅಂಗಡಿ.
0: ಸರಿ, ಹುಷಾರಾಗಿ ಹೋಗ್ಬಾ. ಬಾಯ್
1: ಬಾಯ್ ಬಾಯ್.

0: ನೋಡಿದ್ರಲ್ವಾ, ಹಿಂಗೆ ನಮ್ಮ ಮನೆಯವ್ರನ್ನ ನಾನು ಕನ್ವಿನ್ಸ್ ಮಾಡಿದ್ದು.
1: ವಾವ್, ನೀವು ಸರಿ ಬಿಡಿ, ಕನ್ವಿನ್ಸ್ ಮಾಡೋ ಕಲೆ ಸಹನೂ ನಿಮಗ್ ಬರುತ್ತೆ.
2: ಮತ್ತೆ ಸುಮ್ನೆ ಹೇಳ್ತೀವಾ ನಮ್ ಸರಳ ಸಕಲ ಕಲಾ ವಲ್ಲಭೆ ಅಂತ?
0: ಹೌದೌದು, ಮತ್ತೆ ಮನೆ ಅಂದ್ರೆ ಒಳಗಡೆ ಒಂದ್ ತೀರ್ಮಾನದ ಬಗ್ಗೆ ಕ್ಲಾರಿಟಿ ಇರ್ಬೇಕು. ಅದನ್ನ ಅವ್ರಿಗೆ ಕನ್ವಿನ್ಸ್ ಮಾಡೋ ನೇಚರ್ ಕೂಡ ನಮ್ ಹೆಣ್ಮಕ್ಳಿಗಿರ್ಬೇಕು. ಆ ಕೆಪಾಸಿಟಿನ ನಾವೇ ಬೆಳೆಸ್ಕೋಬೇಕು.
3: ಹೌದ್ ಸರಳ, ನೀವ್ ಹೇಳೋ ಸರಿ. ನಾವು ಮನೇಲೇ ಇರೋರು, ಬರೀ ಗೃಹಿಣಿ, ಹೊರಗೆ ಎಲ್ಲೂ ಕೆಲ್ಸಕ್ ಹೋಗಲ್ಲ ಅಂತ ನಮಗ್ ನಾವೇ ಇನ್ಫೀರಿಯಾರಿಟಿ ಫೀಲ್ ಮಾಡ್ಕೋಬಾರ್ದಲ್ವಾ? ನೋಡಿ, ನಾವು ಮನೇಲಿದ್ರು ಎಷ್ಟೊಂದು ಪಾತ್ರಗಳನ್ನ ಮಾಡ್ತೀವಲ್ವಾ?
2: ನಿಜ. ಮತ್ತೆ ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದ್ರೆ ಎಷ್ಟೊಂದ್ ಪ್ರಿಪರೇಷನ್ ಜೊತೆಗ್ ಮಾಡ್ಕೋತೀವಿ ಅಲ್ವಾ? ಆಫೀಸ್ಗಳಲ್ಲಿ ಮಾಡ್ತಾರಲ್ಲ ಓಟಿ ಅಂತ, ಆ ತರ ನಾವ್ ಎಕ್ಸ್ಟ್ರಾ ಟೈಮ್ ವರ್ಕ್ ಕೂಡ ಮನೇಲಿ ಮಾಡ್ತೀವಿ.
3: ಜೊತೆಗೆ ಹಬ್ಬಗಳು ಬಂದ್ರೆ ಆಗಂತೂ ಎಷ್ಟ್ ಕೆಲ್ಸ ಮಾಡ್ಕೋತೀವಲ್ವಾ?
4: ಅಲ್ಲ ರೀ, ನೀವುಗಳು ಹೇಳ್ತಿರೋದು ಹಬ್ಬ ಹರಿದಿನಗಳು ಅತಿಥಿಗಳು ಬಂದಾಗ ಬಹಳ ಕೆಲ್ಸ ಮಾಡ್ತೀವಿ ಅಂತ ಅಲ್ವಾ? ಆಗ ಮಾತ್ರ ಅಲ್ಲ ರೀ, ಪ್ರತಿದಿನ ಕೆಲ್ಸನೇ. ಈಗ ನೋಡಿ, ಮನೆ ಕೆಲ್ಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಮಕ್ಕಳು ಬರ್ತಾರ, ಮತ್ತೆ ಅವರಿಗೆ ಸಂಜೆ ಕೂರ್ಸಿ ಪಾಠ ಹೇಳ್ಕೊಡ್ಬೇಕು, ಜೊತೆಗೆ ರಾತ್ರಿ ಅಡುಗೆನೂ ಮಾಡ್ಬೇಕು.
2: ಏ ಅದಿರ್ಲಿ ಬಿಡಿ, ವಯಸ್ಸಾದ ಅತ್ತೆ ಮಾವ ಇರ್ತಾರ, ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಅವ್ರಿಗೆ ಅಂತಾನೆ ಬೇರೆ ಅಡ್ಗೆ ಮಾಡ್ಬೇಕು. ಟೈಮ್ ಟೈಮ್ಗೆ ಅವ್ರಿಗೆ ಮಾತ್ರೆ ಬಿಸಿನೀರ್ ಕೊಡ್ಬೇಕು, ಜಾಸ್ತಿ ಸತಿ ಹಾಸ್ಪಿಟಲ್ ಚೆಕಪ್ ಗಳು ಕರ್ಕೊಂಡು ಹೋಗ್ಬೇಕು. ಇವೆಲ್ಲ ಏನ್ ನಮ್ ಜವಾಬ್ದಾರಿ ಅಲ್ವಾ?
0: ನೋಡಿ, ಮತ್ತೆ ನಾವು ಒಂಥರ ಸ್ಟೇಜ್ ಮೇಲೆ ಏಕಪಾತ್ರ ಅಭಿನಯ ಮಾಡೋ ಹಾಗೆ, ಮನೆಯಲ್ಲಿ ಹುಷಾರಿಲ್ದೇ ಇರೋರ್ಗೆ ಸುಧಾರಿಸಕ್ಕೆ ನರ್ಸ್ ಆಗಿರ್ಬೇಕು, ಮಕ್ಕಳಿಗೆ ಪಾಠ ಹೇಳ್ಕೊಡಕ್ಕೆ ಟೀಚರು ಆಗಿರ್ಬೇಕು.
2: ಅಬ್ಬಬ್ಬಾ, ಒಳ್ಳೊಳ್ಳೆ ತರಕಾರಿ ಹಾಕಿ ರುಚಿ ರುಚಿಯಾದ ಬಿಸಿ ಅಡಿಗೆ ಮಾಡಿ ಬಡಿಸುವಾಗ ಬೆಸ್ಟ್ ಕುಕ್ ಆಗಿರೋದು, ಆಗಾಗ ಗೆಸ್ಟ್ ಗಳನ್ನ ಸತ್ಕರಿಸುವಾಗ ಒಳ್ಳೆ ಹೋಸ್ಟ್ ಆಗಿರೋದು.
3: ರೀ ಅದಿರ್ಲಿ, ಮನೇಲಿ ಯಾವ ಸಾಮಾನಿಲ್ಲ, ಕಾಳು ಬೇಳೆಗಳು ಎಷ್ಟಿದೆ, ಯಾವ ತರಕಾರಿ ಬೇಗ ಹಾಳಾಗತ್ತೆ, ಯಾವ ಕಾಳು ಹುಳ ಹಿಡಿಯುತ್ತೆ, ಯಾವ್ದನ್ನ ತರಿಸ್ಬೇಕು, ಎಷ್ಟು ತರಿಸ್ಬೇಕು ನೋಡ್ರಿ. ಇದೆಲ್ಲ ಮಾಡುವಾಗ ನಾವು ಒಂಥರ ಕ್ವಾಂಟಿಟಿ ಕಂಟ್ರೋಲರ್ ಜೊತೆಗೆ ಎಕನಾಮಿಸ್ಟ್ ಕೂಡ ಆಗಿರ್ತೀವಲ್ವಾ? ಹಾಗನ್ಸಲ್ವಾ ನಿಮ್ಗೆ?
0: ಹೌದಪ್ಪ, ನಾವಿಷ್ಟೆಲ್ಲ ಪಾತ್ರಗಳನ್ನ ಮಾಡ್ತಾ ಇದ್ರು ನಮ್ಗೆ ಯಾಕೆ ಈ ಸಮಾಜದಲ್ಲಿ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಬರೀ ಮನೇಲೆ ಇದ್ದೀರಾ ಅಂತ ಕೇಳ್ತಾರಲ್ಲ, ಯಾಕೆ ಅಂತ.
4: ಹರಿಣಿ, ನೀವ್ ಹೇಳ್ದಾಗ ಅನ್ನಿಸ್ತು, ಛೆ, ನಾವು ಯಾವುದೇ ಸಂಬಳ ಇಲ್ಲದೆ ಕೆಲ್ಸ ಮಾಡ್ತೀವಿ ಅಂದ್ರೆ ಫಿಕ್ಸೆಡ್ ಸ್ಯಾಲ್ರಿ ಅಂತ ಇಲ್ಲ ನೋಡಿ, ಅದಕ್ಕೆ ನಮ್ ಬಗ್ಗೆ ಅಷ್ಟೊಂದು ಅಗೌರವನ ಜನಕ್ಕೆ ಅಂತ.
0: ಹಾಗಲ್ಲ ರೀ, ಈಗ ನೋಡಿ, ವಿಶೇಷ ಚೇತನರಿಗೆ ಏಜ್ ಓಲ್ಡ್ ಪೆನ್ಷನ್, ವಿಡೋ ಪೆನ್ಷನ್, ರಿಟೈರ್ಡ್ ಆದವ್ರಿಗೆ ಪೆನ್ಷನ್ ಹೀಗೆಲ್ಲ ಕೊಡ್ತಾರಲ್ಲ, ಹಾಗೆ ನಾವು ವಿದ್ಯಾವಂತ ಗೃಹಿಣಿಯರಾಗಿ ಗೌರವಧನ ಅಂತ ನಮ್ಗೆ ನಿಶ್ಚಿತ ದಿನಗಳಲ್ಲಿ ಸಿಕ್ಕಿದ್ರೆ ಸಮಾಜದಲ್ಲಿ ಸ್ವಲ್ಪನಾದ್ರೂ ಗೌರವ ಸಿಕ್ತಿತ್ತೇನೋ ಅಲ್ವಾ?
2: ಹೌದು, ನೀವ್ ಅದನ್ ಚೆನ್ನಾಗಿ ಹೇಳಿದ್ರಿ.
0: ಹೌದು, ನನ್ಗಂತೂ ಅನ್ಸುತ್ತೆ ನಾವು ಮನೇಲಿ ಇದ್ಕೊಂಡೆ ಇಷ್ಟೆಲ್ಲಾ ಪಾತ್ರಗಳನ್ನ ಮಾಡ್ತೀವಿ, ಆದ್ರೂ ಸಂಬಳ ಇರ್ಲಿ ಇಲ್ದೇ ಇರ್ಲಿ ನಾವೆಲ್ಲ ಸೂಪರ್ ವುಮೆನ್ ಅಲ್ವಾ? ನಾವ್ ಯಾಕೆ ಬೇಜಾರ್ ಮಾಡ್ಕೋಬೇಕು ಹೇಳಿ?
4: ಹೌದು, ನಾವು ಮನೆಯಲ್ಲಿ ಎಲ್ಲರಿಗೂ ನಮ್ಮ ಸಮಯವನ್ನ ಸಾಕಷ್ಟು ಕೊಟ್ಟಿರ್ತೀವಿ, ಈಸಿಯಾಗಿ ಅವೈಲಬಲ್ ಆಗಿರ್ತೀವಿ, ಅಂದ್ರೆ ಕ್ವಾಂಟಿಟೇಟಿವ್ ಟೈಮ್ ಜೊತೆಗೆ ಕ್ವಾಲಿಟಿ ಟೈಮ್ ಕೂಡ ಕೊಟ್ಟಿರ್ತೀವಿ.
3: ಹೌದ್ರಿ ಪರಿಮಳ, ನಾವು ಹೊರಗೋಗಿ ದುಡ್ದು ಮಕ್ಕಳಿಗೆ ಆಸ್ತಿ ಮಾಡಿದ್ರು, ಮನೇಲೆ ಇದ್ದು ಮಕ್ಕಳನ್ನ ಗಮನಿಸಿ ಅವರಿಗೆ ಒಳ್ಳೆ ಸಂಸ್ಕಾರ ನೀಡ್ತೀವಿ, ರೀತಿ ನೀತಿಗಳನ್ನ ಕಲಿಸ್ತೀವಿ, ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡ್ತೀವಲ್ವಾ?
2: ಹೌದ್ರಿ, ಆ ನಮ್ಮ ಪರಿಶ್ರಮನ ಯಾರು ಪರಿಗಣಿಸೋದೇ ಇಲ್ಲ, ನಮ್ದೊಂದು ರಿವಾರ್ಡ್ಲೆಸ್ ಜಾಬ್ ಅನ್ಸಲ್ವಾ?
0: ಹೌದು, ಅದಕ್ಕೆ ಒಂದೊಂದ್ಸಾರಿ ಬೇಜಾರಾಗತ್ತೆ. ಮಕ್ಕಳು ಒಳ್ಳೆಯವರಾದ್ರೆ ಅಪ್ಪ ಅಮ್ಮ ಇಬ್ರನ್ನೂ ಹೊಗಳುತ್ತೆ ಸಮಾಜ, ಅದೇ ಮಕ್ಕಳು ಕೆಟ್ಟದಾರಿ ಹಿಡಿದ್ರೆ ತಾಯಿಯೇ ಅಲ್ವಾ ಕಾರಣ?
5: ರೀ ಯಾರ್ ಏನಾದ್ರೂ ಹೇಳಿ, ನಮ್ �ಬಗ್ಗೆ ನಮಗ್ ಹೆಮ್ಮೆ ಇರ್ಬೇಕು. ನಮ್ ಸಂಸಾರದಲ್ಲಿ ಎಲ್ರೂ ಆರೋಗ್ಯವಾಗಿದ್ದು ನಾವು ಜವಾಬ್ದಾರಿಯಿಂದ ಎಲ್ಲಾ ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ದೀವಿ ಅಂದ್ರೆ ಸಮಾಜಕ್ಕೆ ಅದೇ ನಮ್ಮ ದೊಡ್ಡ

ನಾವು ಸೂಪರ್ ವಿಮೆನ್ನೇ ನಾಟಕ ಕೇಳಿದಿರಿ. ರಚನೆ ನೇತ್ರಾ ಕೆ, ಪಾತ್ರ ಪರಿಚಯ ಪವಿತ್ರ ನೇತ್ರ, ಪರಿಮಳ ಸುರಭಿ, ವಿಜಯ ಚಿನ್ಮಯಿ, ಹರಿಣಿ ಆಹಿರಿ ಪುಟ್ಟಿ, ಸರಳ ಕೀರ್ತನ, ಹರೀಶ್ ದಿಗ್ವಿಜಯ ಬಿ ಹಾಗೂ ಸತೀಶ್ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಸಹಕಾರ ಸಹನ. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
2: ಅಜ್ಜ ಇದು ಯಾವ ಗಿಡ?
3: ಟ್ಯಾಂಗರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
2: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
3: ಯಾಕೆ?
2: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
3: ಓ ಥ್ಯಾಂಕ್ಸ್ ಗಪ್ಪು, ಬಚಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
4: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
7: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ.

0: ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಹಾಗೂ ಗೆಳೆಯ ಹಾಗೂ ನೀನು ಭರವಸೆಯ ಪ್ರವಾದಿ.
3: ಆತ್ಮೀಯ ಆಕಾಶವಾಣಿ ಕೇಳುಗರೆ,
4: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
3: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
4: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬೆನ್ನು ಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವ ನೋವುಗಳಿಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸಿದ್ದಾರೆ ಆಯುರ್ವೇದ ತಜ್ಞರಾದ ಡಾ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ.
7: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮನುಷ್ಯನ ದೇಹಕ್ಕೆ ಬರುವಂತಹ ವ್ಯಾಧಿಗಳು ಹಲವಾರು. ನಾವು ಸಾಮಾನ್ಯವಾಗಿ ತಡ್ಕೊಳ್ಳುವಂತಹ ವ್ಯಾಧಿಗಳಿದ್ವು ಅಂತಂದ್ರೆ ವೈದ್ಯರ ಹತ್ತಿರಕ್ಕ ಹೋಗುದಿಲ್ಲ. ಇರ್ಲಿ ಬಿಡು, ಇವತ್ ಕಡಿಮೆ ಆಗ್ತದ, ನಾಳೆ ಕಡಿಮೆ ಆಗ್ತದ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಆದ್ರೆ ಕೆಲವು ವ್ಯಾಧಿಗಳು ಹೆಂಗಿರ್ತಾವ ಅಂತಂದ್ರ ಗೊತ್ತಿಲ್ಲದೆ ನಮ್ಮ ಜೀವ ಹೈರಾಣ ಮಾಡ್ಬಿಟ್ಟಿರ್ತಾವ. ಅವಾಗ ನಾವು ಅಲೋಪತಿಗ್ ಹೋಗುದು, ಆಯುರ್ವೇದಕ್ ಹೋಗುದು, ಹೋಮಿಯೋಪತಿಗ್ ಹೋಗುದು ಅನ್ನೋ ದ್ವಂದ್ವದೊಳಗ ಸಿಕ್ಕಾಕೊಳ್ತೀವಿ. ನಮ್ಮ ಭಾರತೀಯ ಪುರಾತನ ವೈದ್ಯ ಪದ್ಧತಿ ಅಂದ್ರೆ ಆಯುರ್ವೇದ ಪದ್ಧತಿ. ಇದು ಒಂದು ಸಲ ನೀವು ಟ್ರೀಟ್ಮೆಂಟ್ ತಗೊಂಡ್ರಿ ಅಂತಂದ್ರೆ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಅದ ಅನ್ನೋ ಸಿದ್ಧಾಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ನಮ್ಮ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದೊಳಗೆ ಬೆನ್ನು ಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವಂತ ತೊಂದರೆಗಳು ಯಾವವು, ಇವು ಯಾಕೆ ಬರ್ತಾವ, ಲಕ್ಷಣಗಳೇನು, ಮತ್ತೆ ಇದಕ್ಕೆ ಆಯುರ್ವೇದದಲ್ಲಿ ಏನು ಚಿಕಿತ್ಸಾ ಕ್ರಮ ಇದೆ, ಔಷಧೋಪಚಾರ ಆಗಬಹುದು ಅಥವಾ ಮೆಡಿಕಲ್ ಯೋಗ ಅಂತ ಹೇಳ್ತೀವಿ ಅದಾಗಬಹುದು, ಬೇರೆ ಬೇರೆ ಯಾವ ರೀತಿಯಲ್ಲಿ ಚಿಕಿತ್ಸೆ ಲಭ್ಯ ಇದೆ ಅನ್ನೋ ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರು ಈ ಆಯುರ್ವೇದ ಕ್ಷೇತ್ರದಲ್ಲಿ ಕಳೆದ 15 ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ, ಸಾಕಷ್ಟು ಅನುಭವವನ್ನು ಕೂಡ ಹೊಂದಿದ್ದಾರೆ. ನಮಸ್ಕಾರ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರು.
8: ನಮಸ್ಕಾರ
7: ಡಾಕ್ಟರ್. ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ಬಹಳ ಪ್ರಮುಖವಾದ ಅಂಗ ಅಂದ್ರೆ ಬೆನ್ನು ಹುರಿ. ನಮ್ಗೆ ಕೂಡ್ಲಿಕ್ಕಾಗ್ಲಿ, ಮಲಗ್ಲಿಕ್ಕಾಗ್ಲಿ, ಓಡಾಡ್ಲಿಕ್ಕಾಗ್ಲಿ, ಬಗ್ಲಿಕ್ಕೆ ಎಲ್ಲದಕ್ಕೂ ನಮ್ಮ ಬೆನ್ನು ಹುರಿ ಬಹಳ ಪ್ರಧಾನವಾದದ್ದು. ಈ ಬೆನ್ನು ಹುರಿಯ ಜೊತೆ ಜೊತೆಗೆ ದೇಹದ ಇತರ ಸಂದುಗಳು ಜಾಯಿಂಟ್ಸ್ ಅಂತ ಹೇಳ್ತೀವಿ, ಇವು ಎಷ್ಟೋ ಸಮಯದಲ್ಲಿ ನಮಗೆ ಬೀಳ್ಬೇಕಂತನೇ ಇಲ್ಲ, ಹಂಗಂಗೇನೆ ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ಳಿಕ್ ಶುರು ಆಗ್ತದೆ, ಬೆನ್ನು ಹುರಿ ಸಮಸ್ಯೆಗಳು ಕಾಣಿಸ್ಲಿಕ್ ಶುರು ಆಗ್ತದೆ. ಯಾವ್ಯಾವ ಸಂದರ್ಭದಲ್ಲಿ ಈ ತರಹದ ನೋವುಗಳು ಮನುಷ್ಯನನ್ನ ಕಾಡ್ತದೆ ಅಂತ ಹೇಳ್ತೀರಿ?
8: ಈಗ ಇದರಲ್ಲಿ ಬೆನ್ನು ಹುರಿ ಏನಿದೆಯಲ್ಲ ಅದು ಮೂಲಭೂತ ಸಿದ್ಧಾಂತ ಆಗುತ್ತೆ ನಮ್ಮ ಪೋಶ್ಚರ್ ಮೇಂಟೈನ್ ಆಗ್ಲಿಕ್ಕೆ. ಸೊ ಅದರಲ್ಲಿ ಏನಾದ್ರೂ ಏರ್ಪೇರ್ ಆದ್ರೆ ನಿಮ್ಮ ಶರೀರದ ಯಾವ ಭಾಗಗಳು ಅದರಿಂದ ತೊಂದರೆ ಒಳಪಡಬಹುದು. ಈಗ ಬೆನ್ನು ಹುರಿ ತೊಂದರೆಗಳು ಯಾಕಾಗುತ್ತೆ, ಒಂದು ಈಗೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಈಗಿನ ಲೈಫ್ ಸ್ಟೈಲ್ ಅದು ಒಂದು ಮೇನ್. ಆಮೇಲೆ ಇದು ಬಿಟ್ಟು ಇಂಜುರೀಸ್, ಆಕ್ಸಿಡೆಂಟ್ಸ್ ಅಥವಾ ಯಾವ್ದಾದ್ರು ಜರ್ಕ್ಸ್ ಅಥವಾ ಯಾವ್ದಾದ್ರು ನೀವು ಮನೆಯಲ್ಲಿ ಕೆಲಸ ಮಾಡ್ತಿರ್ತೀರಾ, ಹಬ್ಬದಲ್ಲಿ ನೀವು ಓವರ್ ಎಕ್ಸೈಟ್ ಆಗಿ ಅದನ್ನು ಮಾಡಿದೆ ಇದನ್ನು ಮಾಡಿದೆ ಎಲ್ಲಾನು ಮಾಡುವಾಗ ಆ ಸ್ಪೈನ್ ನಲ್ಲಿ ಏನ್ ಮೂಮೆಂಟ್ಸ್ ಇರುತ್ತೆ ಅದಕ್ಕಿಂತ ಹೆಚ್ಚಿಗೆ ನೀವು 2-3

0: ಮೂವ್ಮೆಂಟ್ಸ್ ಮಾಡ್ಲಿಕ್ಕೆ ನೋಡ್ತೀರ, ಬಗ್ಗೋದು, ಸೈಡಿಗೆ ತಿರುಗುವುದು. ಆ ತರ ಮಾಡುವಾಗ ಆ ಬೆನ್ನು ಹುರಿಯ ಮಾಂಸಖಂಡಗಳಲ್ಲಿ ಊತ ಉಳ್ಕೊಳ್ಳುತ್ತೆ. ಮಾಂಸಖಂಡಗಳ ಊತದಿಂದ ಆ ಬೆನ್ನು ಹುರಿಯ ಅಸ್ಥಿಗಳು ಅಂತ ಇರುತ್ತೆ, ನಾವು 33 ಇದೆ ಬೆನ್ನು ಹುರಿಯಲ್ಲಿ. ಸೊ ಅದರಲ್ಲಿ ಬಿಗಿತ ಉಂಟಾಗಿ ಆ ಸಂಧಿಗಳು ಸೈಡಿಗೆ ಸರ್ಕೊಳ್ಳುತ್ತೆ. ಸೈಡಿಗೆ ಸರ್ಕೊಳ್ಳೋದು ಅಂದ್ರೆ ಅದರೊಂದು ಅಲೈನ್ಮೆಂಟ್ ಇದೆ ಸ್ಪೈನ್ ಅದ್ದು. ಸೊ ನಾರ್ಮಲ್ ಸ್ಟ್ರಕ್ಚರ್ ಪ್ರಕಾರ ಈ ಪ್ರಕಾರ ಇದು ಸ್ಪೈನ್ ಅಲೈನ್ಮೆಂಟ್ ಇರಬೇಕು ಕೆಳಭಾಗದವರೆಗೂ, ಕುತ್ತಿಗೆಯಿಂದ ಕೆಳಭಾಗವರೆಗೂ. ಸೊ ಆ ಇದರಲ್ಲಿ ಏನಾಗುತ್ತೆ, ನಾವು ಕೆಲಸ ಮಾಡುವಾಗ ಓವರ್ ವರ್ಕ್ ಮಾಡುವಾಗ ಓವರ್ ಎಕ್ಸರ್ಷನ್ ಓವರ್ ವೇಟ್ ನಾವು ತಗೊಳ್ಳುವಾಗ ಎತ್ತುವಾಗ, ಸೊ ಅದು ಒಂದು ಸರಿ ಆದ್ರೆ ಎರಡು ಸರಿ ಆದ್ರೆ ಓಕೆ, ಅದು ತಂದಿನ ತಾನೇ ಗುಣಪಡಿಸಿಕೊಳ್ಳುತ್ತದೆ. ಆದ್ರೆ ಅದೇ ರಿಪೀಟ್ ರಿಪೀಟ್ ರಿಪೀಟ್ ಆದುವಾಗ ಅದರಲ್ಲಿ ಫ್ರಿಕ್ಷನ್ ಉಂಟಾಗಿ ಮಸಲ್ಸ್ ಅಲ್ಲಿ ಊತ ಉಳ್ಕೊಳ್ಳುತ್ತೆ, ಅದರಿಂದ ಅಸ್ಥಿ ಮೇಲೆ ಪ್ರಭಾವ ಬೀರಿ ಆ ತನ್ನ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಸರಿದುಕೊಳ್ಳುತ್ತೆ. ಸೊ ಆವಾಗ ನಮಗೆ ಈ ಬೆನ್ನು ಹುರಿಯ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ.
1: ಅಂದ್ರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತೀವಿ,
0: ಡಿಸ್ಕ್ ಪ್ರೊಲ್ಯಾಪ್ಸ್ ಇದು ಲಾಸ್ಟ್ ಸ್ಟೇಜ್ ಇದು. ಸೊ ಇದಕ್ಕಿಂತ ಮೊದಲಿಗೆ ಆ ಬೆನ್ನು ಹುರಿಯ ನಡುವೆ ಡಿಸ್ಕ್ ಅಂತ ಬರುತ್ತೆ, ಅಂದ್ರೆ ಗಾದಿ ಅಂತ ಬರುತ್ತೆ. ನಿಮಗೆ ಗೊತ್ತಿರಬಹುದು, ಎಲ್ಲ ಹೇಳ್ತಾರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ, ಡಿಸ್ಕ್ ಸರಿದಿದೆ, ಬಲ್ಜ್ ಆಗಿದೆ, ಗಾದಿ ಸರ್ಕೊಂಡಿದೆ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಸ್ಟಾರ್ಟಿಂಗ್ ಆಗಲ್ಲ, ಫಸ್ಟ್ ಸ್ಟೇಜ್ ಇಟ್ ಇಸ್ ನಾಟ್ ದ ಫಸ್ಟ್ ಸ್ಟೇಜ್, ಇಟ್ ಇಸ್ ಲಾಸ್ಟ್ ಸ್ಟೇಜ್. ಸೊ ಅದರಲ್ಲಿ ಗ್ರೇಡ್ಸ್ ಬರುತ್ತೆ, 1, 2, 3, 4 ಅಂತ ಗ್ರೇಡ್ಸ್ ಬರುತ್ತೆ. ಸೊ ಆವಾಗ ಫಸ್ಟ್ ಸ್ಟೇಜ್ ಅಲ್ಲಿ ನಾವು ನೆಗ್ಲೆಕ್ಟ್ ಮಾಡ್ತೇವೆ, ಸೊ ವಿ ಆರ್ ನೆಗ್ಲೆಕ್ಟಿಂಗ್ ದಟ್. ಆವಾಗ ಏನಾಗುತ್ತೆ, ಅದು ನೆಕ್ಸ್ಟ್ ಸ್ಟೇಜ್ ಗೆ ಹೋಗುತ್ತೆ. ಆ ಗಾದಿ ಸರಿ ತಂದ್ರೆ ಏನಾಗುತ್ತೆ, ನಮಗೆ ಪೇನ್ಸ್ ಇಲ್ಲಿ ಸರಿದಿರುತ್ತೆ ಬೆನ್ನುಹುರಿಯಲ್ಲಿ, ಬಟ್ ಪೈನ್ ಇಂದ ನರಗಳು ಏನ್ ಹೋಗುತ್ತೆ, ಆ ನರಗಳು ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ಅಲ್ಲಿ ನಮ್ಗೆ ನೋವು ಕಾಣಬಹುದು. ಎಲ್ಲರೂ ಗೊತ್ತಿರುವ ಹಾಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಿಯಾಟಿಕ. ಅದರಲ್ಲಿ ನಮ್ಮ ಆಯುರ್ವೇದದಲ್ಲೂ ಅದು ಇದೆ, ಅದರಲ್ಲಿ ವಿಶ್ವಾಚಿ ಅಂತ ಹೇಳ್ತಾರೆ, ಗೃದ್ರಸಿ ಅಂತ ಹೇಳ್ತಾರೆ. ಗೃದ್ರಸಿ ಅಂದ್ರೆ ಹೇಗೆ, ಈಗ ಗೃದ್ರಸಿ ಅಂದ್ರೆ ಹದ್ದು, ಹದ್ದು ಹೇಗಾರುತ್ತೆ, ಒಂದ್ ಕಡೆ ಸೈಡ್ಗೆ ಒಂದ್ ಕಡೆ ಸೈಡ್ ಮಾಡುವಾಗ ಅದೇ ತರ ಹಾರುತ್ತೆ. ಸೊ ಗೃದ್ರಸಿ ಇದ್ದವರು ಸಿಯಾಟಿಕ ಇದ್ದವರು ಸಹಿತ ಆ ಸ್ಟ್ರೇಟ್ ಆಗಿ ನಡೆಯುವುದಿಲ್ಲ, ಒಂದ್ ಕಾಲು ಸೊಟ್ಟ ಮಾಡಿ ನಡೀತಾರೆ. ಸೊ ಈ ಪ್ರಕಾರ ಇದ್ದಾಗ ಆ ನರ್ವ್ಸ್ ಮೇಲೆ ಆ ಡಿಸ್ಕ್ ಏನಿದೆ ಪ್ರೆಷರ್ ಬರುತ್ತೆ, ಪ್ರೆಷರ್ ಬಂದಾಗ ಆ ನರ್ವ್ ಇರಿಟೇಷನ್ ಆಗುತ್ತೆ. ಸೊ ಇರಿಟೇಷನ್ ಆದಾಗ ನಮಗೆ ಪೇನ್ ಕಂಡುಕೊಳ್ಳುತ್ತೆ. ನೀವು ಮಲ್ಕೊಂಡಾಗ ಏನಿರಲ್ಲ, ಯಾಕಂತಂದ್ರೆ ಸ್ಪೈನು ಒಂದೇ ಅಲೈನ್ಮೆಂಟ್ ಅಲ್ಲಿ ಇರುತ್ತೆ. ಯಾವಾಗ ನೀವು ಮೂವ್ಮೆಂಟ್ಸ್ ಮಾಡ್ತೀರಿ ಅದ್ರ ಮೇಲೆ ಪ್ರೆಷರ್ ಬರುತ್ತೆ. ಸೊ ಆವಾಗ ಈ ಎಲ್ಲ ತೊಂದರೆಗಳು ಕಾಣಿಕೊಳ್ಳುತ್ತೆ. ಇದರ ಜೊತೆ ಜೊತೆ ಬೇರೆ ಜಾಯಿಂಟ್ಸ್ ಬಗ್ಗೆ ಹೇಳಬೇಕಂತಂದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಮ್ಯಾಕ್ಸಿಮಮ್ ಆಗಿ ಬೇರೆ ಜಾಯಿಂಟ್ಸ್ ಒಂದು ಇನ್ಫೆಕ್ಷನ್ ಆರ್ಥರೈಟಿಸ್ ಅಂತ ಹೇಳ್ತೇವೆ, ಅದರಿಂದ ಬರಬಹುದು. ಇಲ್ಲ ಅಂದ್ರೆ ಓವರ್ ಯೂಸ್ ಮಾಡಿಂದ ಬರಬಹುದು. ಇದಕ್ಕೆ ಕಾರಣ ಮೇನ್ ಅಂತಂದ್ರೆ, ನಾವು ಯೋಗಾಸನ ವ್ಯಾಯಾಮ ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳಲಿಲ್ಲ ಅಂದ್ರೆ ನಮ್ಗೆ ಈ ಎಲ್ಲ ತೊಂದರೆಗಳು ಬರ್ತದೆ. ಯಾಕಂದ್ರೆ ಮನುಷ್ಯ ಅಂದ ಮೇಲೆ ಕೆಲಸ ಮಾಡಲೇಬೇಕು, ಕೆಲಸ ಮಾಡಲಿಲ್ಲ ಅಂದ್ರೆ ನಡೆಯಲ್ಲ. ಸೊ ಅದ್ರ ಜೊತೆ ನಾವು ಪ್ರಿಕಾಷನ್ ಅಂತ ಇಟ್ಕೊಂಡ್ಬಿಟ್ಟು ನಮ್ಮ ಆಯುರ್ವೇದದಲ್ಲಿ ದಿನಚರ್ಯ ಋತುಚರ್ಯ ಅಂತ ಎಲ್ಲ ಹೇಳಿದ್ದಾರೆ. ಸೊ ಅದನ್ನ ನಾವು ಅಳವಡಿಸಿಕೊಂಡ್ರೆ ಇದು ನಮ್ಗೆ ಫೋರ್ತ್ ಸ್ಟೇಜ್ ನಲ್ಲಿ ಹೋಗುವ ಒಳಗಾಡದಾಗದಾಗೆ ನೋಡ್ಕೋಬಹುದು.
1: ಅಂದ್ರೆ ಈಗ ಸಾಮಾನ್ಯವಾಗಿ ಈ ಬೆನ್ನು ಹುರಿಗೆ ಬರುವಂತ ತೊಂದರೆ ಯಾವ್ಯಾವುದು ಅಂತಂತೀರಿ?
0: ಹಾ, ಬೆನ್ನುಹುರಿಗೆ ತೊಂದರೆ ಅಂತಂದ್ರೆ ನಿಮ್ಗೆಲ್ಲ ನಾ ಹೀಗೆ ಹೇಳಿದೆ ನಿಮ್ಗೆ, ಈಗ ಸಿಯಾಟಿಕ, ಡಿಸ್ಕ್ ಹರ್ನಿಯೇಷನ್, ಸ್ಪಾಂಡಿಲೈಸಿಸ್, ಸ್ಪಾಂಡಿಲೋಲಿಸ್ಥಿಸಿಸ್. ಅಂದ್ರೆ ಡಿಸ್ಕ್ ಇರುತ್ತೆ, ಸ್ವಲ್ಪ ಸರಿಯುತ್ತೆ, ಅದು ಒಂದು ಆಮೇಲೆ ಸ್ಪೈನ್ ಬೋನ್ಸ್ ಇರುತ್ತೆ, ಬೋನ್ ತನ್ನ ಜಾಗ ಬಿಟ್ಟು ಬೇರೆ ಕಡೆ ಬರುತ್ತೆ, ಅದೊಂದಾಗುತ್ತೆ. ಇದರ ನೆಕ್ಸ್ಟ್ ಸ್ಟೇಜ್ ಅಂತಂದ್ರೆ ನರ್ವ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ, ಅಂದ್ರೆ ಇಂಪಿಂಜ್ಮೆಂಟ್ ಅಂತಾರೆ. ಸೊ ನರ್ವ್ ಮೇಲೆ ಪ್ರೆಷರ್ ಬಿದ್ದ್ಮೇಲೆ ಅದರಿಂದ ನೋವುಗಳು ಉದ್ಭವ ಆಗುತ್ತದೆ. ಆಮೇಲೆ ಲಂಬಾರ್ ಲಾರ್ಡೋಸಿಸ್ ಅಂತೆ, ಹೀಗೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಹೋದಾಗ ಆ ಬೆನ್ನು ಸೊಟ್ಟಾಗುತ್ತೆ, ಅಂದ್ರೆ ಅದ್ರದ್ದು ಸ್ಟ್ರೇಟ್ ಇರಬೇಕಲ್ಲ ಅದಕ್ಕೆ ಅಂತ, ಅದಕ್ಕೆ ಲಾರ್ಡೋಸಿಸ್ ಅಂತ ಹೇಳ್ತಾರೆ. ಲಿಸ್ಥಿಸಿಸ್ ಅಂತ ಹೇಳ್ತಾರೆ. ಲಿಸ್ಥಿಸಿಸ್ ಅಂದ್ರೆ ತನ್ನ ಜಾಗವನ್ನು ಬಿಟ್ಟು ಆ ಅಸ್ಥಿ, ಅಂದ್ರೆ ಬೋನ್, ಬೆನ್ನು ಹುರಿಯ ಅಸ್ಥಿ ಏನಿರುತ್ತೆ ಬೇರೆ ಜಾಗಕ್ಕೆ ಸರಿಯುತ್ತೆ. ಸೊ ಆವಾಗನು ಈ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ.
1: ಅಂದ್ರೆ ಇದೆಲ್ಲ ತೊಂದರೆ ಕಾಣಿಸಬೇಕು ಅಂತಂದಾಗ ನಮ್ಮ ಜೀವನ ಶೈಲಿ, ನಾವು ಮಾಡುವ ಕೆಲಸದ ರೀತಿ, ಒಂಥರ ರೆಸ್ಟ್ಲೆಸ್ ಆಗಿ ಮಾಡ್ತಾ ಇರುವಂತ ಕೆಲಸ, ಇವೇ ಕಾರಣ ಅಂತೀರಿ? ಇದರ ಜೊತೆಗೆ ಬಿದ್ದಿರುವಂತ ಪೆಟ್ಟಾಗಬಹುದು, ಈಗ ತಮ್ಮ ಆಯುರ್ವೇದದಲ್ಲಿ ಈ ತರದ ನೋವುಗಳು ಇದ್ದಾಗ ಇದನ್ನ ಡಯಾಗ್ನೋಸ್ ಹೇಗ್ ಮಾಡ್ತೀರಿ, ಯಾವ್ದಕ್ಕಾಗಿದೆ ಅಂತ?
0: ಸೊ ಈಗ ಮಾಡರ್ನ್ ಪ್ರಕಾರ ಹೇಳಬೇಕಂದ್ರೆ ದೇ ವಿಲ್ ಗೋ ಫಾರ್ ಎಕ್ಸ್ರೇಸ್, MRI ಆತರ ಅವರು ಹೋಗ್ತಾರೆ. ನಮ್ಮ ಇದರಲ್ಲಿ ದೋಷಗಳು ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಸೊ ದೋಷಗಳಲ್ಲಿ ನಮ್ಮ ಆಯುರ್ವೇದದಲ್ಲಿ 3 ದೋಷ ಹೇಳಿದ್ದಾರೆ, ವಾತ, ಪಿತ್ತ, ಕಫ ಅಂತ ಹೇಳಿದ್ದಾರೆ. ಈ ಎಲ್ಲ ಬೆನ್ನು ಹುರಿಯ ಸಮಸ್ಯೆ, ಆಮೇಲೆ ಸಂಧಿಗಳ ಸಮಸ್ಯೆ, ಇದೆಲ್ಲವೂ ವಾತದಿಂದ ಆಗ್ತೇವೆ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ವಾತ ಅಂತಂದ್ರೆ ಮೂವ್ಮೆಂಟ್, ಚಲನವಲನ, ಅದೆಲ್ಲ ಕಂಟ್ರೋಲ್ ಮಾಡೋದು ವಾತನೆ. ಸೊ ಈ ವಾತದ ಜೊತೆ ಯಾವಾಗ ನಮ್ಮ ಆಹಾರ ವಿಹಾರದಲ್ಲಿ ಏರುಪೇರು ಆದಾಗ ಪಿತ್ತ

0: ಮತ್ತು ಕಫ ಇದರಲ್ಲಿ ಏರ್ಪೇರಾಗುತ್ತೆ. ಸೊ ಅದ್ರ ಜೊತೆಗೆ ಈ ವಾತ ಕಂಬೈನ್ಡ್ ಆಗಿಬಿಟ್ಟು ನಮಗೆ ವ್ಯಾಧಿ ಕಾಣಿಸ್ಕೊಳ್ತದೆ. ಈಗ ನೋಡಿ, ಈಗ ಸ್ಪೈನ್ ವ್ಯಾಧಿಯಲ್ಲಿ ಅಥವಾ ಜಾಯಿಂಟ್ ಅಲ್ಲಿ ನಿಮಗೆ ಬರೀ ನೋವಾಗೋಲ್ಲ, ಅಲ್ಲಿ ಕೆಂಪಾಗಿರುತ್ತೆ, ಅಲ್ಲಿ ಬಾವು ಬಂದಿರುತ್ತೆ, ಒಬ್ಬೊಬ್ಬರಿಗೆ ಏನು ಇರಲ್ಲ, ಸುಮ್ನೆ ಸುಮ್ನೆ ನೋವು ಇರುತ್ತೆ, ಒಬ್ಬೊಬ್ಬರಿಗೆ ಹೊಡಿತಾ ಇರುತ್ತೆ, ಒಬ್ಬೊಬ್ಬರಿಗೆ ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ ಆ ತರ ಆಗುತ್ತೆ. ಇದೆಲ್ಲ ಅಂತಂದ್ರೆ ಬೇರೆ ದೋಷಗಳು ಅದರ ಜೊತೆ ಕೂಡಿಕೊಂಡು ಈ ನಮಗೆ ವ್ಯಾಧಿಯನ್ನ ಕೊಡ್ತದೆ. ಇದಕ್ಕೆ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ, ಈಗ ನೋಡಿದ್ರೆ ನಾವು ಇಲ್ಲ ಆವಾಗ ಹಳೆ ಕಾಲದಲ್ಲಿ ಇವೆಲ್ಲ ವ್ಯಾಧಿಗಳು ಇರ್ತಿದ್ದಿಲ್ಲ, ಈಗಾನೇ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಈಗಾನೇ ಈ ಉದ್ಭವ ಆಗಿದೆ, ಆತರ ಏನೂ ಇಲ್ಲ. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಆಗಿನ ಕಾಲದಲ್ಲೂ ಸಹಿತ ಈಗಿನ ವ್ಯಾಧಿಗಳನ್ನ ಆಲ್ರೆಡಿ ಹೇಳಿದ್ದಾರೆ. ಸೊ ಉದಾಹರಣೆಗೆ ನಾ ಹೇಳ್ತೇನೆ, ಈಗ ವಾತರಕ್ತ ಅಂತ ಹೇಳಿದ್ದಾರೆ, ಸಂಧಿವಾತ ಅಂತ ಹೇಳಿದ್ದಾರೆ, ಕಟಿಶೂಲ ಅಂತ ಹೇಳಿದ್ದಾರೆ, ತ್ರಿಕಸಂಧಿಶೂಲ ಅಂತ ಹೇಳಿದ್ದಾರೆ, ಗೃದ್ರಸಿ ಅಂತ ಹೇಳಿದ್ದಾರೆ, ವಿಶ್ವಾಚಿ ಅಂತ ಹೇಳಿದ್ದಾರೆ. ಇದೆಲ್ಲವೂ ಆವಾಗೂ ಇತ್ತು. ಆವಾಗೆಲ್ಲ ಅವರೆಲ್ಲ ಹೋರಾಟ ಮಾಡ್ತಾ ಇದ್ರು, ಜಾಸ್ತಿ ಇತ್ತು, ಆವಾಗೂ ಅದೇ ಇತ್ತು. ಆದರೆ ಅವರು ಅದನ್ನ ಪ್ರಿಕಾಷನ್ ಅಲ್ಲಿ ತಗೋತಾ ಇದ್ರು. ಅಂದ್ರೆ ಈಗ ದಿನಚರದಲ್ಲಿ ನಮ್ಗೆ ಏನ್ ಹೇಳಿದ್ದಾರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವುದಿಲ್ಲ, 4:30 ಅಥವಾ 5:30 ಹೇಳ್ಬೇಕು. ಇದು ಸ್ಟಾರ್ಟಿಂಗ್ ಪಾಯಿಂಟ್ ನಮ್ದ ದಿನಚರ್ಯದ್ದು. ಇದಾದ್ಮೇಲೆ ಮಲ ವಿಸರ್ಜನೆ ಮಾಡ್ಬೇಕು ಅಂತ ಹೇಳಿದ್ದಾರೆ, ಯಾರ್ದು ಆಗುವುದಿಲ್ಲ. ಇದು ಎರಡನೇ ಪಾಯಿಂಟ್. ಸೊ ಮಲ ವಿಸರ್ಜನೆ ಮಾಡ್ಬೇಕಂದ್ರೆ ಅದು ಯಾವ್ದ್ರ ಮೇಲೆ ಡಿಪೆಂಡ್? ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ, ನೀವು ಮಲ ವಿಸರ್ಜನೆ ಮಾಡ್ಬೇಕಂದ್ರೆ ನೀವು ಹಿಂದಿನ ದಿವಸದಲ್ಲಿ ಏನೇನು ಊಟ ಮಾಡಿದಿರಾ, ನನಗೆ ಯಾಕೆ ಇವತ್ತು ಹೀಗೆ ಮಲ ವಿಸರ್ಜನೆ ಆಯ್ತು, ವಿಚಾರ ಮಾಡಿ ನೀವು ಇವತ್ತಿನ ಆಹಾರವನ್ನ ಸೇವನೆ ಮಾಡ್ಬೇಕಂತ ಹೇಳಿದ್ದಾರೆ. ನಾವು ಹಾಗೆ ಮಾಡೋದಿಲ್ಲ. ಅದಾದ್ಮೇಲೆ ತೈಲ ಅಭ್ಯಂಗ ಅಂತ ಹೇಳಿದ್ದಾರೆ, ಕಂಪಲ್ಸರಿ ನೀವು ಪೂರಾ ಶರೀರಕ್ಕೆ ಎಣ್ಣೆಯನ್ನು, ಯಾವ್ದಾದ್ರೂ ಎಣ್ಣೆ, ಎಣ್ಣೆಯಲ್ಲಿ ನಮ್ಮಲ್ಲಿ ಹೇಳಿದ್ದಾರೆ ಎಳ್ಳೆಣ್ಣೆ ಶ್ರೇಷ್ಠ ಅಂತ, ಅದನ್ನ ಹಚ್ಚಿಕೊಳ್ಬೇಕು. ದೇಹದಲ್ಲಿ ಎಣ್ಣೆ ಹಚ್ಚಿಕೊಳ್ಳಕ ಆಗಿಲ್ಲ ಅಂತಂದ್ರು ವಾತಗಳ ಸ್ಥಾನ ಇದೆ, ಕೈ ಕಾಲು ಕಿವಿ ತಲೆ, ಇಷ್ಟಕ್ಕಾದ್ರೂ ನೀವು ಎಣ್ಣೆ ಹಚ್ಚಿಕೊಳ್ಳಲೇಬೇಕು. ಇಲ್ಲ ಅಂತಂದ್ರೆ ನಿಮಗೆ ವಾತ ವ್ಯಾಧಿಗಳು ಇತರ ಸಂಧಿ ವ್ಯಾಧಿಗಳು ಬರ್ತವೆ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ದಂತ ಧಾವನ ಹೇಳಿದ್ದಾರೆ, ಸ್ನಾನ ಹೇಳಿದ್ದಾರೆ, ಇದಾದ್ಮೇಲೆ ನಿಮ್ದು ಆಹಾರ ಪದ್ಧತಿ ಹೇಳಿದ್ದಾರೆ. ಅಂದ್ರೆ ನೀವು ಸೇವಿಸುವ ಆಹಾರ ಯಾವ ತರ ಇರಬೇಕು, ನಿಮ್ಮ ಪ್ರಕೃತಿಗೆ ತಕ್ಕಂತೆ ನೀವು ಆಹಾರವನ್ನು ಸೇವಿಸಬೇಕು. ಆಯ್ತು, ಅದು ಅದರಲ್ಲಿ ಟೈಮ್ ಹೇಳಿದ್ದಾರೆ, ನೀವು 8 ಗಂಟೆ ಮೇಲ್ಗಡೆ ಪಿತ್ತ ದೋಷದ ಪ್ರಾಮುಖ್ಯತೆ ಬರುತ್ತೆ ನಮ್ಮ ದೇಹದಲ್ಲಿ, ಅಂದ್ರೆ ಡೈಜೆಸ್ಟಿವ್ ಪವರ್ ಆವಾಗ ಜಾಸ್ತಿ ಇರುತ್ತೆ. ಸೊ 8 ರಿಂದ 2 ಗಂಟೆವರೆಗೆ ನೀವು ಯಥೇಷ್ಟವಾಗಿ ನಿಮಗೆ ಏನ್ ಬೇಕೋ ಅದನ್ನ ನೀವು ಸೇವಿಸಬಹುದು. ಆಮೇಲೆ 6 ಗಂಟೆ ಆದ ಮೇಲೆ ನೀವು ಯಾವ ತರದ ಆಹಾರವನ್ನು ಸೇವಿಸಬಾರದು. ಇದರಿಂದ ಏನಾಗುತ್ತೆ, ನಿಮ್ಮ ಶರೀರದಲ್ಲಿ ಬಯೋಲಾಜಿಕಲಿ ಅಂದ್ರೆ ನಿಮ್ದು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಚೇಂಜಸ್ ಆಗಿ ನಿಮ್ಮ ವ್ಯಾಧಿಯೊಳಗೆ ಅದು ಇಫೆಕ್ಟ್ ಕೊಡ್ತಾ ಹೋಗುತ್ತೆ. ಸೊ ಆವಾಗ ನಿಮ್ಮ ಕೆಲಸದಲ್ಲಿ ಏನೋ ಒಂದು ಡಿಫಾರ್ಮಿಟಿ ಆಗಿರುತ್ತೆ, ಅದರ ಜೊತೆ ಜೊತೆ ಈ ಆಹಾರದಲ್ಲಿ ವ್ಯತ್ಯಾಸವಾಗಿದ್ದರಿಂದ ಸೊ ಎರಡೂ ಕೂಡಿ ನಿಮಗೆ ಈ ತರಹದ ವ್ಯಾಧಿಗಳು ಬರುವ ಚಾನ್ಸಸ್ ಜಾಸ್ತಿ
1: ಇರ್ತದೆ ಅಂತ. ಈಗ ಈ ತರಹದ ವ್ಯಾಧಿಗಳು ನಮಗ್ ಬಂದಾಗ ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಇದೆ, ಅಂದ್ರೆ ಔಷಧೋಪಚಾರ ಇದೆಯಾ ಅಥವಾ ಈ ಎಕ್ಸರ್ಸೈಸ್ ಮೂಲಕ ಕಡಿಮೆ ಮಾಡಿಕೊಳ್ಬೇಕಂತ ಹೇಳ್ತೀರಾ, ಹೇಗೆ?
0: ಈಗ ಆಯುರ್ವೇದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಔಷಧೋಪಚಾರ ಇದೆ, ಅದರ ಜೊತೆ ಪಂಚಕರ್ಮ ಅಂತ ಹೇಳ್ತೇವೆ. ಪಂಚಕರ್ಮ ಅಂದ್ರೆ 5 ವಿಧವಾದ ಕರ್ಮಗಳು ಬರುತ್ತೆ. ಈ ವಾತವ್ಯಾಧಿ ಅಥವಾ ಈ ಸಂಧಿಗಳ ರೋಗಗಳಿಗೆ ನಾವು ಪಂಚಕರ್ಮದಲ್ಲಿ ಬಸ್ತಿ ಚಿಕಿತ್ಸೆ ಅಂತ ಮಾಡ್ತೇವೆ. ಬಸ್ತಿ ಚಿಕಿತ್ಸೆ ಅಂದ್ರೆ ಎನಿಮಾ, ಶೌಚ ಮಾರ್ಗದಿಂದ ನಾವು ಒಂದು ವಿಶಿಷ್ಟ ಪ್ರಕಾರದ ಎಣ್ಣೆ ಅಥವಾ ಹಾಲು ಅಥವಾ ಕಷಾಯ ಅದನ್ನು ನಾವು ಪೈಪ್ ದಿಂದ ಒಳಗಡೆ ಪುಷ್ ಮಾಡ್ತೇವೆ. ಇದು 7 ದಿವಸ, 14 ದಿವಸ, 21 ದಿವಸ ಈ ತರ ನಾವು ಸೆಟ್ಟಿಂಗ್ಸ್ ಇರುತ್ತೆ. ಇದು 2 ಆಯ್ತು. ಇದಾದ್ಮೇಲೆ ಇದಷ್ಟಕ್ಕೆ ಮುಗಿಯುತ್ತಾ? ಮುಗಿಯಲ್ಲ. ಯಾಕಂದ್ರೆ ನಮ್ಮ ದಿನಚರ್ಯದಲ್ಲಿ ಯೋಗಾಸನ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಸೊ ಯೋಗವನ್ನು ನೀವು ಕಂಪಲ್ಸರಿ ನೀವು ಮಾಡಲೇಬೇಕು. ಇಲ್ಲ ನಾವು ಡೈಲಿ ಮಾಡ್ತಾ ಇಲ್ಲ, ಈಗ ವ್ಯಾಧಿ ಬಂದಿದೆ, ಈಗೇನ್ ಮಾಡಬೇಕು, ಅದಕ್ಕೂ ಹೇಳಿದ್ದಾರೆ ಈ ವಿಶಿಷ್ಟ ವ್ಯಾಧಿಗಳಿಗೆ ಈ ಯೋಗಾಸನಗಳು ಅಂತ ಇದೆ. ಸೊ ಅದನ್ನೇ ನಾವು ಮೆಡಿಕಲ್ ಯೋಗ ಅಂತ ಹೇಳಿದ್ದೇವೆ.
1: ಚಿಕಿತ್ಸೆಯಾಗಿ ಯೋಗ.
0: ಹಾ, ಚಿಕಿತ್ಸೆಯಾಗಿ ಯೋಗ. ಈಗ ನಾರ್ಮಲ್ ಆಗಿ ಸೂರ್ಯ ನಮಸ್ಕಾರ ಅಥವಾ ತಾಡಾಸನ ಆಯ್ತು, ಉತ್ಥಾನ ಪಾದ ಕೋಣಾಸನ ಆಯ್ತು, ಅದೆಲ್ಲ ಮಾಡ್ತೀರಾ, ಬಟ್ ನಿಮಗೆ ಅಷ್ಟು ಮಾಡ್ಲಿಕ್ಕೆ ಆಗಲ್ಲ, ಸೊ ನನಗೆ ಏನ್ ವ್ಯಾಧಿ ಇದೆ ಅದಷ್ಟೇ ಮಾಡಿದ್ರೆ ಅದನ್ನು ಸಹ ನಾವು ಚಿಕಿತ್ಸೆಯಲ್ಲಿ ಅಳವಡಿಸಿಕೊಳ್ಬೇಕು. ಇದರ ಜೊತೆ ಈಗ ಆಯುರ್ವೇದ ಆಯ್ತು, ಈಗ ಹಳೆ ಕಾಲದಲ್ಲಿ ಇದೆ, ಅದನ್ನ ಬಿಟ್ಬಿಟ್ಟು ಈಗ ಅಪ್ಡೇಟ್ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಬಂದಿದೆ, ವಿಥೌಟ್ ಎನಿ ಮೆಡಿಕೇಶನ್, ವಿಥೌಟ್ ಎನಿ ಪೇನ್ ಕಿಲ್ಲರ್ಸ್, ವಿಥೌಟ್ ಎನಿ ಸ್ಟೀರಾಯ್ಡ್ಸ್, ಅದೊಂದೇ ಅಲ್ಲ, ಅದನ್ನ ಬಿಟ್ಟು ಈಗ ಮ್ಯಾನಿಪ್ಯುಲೇಟಿವ್ ಟ್ರೀಟ್ಮೆಂಟ್ಸ್ ಅಂತ ಬಂದಿದೆ. ಸೊ ಮ್ಯಾನಿಪ್ಯುಲೇಟಿವ್ ಟ್ರೀಟ್ಮೆಂಟ್ ಅಂತಂದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು, ನೀವು ಎಲ್ಲ ವಿಡಿಯೋಸ್ ಅಲ್ಲಿ ಎಲ್ಲ ನೋಡ್ತಿರ್ಬೇಕು, ಕೈರೋಪ್ರಾಕ್ಟಿಸ್ ಅಂತ ಬರುತ್ತೆ. ಈಗ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಗೌಟಿ ವೈದ್ಯರು ಅಂತ ಇದ್ರು. ಈಗ

0: ಎಲೆ ಸ್ವಲ್ಪ ಬಿದ್ದ, ಏ ಸ್ವಲ್ಪ ಅವನ ಕಡೆ ಹೋಗಿ ತಿಕ್ಕಿಸ್ಕೊಂಬಾರೋ, ಇವನ್ ಸ್ವಲ್ಪ ಸರಿತು,
1: ನಾವ್ ಅದನ್ನ ಈಗ ಗೌಟಿ ವೈದ್ಯರು
0: ಗೌಟಿ ವೈದ್ಯರು ಅಂತ ಹೇಳ್ತೇವೆ. ಸೊ ಅವನ ಕಡೆ ಹೋಗಿ ಸ್ವಲ್ಪ ಸರಿದಿದೆ, ಹೋಗಿ ಅವನ ಕಡೆ ತಿಕ್ಕಿಸ್ಕೊಂಬ, 2-3 ದಿವಸ ನಿನಗೆ ಆರಾಮಾಗುತ್ತೆ. ಸೊ ಅದೇ ಪದ್ಧತಿಯನ್ನ ಹೊರದೇಶದವರು ಬಹಳಷ್ಟಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಆ ಡೆವಲಪ್ ಮಾಡಿದ್ರಿಂದ ಅದರಲ್ಲಿ ತುಂಬಾ ವಿಶಿಷ್ಟ ಪದ್ಧತಿಯ ಮ್ಯಾನಿಪುಲೇಷನ್, ಅವರೇನ್ ಸರದ ಕೂಡ ಕೂಡಿಸ್ತಾರ, ಏ ಕರೆಕ್ಟ್ ಆಗ್ತದ ಅವ್ರಿಗೆ ಎಲ್ಲ ಮಾಡಿಸ್ಕೊಂಬ ಅಂತ, ಅದನ್ನೇ ಸೈಂಟಿಫಿಕ್ ಆಗಿ ಅವರು ಒಂದಿಷ್ಟು ಕೋರ್ಸಸ್ ಮಾಡಿದ್ದಾರೆ, ಮ್ಯಾನಿಪುಲೇಟಿವ್ ಟ್ರೀಟ್ಮೆಂಟ್ ಅಂತ, ಫೇಶಿಯಲ್ ಡಿಸ್ಟೋರ್ಷನ್ ಮೆಥಡ್ಸ್ ಅಂತ. ಸೊ ಅದನ್ನ ನೀವು ಮಾಡಿಸ್ಕೊಳ್ಬಹುದು, ಯಾಕಂದ್ರೆ ಈಗ ಮೆಟ್ರೋ ಸಿಟೀಸ್ ದಲ್ಲಿ ಎಲ್ಲ ಅದು ಸೌಲಭ್ಯ ಇದೆ. ಸೊ ಅದನ್ನೇ ನಾನು ಇಲ್ಲಿ ನಮ್ಮ ಕ್ಲಿನಿಕ್ ನಲ್ಲೂ ಅಳವಡಿಸಿಕೊಂಡು ಅದನ್ನು ನೀವು ಸೌಲಭ್ಯವನ್ನು ತಕ್ಕೊಳ್ಬಹುದು. ಈಗ ಇದರಲ್ಲಿ ಇನ್ನೂ ಒಂದು ಪರಿಸ್ಥಿತಿ ಇದೆ. ಈಗ ನಿಮ್ಗೆ ಇಲ್ಲ ಡಾಕ್ಟರೇ ನನಗೆ ಬಹಳ ಪೇನ್ ಆಗ್ತಾ ಇದೆ, ನಿಮ್ದು ಎಲ್ಲ ಆಯುರ್ವೇದ ಬಹಳ ಸ್ಲೋ, ಇದೆಲ್ಲ ಮೆಡಿಕಲ್ ಯೋಗ ಮಾಡಿದ್ರೆ 1 ವಾರ ಹಿಡಿಯುತ್ತೆ, ಈಗ ನನಗೆ ನೋವು ಕಡಿಮೆ ಆಗ್ಬೇಕು, ಈಗ ಏನ್ ಮಾಡ್ತೀರಾ? ಸೊ ಅದಕ್ಕೂ ಆಯುರ್ವೇದದಲ್ಲಿ ಪರಿಹಾರ ಇದೆ. ಅದಕ್ಕೆ ಅಗ್ನಿಕರ್ಮ ಮತ್ತು ಯುದ್ಧಕರ್ಮ ಅಂತ 2 ವಿಶಿಷ್ಟ ಪ್ರಕಾರದ ಚಿಕಿತ್ಸೆಗಳಿವೆ. ಅದು ಇದರ ಸಲುವಾಗಿನೇ ಅಂತ ಇದೆ, ಯಾಕೆಂದ್ರೆ ಆವಾಗೂ ಅದೇ ಪ್ರಾಬ್ಲಮ್ ಬರ್ತಿದ್ದು ನಮ್ಮ ವೈದ್ಯರಿಗೆ, ನಮ್ಮ ಋಷಿಮುನಿಯೊಳಗೆ, ಇಲ್ಲಪ್ಪ ಇವನಿಗೆ ಇಷ್ಟು ನೋವಾಗ್ತಾ ಇದೆ, ಇದನ್ನ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡಬೇಕು? ಸೊ ಆವಾಗ ಮರ್ಮಗಳು ಅಂತ ಇದ್ದು, ನಮ್ಮ ಶರೀರದಲ್ಲಿ ಮರ್ಮಗಳು ಅಂತ ಇದೆ, 108 ಮರ್ಮ ಇದೆ. ಸೊ ಆ ಮರ್ಮದ ಅಂತಂದ್ರೆ ವಿಶಿಷ್ಟ ಪ್ರಕಾರದ ಒಂದು ಸರ್ಕ್ಯುಲೇಷನ್ ಪ್ರಕಾರ ನಿಮ್ಮ ಮರ್ಮಗಳು ಕೆಲಸ ಮಾಡ್ತವೆ. ಅವಾಗ ವಿಶಿಷ್ಟ ಪದ್ಧತಿಯ ಬಿಂದುಗಳು ಇರುತ್ತೆ ಶರೀರದ ಮೇಲೆ, ಆ ಬಿಂದುಗಳ ಮೇಲೆ ನಾವು ಒಂದು ಸಣ್ಣ ಸೂಜಿಯಿಂದ ಪ್ರಿಕ್ ಮಾಡ್ತೇವೆ. ಸೊ ಅದರಿಂದ ನಿಮ್ಮ ನೋವು 60-70% ಕಡಿಮೆ ಆಗುತ್ತೆ 1 ನಿಮಿಷದಲ್ಲಿ. ಸೊ ಇದಕ್ಕೆ ಅಂತಾರೆ ನಾವು ವಿದ್ಯಕರ್ಮ ಅಂತ ಹೇಳ್ತೇವೆ. ಸೊ ಈಗ ಅಗ್ನಿಕರ್ಮ ಅಂತಂದ್ರೆ ಬರಿ ಕೊಡೋದು ಅಂತ, ಈಗ ನಾವು ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬರಿ ಕೊಡೋದು ಅಂತ. ಈಗ ನೀವು ಕೇಳಿರ್ಬೋದು, ಈಗ ಯಾರಿಗೋ ಕಾಮಿಣಿ ಆಗಿದೆ, ಅಲ್ಲಿ ಹೋಗಪ್ಪ ಅವರು ಅಲ್ಲಿ ಬರಿ ಕೊಡ್ತಾರೆ, ಬರಿ ಮಾಡಿಸ್ಕೊಂಬ 3 ದಿವಸದಲ್ಲಿ ಆರಾಮಾಗುತ್ತೆ ಅಂತ, ಇದೆಲ್ಲ ಆಯುರ್ವೇದದಲ್ಲಿ ಇದೆ. ಸೊ ಈ ಮಾಂಸಖಂಡಗಳು, ಈ ಶಿರಾ ಜಾಯಿಂಟ್ಸ್, ಈ ಎಲ್ಲ ರೋಗಗಳಿಗೆ ಅಗ್ನಿಕರ್ಮ ಇಟ್ ಈಸ್ ಗಿವ್ಸ್ 80-90% ರಿಲೀಫ್. ಇದನ್ನ ನೀವು ಮೊದಲಿಗೆ ಮಾಡಿಸ್ಕೊಂಡು ಈ ಎಲ್ಲ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ನೀವು ಯಥೇಷ್ಟವಾಗಿ ನೀವು ಯಾವ ತೊಂದರೆ ಇಲ್ಲದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಇದು ಎಲ್ಲ ಆಯುರ್ವೇದದಲ್ಲಿ ಉಪಲಬ್ಧ ಇದೆ.
1: ಈಗ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರೇ, ಈ ಎಲ್ಲ ಚಿಕಿತ್ಸೆಗಳನ್ನ ನಾವ್ ಹೇಳಿದ್ರಿ ಅಂದ್ರೆ ಲೇಟರ್ ಆನ್ ಡೆವಲಪ್ಮೆಂಟ್ಸ್ ಇನ್ ಆಯುರ್ವೇದ
0: ಅಪ್ಡೇಟ್
1: ಟ್ರೀಟ್ಮೆಂಟ್, ಈಗ ಅದರಲ್ಲಿ ಈ ಮೆಡಿಕಲ್ ಯೋಗ ಚಿಕಿತ್ಸೆಯಾಗಿ ಯೋಗ ಇದನ್ನು ಕೂಡ ನಾವು ಕೇಳಿದೀವಿ, ಬಟ್ ಈ ಮ್ಯಾನಿಪ್ಯುಲೇಷನ್ ಮೆಥಡ್ ನಿಂದ ನೀವೇನು ಅಲೈನ್ಮೆಂಟ್ ತರ ಮಾಡ್ತೀರಿ, ಅದು ನೋವು ರಹಿತ ಆಗಿರ್ತದ ಹೇಗೆ?
0: ಇದು ನೋವು ರಹಿತನ ಆಗಿರುತ್ತೆ, ಯಾಕಂದ್ರೆ ಇದು ಇದರಲ್ಲಿ ಸೆಟ್ಟಿಂಗ್ಸ್ ಬರುತ್ತೆ. ಈ ನೀವು ಬಂದಿದ್ದೀರಾ, ಈಗ ನಿಮ್ಮ ಸೊಂಟ ಒಂದ್ ಕಡೆ ಸರಿದಿದೆ, ನೀವು ಸರಿಯಾಗಿ ನಡೀತಾ ಇಲ್ಲ, ನಾವೆಲ್ಲ ಎಕ್ಸ್ರೇ ಎಲ್ಲ ತೆಗೆದುಬಿಟ್ಟು ಏನೇನು ಪ್ರಾಬ್ಲಮ್ ಇದೆ ಸಾರ್ಟ್ ಔಟ್ ಮಾಡಿ ನಿಮ್ಮ ಒಂದು ಟ್ರೀಟ್ಮೆಂಟ್ ಅನ್ನ ನಾವು ಸೆಟ್ ಮಾಡ್ತೇವೆ. ಸೊ ಅದು ನಿಮ್ಗೆ ತಿಂಗಳಲ್ಲಿ ಅಥವಾ ವಾರದಲ್ಲಿ 1-2 ದಿವಸ ಅಷ್ಟೇ ನಾವು ಮ್ಯಾನಿಪುಲೇಷನ್ ಮಾಡ್ತೀವಿ, ಉಳಿದ ದಿವಸದಲ್ಲಿ ಎಲ್ಲ ನೀವು ಮೆಡಿಕೇಶನ್, ಇದು ಮೆಡಿಕಲ್ ಯೋಗ ಮಾಡ್ತಾ ಇರಬೇಕು. ಇದು 1-4 ತಿಂಗಳೊಳಗೆ ನಿಮ್ದು 4-5 ಸೆಟ್ಟಿಂಗ್ಸ್ ಬರುತ್ತೆ. ಸೊ ಅದು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವ ತೊಂದರೆನೂ ಆಗುವುದಿಲ್ಲ.
1: ಅಂದ್ರೆ ಈ ಆಯುರ್ವೇದ ಚಿಕಿತ್ಸೆಯಿಂದ ಯಾವುದೇ ತರಹದ ದುಷ್ಪರಿಣಾಮ ಯಾವುದೂ ಇಲ್ಲ?
0: ದುಷ್ಪರಿಣಾಮ ಇಲ್ಲವೇ ಇಲ್ಲ. ಅದು ಈಗ ಹೇಳ್ಬೋದು ನೀವೀಗ ಯಾವುದೇ ಅತಿಯಾದ ಪರಿಣಾಮ ಆಗೇ ಆಗುತ್ತೆ. ಸೊ ಪ್ರಾಪರ್ ಆಗಿ ಡಯಾಗ್ನೋಸ್ ಮಾಡಿ ಪ್ರಾಪರ್ ಆಗಿ ಮೆಡಿಕೇಶನ್ ಕೊಟ್ರೆ ಯಾವ ದುಷ್ಪರಿಣಾಮ ಇಲ್ಲದೆ ಈ ಎಲ್ಲ ವ್ಯಾಧಿಗಳಿಂದ ನಾವು ಮುಕ್ತರಾಗಬಹುದು.
1: ಈಗ ಅಗ್ನಿಕರ್ಮ ಮತ್ತ ವಿದಕರ್ಮ ಅಂತ ಹೇಳಿದ್ರಿ, ಇದು ಕೂಡ ಅಂದ್ರೆ ಈಗ ನಾವು ಗೌಟಿ ಭಾಷೆನಲ್ಲಿ ಗ್ರಾಮ್ಯ ಇದ್ರೊಳಗೆ ಬರೀ ಕೊಡುದು ಅಂದ್ರೆ ಇದರಿಂದ ಚರ್ಮಕ್ಕೆ ಯಾವ ಹಾನಿ ಆಗುದಿಲ್ಲ?
0: ಯಾವ ಹಾನಿನೂ ಆಗುದಿಲ್ಲ ನಿಮಗೆ. ಈಗ ನಾವು ಅದರಲ್ಲಿ ವಿಶಿಷ್ಟ ಪ್ರಕಾರದ ಲೋಹಗಳಿಂದ ನಾವು ಅದನ್ನ ಮಾಡಿರುತ್ತೇವೆ, ಅದನ್ನ ಹೀಟ್ ಮಾಡಿಬಿಟ್ಟು ರೆಡ್ ಹಾಟ್ ಅಂತ ಹೇಳ್ತೇವೆ, ರೆಡ್ ಹಾಟ್ ಮಾಡಿ ಅದು ಪಂಚಲೋಹದಿಂದ ಮಾಡಿರುತ್ತೆ, ಬಂಗಾರದಿಂದ ಮಾಡಿರುತ್ತೆ, ಬೆಳ್ಳಿಯಿಂದ ಮಾಡಿರ್ತೇವೆ, ಆ ಒಂದು ಲೋಹ ಶಲಾಕ ಅಂತ ಹೇಳ್ತೇವೆ ನಾವು. ಸೊ ಅದರಿಂದ ನಾವು ಕೊಡ್ತೇವೆ, ತಾಮ್ರದಿಂದ ಮಾಡಿರ್ತೇವೆ. ಸೊ ಆ ಎಲ್ಲದರಿಂದ ನೀವು ಬರೇ ಕೊಟ್ರೆ ನಿಮ್ಗೆ ಯಾವ ಗಾಯನೂ ಆಗುವುದಿಲ್ಲ. ನೀವು 5-10 ಸೆಕೆಂಡ್ಸ್ ಅಷ್ಟೇ ನಿಮ್ಗೆ ಒಂದ್ ಸ್ವಲ್ಪ ಬರೇ ಆದಾಗ ಆಗುತ್ತೆ, ನೋವಾಗುತ್ತೆ ಜಸ್ಟ್, ಅದಾದ್ಮೇಲೆ ನಿಮ್ಗೆ ನೋವು, ಆ ನೋವು ಇರಲ್ಲ ನಿಮ್ಗೆ, ಮೊದ್ಲಿಗೆ ಈ ಎಲ್ಲ ಇದರಿಂದ ವ್ಯಾಧಿಯಿಂದ ಈ ನೋವು ಇರುತ್ತೆ ಅದು ಇರಲ್ಲ.
1: ಅಂದ್ರೆ ಇಷ್ಟೆಲ್ಲ ಒಂದು ಆಯುರ್ವೇದ ಕ್ಷೇತ್ರದಲ್ಲಿ ವೈದ್ಯಕೀಯವಾಗಿ ಬಹಳಷ್ಟು ಬದಲಾವಣೆ ಆಗಿದೆ, ಮತ್ತೆ ರೋಗಿಗೆ ಅನುಭವಿಸುವಂತಹ ಕಾಲ ಕಡಿಮೆ ಆಗ್ತದೆ, ಶೀಘ್ರ ಪರಿಹಾರ ಸಿಗ್ತದೆ ಅಂತ ಹೇಳ್ತೀವಿ. ಈಗ

0: ಕೊಟ್ರೆ ಈ ತರಹದ ತೊಂದರೆಗಳಿಂದ ದೂರ ಇರಬೇಕು. ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತೀವಿ. ಆ ತರದಲ್ಲಿ ಇರಬೇಕಾದಾಗ ಆಯುರ್ವೇದ ಪದ್ಧತಿ ಪ್ರಕಾರ ನಮ್ಮ ಆಹಾರ ಸೇವನೆ ಆಗಲಿ, ನಮ್ಮ ಜೀವನ ಶೈಲಿ ಆಗಲಿ ಹೇಗಿರ್ಬೇಕಂತ ಹೇಳ್ತೀರಿ?
1: ಈಗ ಆಯುರ್ವೇದದಲ್ಲಿ ಈಗ ನೀವು ಆಯುರ್ವೇದ ಗ್ರಂಥ ನೀವು ತಗೊಂಡ್ರೆ ಅದರಲ್ಲಿ ಸ್ಟಾರ್ಟಿಂಗ್ ಅಂದ್ರೆ ಒಂದನೇ ಅಧ್ಯಾಯ, ಎರಡನೇ ಅಧ್ಯಾಯ, ಮೂರನೇ ಅಧ್ಯಾಯ ಅಂತ ನಾವು ಹೇಳ್ತೇವೆ. ಯಾವ್ದಾವ್ದೊಂದು ಪುಸ್ತಕ ಋಷಿಮನೊಳಗೆ ಏನು ಬರೀತಾರೆ. ಸೊ ಆವಾಗ ಅವರು ವ್ಯಾಧಿಗಳಿಂದ ಶುರು ಮಾಡಲಿಲ್ಲ, ಈಗ ನಿನಗೆ ಜ್ವರ ಬಂದಿದೆ ಈ ಔಷಧ ಕೊಡಿ, ಈ ಜ್ವರದೆಲ್ಲ ಈ ಲಕ್ಷಣ ಬರುತ್ತೆ. ಅವರು ಮೊದಲಿಗೆ ಏನ್ ಹೇಳಿದ್ರು, ರಸಾಯನ ಚಿಕಿತ್ಸಾ ಅಂತ ಹೇಳಿದ್ರು. ರಸಾಯನ ಚಿಕಿತ್ಸಾ ಅಂತ ಹೇಳಿದ್ರು, ಆಮೇಲೆ ದಿನಚರ್ಯ ಹೇಳಿದ್ರು, ಆಮೇಲೆ ಋತುಚರ್ಯ ಹೇಳಿದ್ರು, ಆಮೇಲೆ ದೋಷಗಳ ಬಗ್ಗೆ ವಿಸ್ತೃತವಾದ ಮಾಹಿತಿ ಕೊಟ್ರು, ಆಮೇಲೆ ರೋಗಗಳು ಯಾವ ತರ ಕಾಣಿಕೊಳ್ಳುತ್ತೆ, ಲಕ್ಷಣಗಳೇನು ಅಂತ ಹೇಳಿ ಕೊನೆಯದಾಗಿ ಅವರು ಏನ್ ಹೇಳಿದ್ರು, ಟ್ರೀಟ್ಮೆಂಟ್ ಹೇಳಿದ್ರು, ಚಿಕಿತ್ಸೆ ಹೇಳಿದ್ರು. ಸೊ ಇದರಲ್ಲಿ ರಸಾಯನ ಚಿಕಿತ್ಸೆ ನಾನು ಆಮೇಲೆ ಹೇಳ್ತೇನೆ, ಅದಕ್ಕಿಂತ ಮೊದಲಿಗೆ ದಿನಚರ್ಯ ಋತುಚರ್ಯ ಅಂತ ನಿಮ್ಗೆ ಆವಾಗಲೇ ಹೇಳಿದೆ. ಸೊ ಈ ದಿನಚರ್ಯ ನಾವು ಚಾಚು ತಪ್ಪದೆ ಯಾವ ತರ, ಈಗ ದಿನಚರ್ಯ ಅಂದ್ರೆ ನಿಮ್ಗೆ ಹಳೆ ಮಂದಿ ಹೇಳಿದಾಗೆ ಗೊತ್ತಾಗುತ್ತೆ, ಬೆಳಗ್ಗೆ ಜಲ್ದಿ ಹೇಳಪ್ಪ ಎಲ್ಲ ಇದು ಮಾಡ್ಕೊ, ನೀನು ಎಷ್ಟು ವ್ಯಾಯಾಮ ಮಾಡು ಎಲ್ಲ ಚಲೋತ್ನೆ, ವಾರಕ್ಕೆ ಒಂದ್ಸರ ಆದ್ರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡು. ಸಣ್ಣ ಹುಡುಗರಿಗೆ ನಾವು ಮಾಡ್ತೇವೆ, ಬಟ್ ದೊಡ್ಡವರು ಆದ್ಮೇಲೆ ಯಾರು ಮಾಡುವುದಿಲ್ಲ. ಯಾಕೆ? ನಮ್ಮ ರುಟೀನ್ ಅಲ್ಲಿ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಆ ರುಟೀನ್ ಅಲ್ಲಿ ಇಂಪಾರ್ಟೆನ್ಸ್ ಕೊಡ್ಲಾರ್ದಕ್ಕೆ ನಾವು ಅರೌಂಡ್ 40 ಇಯರ್ಸ್ ಆದ್ಮೇಲೆ ವಿ ಆರ್ ಸಫರಿಂಗ್ ಫ್ರಮ್ ದಟ್ ಡಿಸೀಸಸ್. ಸಣ್ಣವರಾದಾಗ ನೀವು ಅದಕ್ಕಿಂತ ಎಕ್ಸ್ಟ್ರಾ ವರ್ಕ್ ಮಾಡ್ತಾ ಇರ್ತೀರಾ, ಆಟ ಆಡ್ತಾರೆ, ಏನೂ ಆಗುದಿಲ್ಲ. ಯಾಕಂದ್ರೆ ಆತರ ನಾವು ಕಾಂಪೆನ್ಸೇಟ್ ಆಗಿ ಆಹಾರ ತಗೋತಾ ಇರ್ತೇವೆ ಟೈಮ್ ಟು ಟೈಮ್, ಇದೆಲ್ಲ ಎಣ್ಣೆ ಸ್ನಾನ ಮಾಡ್ತಾ ಇರ್ತಾರೆ ಹಳೆ ಮಂದಿ. ಬಟ್ ಈಗಿನ ಮಂದಿ ಅದು ಯಾರು ಮಾಡ್ತಾ ಇಲ್ಲ. ಸೊ ಇದು ಬೆಳಗ್ಗೆ ಏಳುವುದು, 8 ರಿಂದ 6 ಗಂಟೆ ಒಳಗನೆ ಆಹಾರವನ್ನು ಸೇವನೆ ಮಾಡೋದು. ಇದು ನಾನು ಕಾಮನ್ ಆಗಿ ಹೇಳ್ತೇನೆ, ವಿಶಿಷ್ಟವಾಗಿ ಎಲ್ಲದರಲ್ಲಿ ಹೇಳ್ತಾ ಹೋಗ್ತಾ ಇಲ್ಲ. ಇದಿಷ್ಟು ಮಾಡಿದ್ರು ನೀವು 50% ಯು ಕ್ಯಾನ್ ರೆಡ್ಯೂಸ್ ದ ಪೇನ್ ಅಂಡ್ ಡಿಸೀಸಸ್. 50% ನೀವು ಕಡಿಮೆ ಮಾಡಬಹುದು ಇದು ಒಂದೇ ಮಾಡಿದ್ರೆ. ಏನು, ಬೆಳಗ್ಗೆ ಏಳುವುದು, ಎಣ್ಣೆಯಿಂದ ಹಚ್ಚಿಕೊಳ್ಳುವುದು ಶರೀರಕ್ಕೆ, ಬೆಳಗ್ಗೆ 8:30 ಆದ್ಮೇಲೆ ಆಮೇಲೆ ಸಂಜೆ 6:00 ಎರಡೂ ಸಲ ಊಟವನ್ನು ಮಾಡುವುದು, ಆಮೇಲೆ ರಾತ್ರಿ ಬೇಗ ಮಲಗುವುದು. ಹೊರಗಡೆ ಇದ್ದು ಅದಕ್ಕೆಲ್ಲರಿಗೂ ಗೊತ್ತೇ ಇದೆ, ಜಂಕ್ ಫುಡ್ ಅದು ಇದೆಲ್ಲ ಅದನ್ನ ತಗೊಳ್ಳಲೇ ಇರೋದು, ಮನೆಯಲ್ಲೇ ಊಟ ಮಾಡುದು. ಇದರ ಜೊತೆ ಅಳಿವು ಅಂತ ಬರುತ್ತೆ. ಮೊದಲಿಗೆ ಎಲ್ಲ ಮಾಡ್ತಾ ಇದ್ರು ಡಿಂಕ್ ಲಾಡು ಅಂತ ಹೇಳ್ತಿದ್ವಿ, ಈ ಬಾಣಂತಿರಿಗೆ ನಾವು ಕೇರ್ ಬೀಜ ಅದ್ರದೆಲ್ಲ ಉಂಡೆ ಮಾಡ್ತಾ ಇದ್ವಿ, ಅದನ್ನ ಸೇವನೆ ಮಾಡುದು. ಡ್ರೈ ಫ್ರೂಟ್ಸ್ ಬರುತ್ತೆ, ಈಗ ಕರಿ ದ್ರಾಕ್ಷಿ ಅಂತ ಬರುತ್ತೆ, ಅಂಜೀರ್ ಅಂತ ಬರುತ್ತೆ, ಮನುಕ ಅಂತ ಬರುತ್ತೆ, ಆಮೇಲೆ ಡೇಟ್ಸ್ ಅಂತ ಬರುತ್ತೆ. ಇವೆಲ್ಲ ಊಟದಲ್ಲಿ ಅಳವಡಿಸಿಕೊಳ್ಬೇಕು. ಈ ಅಳಿವು ಆಮೇಲೆ ಡಿಂಕಲಾಡು ಅಂತ ಏನ್ ಹೇಳ್ತೇವೆ ನಾವು, ಅದನ್ನ ವಾರದಲ್ಲಿ 1-3 ಅಥವಾ 4 ಸಲ ಆದ್ರೂ ಸೇವಿಸಲೇಬೇಕು. ಇದು ನಿಮಗೆ ಅಸ್ಥಿ ಬೋನ್ಸ್ ಜಾಯಿಂಟ್ಸ್ ಅನ್ನ ಗಟ್ಟಿ ಮಾಡ್ಲಿಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ. ಆಮೇಲೆ ರಾತ್ರಿ ಬೇಗ ಮಲಗಿಕೊಳ್ಳುವುದು. ಇದಿಷ್ಟು ಮಾಡಿದ್ರೆ ನಿಮಗೆ 50% ರೆಡ್ಯೂಸ್ ಆಗುತ್ತೆ ಎಲ್ಲ ವ್ಯಾಧಿಗಳಲ್ಲೂ ನಿಮಗೆ ಇದು. ಆಮೇಲೆ ಯೋಗಾಸನ, ಯೋಗಾಸನ ಅಂದ್ರೆ ಅದು ನಿಮ್ಮ ಆಸ್ ಪರ್ ಮೆಡಿಕಲ್ ಯೋಗ ಮಾಡಿ ಅಥವಾ ನಾರ್ಮಲ್ ಯೋಗ ಮಾಡಿ. ಶರೀರಕ್ಕೆ ಯೋಗಾಸನ ಯಾಕೆ ಮಾಡಬೇಕು ಅಂದ್ರೆ, ಈಗ ನಾವು ರುಟೀನ್ ಅಲ್ಲಿ ನಮ್ಮ ಶರೀರದಲ್ಲಿ ಸುಮಾರಷ್ಟು ಜಾಯಿಂಟ್ಸ್ ಇದೆ, ಆ ಎಲ್ಲ ಜಾಯಿಂಟ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ಈ ಯೋಗಾಸನ ಮಾಡುವುದರಿಂದ ಶರೀರದ ಎಲ್ಲ ಮಾಂಸಖಂಡಗಳನ್ನು ನಾವು ಚಲನವಲನಗಳಿಗೆ ಒಳಪಡಿಸ್ತೇವೆ. ಸೊ ಅದರಿಂದ ನಮ್ಮ ಶರೀರದಲ್ಲಿ ಬಯೋಲಾಜಿಕಲ್ ಆಕ್ಷನ್ ಅಂತ ಏನಿರುತ್ತೆ ಅದು ಚೇಂಜಸ್ ಆಗಿ ಈ ವ್ಯಾಧಿಗಳ ಕಡೆ ಹೋಗುವ ಒಂದು ಲೈನ್ ಆ ಕಟ್ ಆಗುತ್ತೆ. ಸೊ ಆ ಕಟ್ ಆದ್ಮೇಲೆ ನಮ್ಗೆ ಇದು ವ್ಯಾಧಿ ಇವತ್ತಿಲ್ಲ ಅಂದ್ರೆ ನಮ್ಗೆ ಬಹಳ ದಿವಸ ಆದ್ಮೇಲೆ ಅಥವಾ ಓಲ್ಡ್ ಏಜ್ ಡಿಸೀಸ್ ಏನೈತೆ ಅದು ಬರ್ಬೋದು. ಬಟ್ ಯಂಗ್ ಏಜ್ ಅಲ್ಲಿ 30-40 ನಮಗೆ ಜಾಯಿಂಟ್ಸ್ ಪೇನ್ ಆರಾಮಾಗಿ ಇರ್ಬೋದು.
0: ಅಂದ್ರೆ ಡಾಕ್ಟರ್, ಇಲ್ಲಿ ನಮ್ಮ ಹಿರಿಯರು ಏನು ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡಿದ್ರು, ಜೀವನ ಶೈಲಿ, ಊಟದ ವಿಧಾನ, ಒಂದು ಕಸರತ್ತಿನ ಕೆಲಸ, ದಿನನಿತ್ಯ ಅವ್ರದೊಂದು ರೂಟೀನ್ ಏನಿತ್ತು ಅದು ಕರೆಕ್ಟ್ ಆಗಿ ಇತ್ತು. ಇವತ್ತು ನಾವು ಅತಿಯಾದ ಒಂದು ಮಾಡರ್ನ್ ಇದಕ್ಕೆ ಬಂದು ನಮ್ಮ ಜೀವನವನ್ನ ನಾವೇ ಹಾಳು ಮಾಡ್ಕೊಂಡಿದ್ದೀವಿ. ಹಂಗಾಗಿ ಮತ್ತೆ ಮೊದಲಿನ ಪದ್ಧತಿ ನಾವು ಅಳವಡಿಸಿಕೊಂಡಾಗ ಇಂತ ತೊಂದರೆಗಳಿಂದ ದೂರ ಇರಬಹುದು ಅಂತ ತಾವು ಹೇಳ್ತೀರಿ.
1: ಈಗ ನಾನು ಪೇಷಂಟ್ಸ್ ನೋಡ್ತಾ ಇದ್ದೇನೆ, ಈಗ ಎಷ್ಟೋ ಜನ ನನಗೆ ಈ ನೋವು ಕಡಿಮೆ ಆಗಲ್ಲ ಅಂತ ಹೇಳ್ಬಿಟ್ಟು ವಾರಕ್ಕೆ 1 ಅಥವಾ 2 ಇಂಜೆಕ್ಷನ್ ತಗೊಳ್ಳೋದು, ಪೇನ್ ಕಿಲ್ಲರ್ಸ್ ತಗೊಳ್ಳೋದು, ಹಾಗೆ ಜೀವನ ಕಳೀತಾ ಇದ್ದಾರೆ. 30-40% ಪೇಷಂಟ್ಸ್ ಇದೇ ರೀತಿ ಜೀವನವನ್ನ ಕಳೀತಾ ಇದ್ದಾರೆ. ನೋವು ಉಂಡು ಆಮೇಲೆ ಅದು ಅತಿರೇಕಕ್ಕೆ ಹೋಗುತ್ತೆ. ಸೊ ಅದು ಆಪರೇಷನ್ ಮಾಡ್ಬೇಕಂತ ಹೇಳ್ತಾರೆ. ಆಪರೇಷನ್ ಮಾಡ್ಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಅಬೋವ್ 50-60 ಡಯಾಬಿಟಿಸ್ ಇದು ಎಲ್ಲ. ಸೊ ಹಾಗೆ ಇದನ್ನ ಮೈ ಮೇಲೆ ತಗೊಂಡು ಎಷ್ಟೋ ಜನ ಬಳಲ್ತಾ ಇದ್ದಾರೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಇಲ್ದೇನೆ.
0: ಅಂದ್ರೆ ಇನ್ನು ಮುಂದೆ ನಮ್ಮ ಕೇಳುಗರು ಈ ತರಹದ ತೊಂದರೆ ಅನುಭವಿಸೋದು ಬೇಡ, ನೋವು

0: ಹೇಳಿದ್ರೆ ಅದಕ್ಕೆ ಖಂಡಿತ ಪರಿಹಾರ ಇದೆ. ಆಯುರ್ವೇದ ತಜ್ಞರನ್ನ ಭೇಟಿಯಾದಾಗ ಇಂಥ ಒಂದು ಸಲಹೆ ಸೂಚನೆಗಳು, ಅವರಿಗೆ ಯಾವುದು ಸೂಟ್ ಆಗ್ತದೆ ಅದರ ಬಗ್ಗೆ ಮಾಹಿತಿ ಮಾರ್ಗದರ್ಶನ ಸಿಗ್ತದೆ ಅಂತ ತಾವು ಹೇಳ್ತೀರಿ ಪ್ರವೀಣ್ ಕುಲಕರ್ಣಿ ಅವರೇ?
1: ಖಂಡಿತವಾಗಿ,
0: ಬಹಳ ವಿವರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಬೆನ್ನು ಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವ ನೋವುಗಳಿಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಇದುವರೆಗೂ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ PMDDKY ಬಗ್ಗೆ ಮಾಹಿತಿ. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ.
2: ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಧನಧಾನ್ಯ ಕೃಷಿ ಯೋಜನೆ ಜಾರಿ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಒಂದು ಆಧುನಿಕ ಕೃಷಿ ಯೋಜನೆಯಾಗಿದೆ. ಇದನ್ನು ಕೃಷಿ ಕ್ಷೇತ್ರವನ್ನು ಉತ್ತೇಜಿಸಲು, ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಮತ್ತು ಆಹಾರ ಸರಬರಾಜು ವ್ಯವಸ್ಥೆಗಳನ್ನು ಸುಧಾರಿಸಲು ಅನುಷ್ಠಾನಗೊಳಿಸಲಾಗಿದೆ. ಇದರ ಪ್ರಮುಖ ಉದ್ದೇಶವೆಂದರೆ ಕೃಷಿಯಲ್ಲಿ ಹೂಡಿಕೆಯನ್ನು ಹೆಚ್ಚಿಸುವುದು, ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸುವುದು, ಕೃಷಿ ಉತ್ಪನ್ನಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾರಾಟ ಮಾಡುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವುದಾಗಿದೆ. ಈ ಯೋಜನೆಯ ಬಗ್ಗೆ ಸಮಗ್ರವಾದ ಮಾಹಿತಿ ಇಲ್ಲಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಕ್ಷೇತ್ರದ ಬೆಳವಣಿಗೆ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2025-26 ಸಾಲಿನ ಆಯವ್ಯಯದಲ್ಲಿ ಧನಧಾನ್ಯ ಕೃಷಿ ಯೋಜನೆಯನ್ನು ಘೋಷಿಸಿದೆ. ಜಿಲ್ಲೆಗಳ ಯೋಜನೆಯಿಂದ ಪ್ರೇರಣೆಗೊಂಡು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆಯಿಂದ 1.7 ಕೋಟಿ ರೈತರಿಗೆ ಪ್ರಯೋಜನವಾಗಲಿದ್ದು, ರೈತರ ಆದಾಯ ಹೆಚ್ಚಳ ಮತ್ತು ಕೃಷಿ ಕ್ಷೇತ್ರದಲ್ಲಿ ಸ್ಥಿರತೆಯನ್ನು ಸಾಧಿಸುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಈ ಯೋಜನೆ ಕೃಷಿ ಕ್ಷೇತ್ರದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರಲಿದೆ ಎಂದೇ ಬಣ್ಣಿಸಲಾಗುತ್ತಿದೆ. ಅಸ್ತಿತ್ವದಲ್ಲಿರುವ ಯೋಜನೆಗಳು ಮತ್ತು ವಿಶೇಷ ಕಾರ್ಯಕ್ರಮಗಳ ಮೂಲಕ ಕಡಿಮೆ ಉತ್ಪಾದಕತೆ, ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು, ಕಡಿಮೆ ಸಾಲ ಮರುಪಾವತಿಸುವ ಸಾಮರ್ಥ್ಯ ಹೊಂದಿರುವ 100 ಜಿಲ್ಲೆಗಳಲ್ಲಿ ಈ ಯೋಜನೆ ಜಾರಿಯಾಗಲಿದೆ. ಪಿಎಂ ಧನಧಾನ್ಯ ಯೋಜನೆಯ ಪ್ರಮುಖಾಂಶಗಳು: ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಗುರಿ, ಕಡಿಮೆ ಉತ್ಪಾದಕತೆ ಹಾಗೂ ಕೃಷಿಯಲ್ಲಿ ಕಡಿಮೆ ಸಾಧನೆ ಮಾಡಿರುವ 100 ಜಿಲ್ಲೆಗಳಲ್ಲಿ ಯೋಜನೆ ಜಾರಿ. ರಾಜ್ಯ ಸರ್ಕಾರದ ನಿಕಟ ಸಹಭಾಗಿತ್ವದೊಂದಿಗೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆ, ರೈತರಿಗಾಗಿ ಸಾಲ ಹಾಗೂ ಸಬ್ಸಿಡಿ ಯೋಜನೆಗಳಿಗಾಗಿ ಬೆಂಬಲವನ್ನು ನೀಡಲಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಘೋಷಿಸಿದ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದೆ. ಈ ಯೋಜನೆಯು ಮುಖ್ಯವಾಗಿ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ. ಅಂತಿಮವಾಗಿ ಬೆಳೆ ಇಳುವರಿಯನ್ನು ಹೆಚ್ಚಿಸುತ್ತದೆ. ಈ ಯೋಜನೆಯನ್ನು ನಿರ್ದಿಷ್ಟವಾಗಿ ಬಂಜರು ಹಾಗೂ ಅಭಿವೃದ್ಧಿ ಹೊಂದದ ಕೃಷಿ ಭೂಮಿಯನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾಗಿದ್ದು, ಅವುಗಳನ್ನು ಕೃಷಿ ಮಾಡಬಹುದಾದ ಮತ್ತು ಉತ್ಪಾದಕ ಪ್ರದೇಶಗಳಿಗಾಗಿ ಪರಿವರ್ತಿಸಿ ರೈತರಿಗೆ ನೆರವನ್ನು ಒದಗಿಸುತ್ತದೆ. ಈ ಯೋಜನೆಯ ಪರಿಣಾಮವನ್ನು ಹೆಚ್ಚಿಸಲು ಹಾಲಿ ಇರುವ ಕೃಷಿ ಯೋಜನೆಗಳನ್ನು ಸಂಯೋಜಿಸಲಾಗಿದ್ದು, ರಾಜ್ಯ ಸರ್ಕಾರದ ಸಹಭಾಗಿತ್ವದ ಮೂಲಕ ಜಾರಿಗೊಳಿಸಲಾಗುವುದು. ಕಡಿಮೆ ಉತ್ಪಾದಕತೆ ಹಾಗೂ ಕೃಷಿಯಲ್ಲಿ ಕಡಿಮೆ ಸಾಧನೆ ಮಾಡಿರುವ 100 ಜಿಲ್ಲೆಗಳ

0: ಈ ಯೋಜನೆಗೆ ಗುರಿಯಾಗಿಸಿಕೊಂಡಿದೆ. ಈ ಪ್ರದೇಶಗಳಲ್ಲಿ ಪ್ರಜ್ಞಾಪೂರ್ವಕ ಪ್ರಯತ್ನದ ಮೂಲಕ ರೈತ ಸಮುದಾಯದ ಪ್ರಗತಿ, ಭೂ ಬಳಕೆಯನ್ನು ಹೆಚ್ಚಿಸುವುದು ಹಾಗೂ ಸುಸ್ಥಿರ ಕೃಷಿ ಚಟುವಟಿಕೆಗಳನ್ನು ಉತ್ತೇಜಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಇಂತಹ ರಚನಾತ್ಮಕ ಪ್ರಯತ್ನದ ಮೂಲಕ ಪ್ರಧಾನಮಂತ್ರಿ ಧನಧನ್ಯ ಕೃಷಿ ಯೋಜನೆ ಕೃಷಿ ಕ್ಷೇತ್ರವನ್ನು ಬಲಪಡಿಸುವ, ದೇಶದೆಲ್ಲೆಡೆ ರೈತರಿಗೆ ದೀರ್ಘಕಾಲೀನ ಪ್ರಯೋಜನವನ್ನು ಖಾತರಿಪಡಿಸುತ್ತದೆ. ಧನಧಾನ್ಯ ಕೃಷಿ ಯೋಜನೆಯ ಉದ್ದೇಶ: ಕೃಷಿ ಉತ್ಪಾದಕತೆ ಹಾಗೂ ಕೃಷಿ ದಕ್ಷತೆಯನ್ನು ಹೆಚ್ಚಿಸುವುದು, ಕೃಷಿ ವೈವಿಧ್ಯತೆ ಹಾಗೂ ಪರಿಸರ ಸ್ನೇಹಿ ಕೃಷಿ ತಂತ್ರವನ್ನು ಉತ್ತೇಜಿಸುವುದು, ಪಂಚಾಯತ್ ಹಾಗೂ ತಾಲೂಕು ಮಟ್ಟದಲ್ಲಿ ಕೊಯ್ಲಿನ ಬಳಿಕ ಉಗ್ರಾಣ ಅಥವಾ ಸಂಗ್ರಹಣಾ ಮೂಲಸೌಕರ್ಯವನ್ನು ಬಲಪಡಿಸುವುದು, ಉತ್ತಮ ಜಲ ನಿರ್ವಹಣೆಗಾಗಿ ನೀರಾವರಿ ಸೌಲಭ್ಯಗಳ ವಿಸ್ತರಣೆ, ರೈತರಿಗೆ ಅಲ್ಪಾವಧಿ ಹಾಗೂ ದೀರ್ಘಾವಧಿ ಸಾಲಗಳಿಗೆ ಸುಲಭ ಲಭ್ಯತೆಯನ್ನು ಖಾತರಿಪಡಿಸುವುದು. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಇದರಿಂದಾಗುವ ಪ್ರಯೋಜನಗಳು: ಉತ್ಪಾದನೆಯ ವೃದ್ಧಿ, ಬದಲಾಗುವ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಕೃಷಿಯನ್ನು ಉತ್ತಮಪಡಿಸಲು ಮತ್ತು ಹೆಚ್ಚಿನ ಉತ್ಪಾದನೆಯೊಂದಿಗೆ ಕೃಷಿ ಕಾರ್ಯಗಳನ್ನು ನಡೆಸಲು ರೈತರಿಗೆ ನೆರವಾಗುತ್ತದೆ. ಕೃಷಿಯಲ್ಲಿ ನವೀನ ತಂತ್ರಗಳ ಅಳವಡಿಕೆ, ಉತ್ತಮ ಕೃಷಿ ಪದ್ಧತಿಗಳು ಮತ್ತು ಸಣ್ಣ ಉತ್ಪಾದನಾ ಸಲಕರಣೆಗಳನ್ನು ರೈತರಿಗೆ ಒದಗಿಸುತ್ತದೆ. ಆರ್ಥಿಕ ಸಹಾಯ: ರೈತರ ಉತ್ಪಾದನಾ ವೆಚ್ಚಗಳನ್ನು ಕಡಿಮೆ ಮಾಡಲು ಮತ್ತು ಹೆಚ್ಚಿನ ಲಾಭಗಳನ್ನು ಗಳಿಸಲು ನೆರವು ನೀಡುತ್ತದೆ. ಕೃಷಿ ತರಬೇತಿ ಮತ್ತು ಮಾರ್ಗದರ್ಶನ: ರೈತರಿಗೆ ಬೆಳೆಗಳನ್ನು ಆರಿಸುವ, ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸುವ ಹಾಗೂ ಕೃಷಿ ವ್ಯವಸ್ಥೆಗಳನ್ನು ಸುಧಾರಿಸಲು ತರಬೇತಿಗಳನ್ನು ನೀಡಲಾಗುತ್ತದೆ. ಅನುವಾದಿತ ಕೃಷಿ ವಿಧಾನಗಳು, ಹೊಳೆ ನೀರಾವರಿ, ಸುಧಾರಿತ ಪೋಷಣೆಯ ಬೆಳೆಗಳು, ಮೂಲಭೂತ ಕೃಷಿ ಉಪಕರಣಗಳು ಹಾಗೂ ತಂತ್ರಜ್ಞಾನಗಳ ಮೂಲಕ ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸುವ ಪ್ರಯತ್ನವಾಗಿದೆ. ನೀರು ಸರಬರಾಜು: ನೀರಿನ ಸಮರ್ಪಕ ಬಳಕೆಯ ಜಾಗೃತಿ, ಕೃಷಿಯಲ್ಲಿನ ನೀರಿನ ಪೋಲನ್ನು ತಡೆಯುವ ವಿಧಾನವನ್ನು ನೀಡಲಾಗುತ್ತದೆ. ಸಬ್ಸಿಡಿಗಳು ಹಾಗೂ ಹಣಕಾಸು ಸಹಾಯ: ರೈತರಿಗೆ ಸಾಲ ಮತ್ತು ಸಬ್ಸಿಡಿ ಯೋಜನೆಗಳನ್ನು ಪ್ರೋತ್ಸಾಹಿಸುತ್ತದೆ. ಮಾರುಕಟ್ಟೆ ಸಹಾಯ: ಉತ್ತಮ ದರದಲ್ಲಿ ಬೆಳೆಗಳನ್ನು ಮಾರಾಟ ಮಾಡುವ ಮಾರ್ಗಗಳನ್ನು ಮತ್ತು ಮಾರುಕಟ್ಟೆ ತಂತ್ರಗಳನ್ನು ರೈತರಿಗೆ ಪ್ರಸ್ತುತಪಡಿಸಲಾಗುತ್ತದೆ. ಯೋಜನೆಯ ಅನುಷ್ಠಾನಗಳು: ಈ ಯೋಜನೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಕೃಷಿ ಇಲಾಖೆಗಳು, ಕೃಷಿ ವಿಸ್ತರಣಾ ಸಂಘಗಳು, ರೈತ ಸಂಘಟನೆಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತದೆ. ಬದಲಾಗುತ್ತಿರುವ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಸಮರ್ಥವಾಗಿ ಬೆಳೆಗಳನ್ನು ಉತ್ಪಾದಿಸಲು ಮಾರ್ಗದರ್ಶನ ನೀಡುತ್ತದೆ. ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು ಈ ಯೋಜನೆಯ ಪ್ರಯೋಜನವನ್ನು ಪಡೆಯಲಿದ್ದಾರೆ. ಕಡಿಮೆ ಕೃಷಿ ಇಳುವರಿ ಹೊಂದಿರುವ 100 ಜಿಲ್ಲೆಗಳನ್ನು ಸರ್ಕಾರ ಗುರಿಯಾಗಿಸಿಕೊಂಡಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಜೊತೆಗೆ ಕೇಂದ್ರ ಸರ್ಕಾರ ಗ್ರಾಮೀಣ ಸಮೃದ್ಧಿ ಹಾಗೂ ಸ್ಥಿತಿಸ್ಥಾಪಕತ್ವ ಯೋಜನೆಯನ್ನು ಕೂಡ ಘೋಷಣೆ ಮಾಡಿದೆ. ಇದು ಕೃಷಿ ಕ್ಷೇತ್ರದಲ್ಲಿ ಕೌಶಲ್ಯರಹಿತ ಉದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ಗುರಿಯನ್ನು ಹೊಂದಿದ್ದು, ಗ್ರಾಮೀಣ ಆರ್ಥಿಕತೆಯನ್ನು ಉತ್ತೇಜಿಸಲು ಕೌಶಲ್ಯ ಹೂಡಿಕೆ ಮತ್ತು ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಿದೆ. ಈ ಯೋಜನೆಯು ಕೂಡ ರಾಜ್ಯ ಸರ್ಕಾರದ ಸಹಭಾಗಿತ್ವದೊಂದಿಗೆ ಜಾರಿಯಾಗಲಿದೆ. ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಸಂಕ್ಷಿಪ್ತವಾಗಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ: ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಹಾಗೂ ಕೃಷಿಯಲ್ಲಿ ಸುಸ್ಥಿರತೆಯನ್ನು ಸಾಧಿಸಲು ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಕೃಷಿ ಉತ್ಪಾದನೆ ಮತ್ತು ಕೃಷಿ ದಕ್ಷತೆಯನ್ನು ಹೆಚ್ಚಿಸುವುದು, ಕೃಷಿ ವೈವಿಧ್ಯತೆ ಹಾಗೂ ಪರಿಸರ ಸ್ನೇಹಿ ಕೃಷಿ ತಂತ್ರಗಳನ್ನು ಉತ್ತೇಜಿಸುವುದು, ಪಂಚಾಯತ್ ಹಾಗೂ ತಾಲೂಕು ಮಟ್ಟದಲ್ಲಿ ಕೊಯ್ಲಿನ ಬಳಿಕ ಉಗ್ರಾಣ ಮೂಲಸೌಕರ್ಯಗಳನ್ನು ಬಲಪಡಿಸುವುದು, ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು ಈ ಯೋಜನೆಯ ಪ್ರಯೋಜನವನ್ನು ಪಡೆಯಲಿದ್ದಾರೆ. ಕಡಿಮೆ ಕೃಷಿ ಇಳುವರಿ ಹೊಂದಿರುವ 100 ಜಿಲ್ಲೆಗಳನ್ನು ಸರ್ಕಾರ ಗುರಿಯಾಗಿಸಿಕೊಂಡಿದೆ. ಈ ಯೋಜನೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಕೃಷಿ ಯೋಜನೆಗಳು, ಕೃಷಿ ವಿಸ್ತರಣಾ ಸಂಘಗಳು, ರೈತ ಸಂಘಟನೆಗಳು ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತದೆ. ಈ ಯೋಜನೆಯು ಮುಖ್ಯವಾಗಿ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ PMDDKY ಬಗ್ಗೆ ಮಾಹಿತಿ ಪ್ರಸಾರವಾಯಿತು. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆತ್ಮೀಯ ಶ್ರೋತೃ ಬಾಂಧವರೇ, ಪ್ರತಿ ತಿಂಗಳು ಕೊನೆಯ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಪ್ರಸಾರವಾಗುತ್ತಿದೆ.
1: ಮನ್ ಕಿ ಬಾತ್, ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್.
0: ಇದರಲ್ಲಿ ಭಾಗವಹಿಸಲು ನಿಮಗೂ ಆಸಕ್ತಿ ಇದ್ದರೆ 1800-11-7800 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಚಿಂತನೆಗಳನ್ನು ಹೇಳಿ. ಉತ್ತಮವಾದ ಸಲಹೆ ಸೂಚನೆಗಳನ್ನು

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ. ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ. 18 ಮತದಾನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಇಂದು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆ ವಹಿಸಿದ್ದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪಾಲ್ಗೊಂಡಿದ್ದರು. ಸಭೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಕ್ವಾಡ್ ರಾಷ್ಟ್ರಗಳ ನಡುವಿನ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಇತರ ದೇಶಗಳಿಗೆ ನೆರವಾಗುವ ಅಗತ್ಯವನ್ನು ಒತ್ತಿ ಹೇಳಿದರು. ತಾವು ಮುಕ್ತ ಸಮಾಜವನ್ನು ಹೊಂದಿರುವ ರಾಷ್ಟ್ರಗಳಾಗಿದ್ದು ಸಮೃದ್ಧಿ ಮತ್ತು ಪ್ರಗತಿಯ ಹಾದಿಯಲ್ಲಿ ನಾವೀನ್ಯತೆ ಮತ್ತು ಸೃಜನಶೀಲತೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತೇವೆ. ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಜಗತ್ತಿನ ಸಾಮಾನ್ಯ ಪಿಡುಗಾಗಿರುವ ಭಯೋತ್ಪಾದನೆಯನ್ನು ಜಂಟಿಯಾಗಿ ಮಟ್ಟಹಾಕಲು ವಿಶೇಷ ಗಮನ ಹರಿಸಲಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಪ್ರಸ್ತುತ ಜಾಗತಿಕ ವಿದ್ಯಮಾನಗಳ ಕುರಿತು ವಿಸ್ತೃತ ದ್ವಿಪಕ್ಷೀಯ ಚರ್ಚೆಗಳು ನಡೆದಿದ್ದು, ಪ್ರಮುಖವಾಗಿ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಮೇಲೆ 4 ರಾಷ್ಟ್ರಗಳು ಗಮನ ಕೇಂದ್ರೀಕರಿಸಿದವು. ಕಡಲ ವಲಯದಲ್ಲಿ ಕಣ್ಗಾವಲು, ಕಡಲ ಜಾಗೃತಿ, ಸರಕು ಜಾಲ, ಸಾಗರದಾಳದ ಕೇಬಲ್ಗಳ ವ್ಯವಸ್ಥೆ, ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕ್ವಾಡ್ ರಾಷ್ಟ್ರಗಳ ಸಹಭಾಗಿತ್ವ ವಿಸ್ತರಿಸುತ್ತಿದೆ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ, ಕ್ವಾಡ್ ನಿರ್ಣಾಯಕ ಖನಿಜಗಳ ಚೌಕಟ್ಟು 4 ರಾಷ್ಟ್ರಗಳ ಆರ್ಥಿಕ ನೀತಿಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಹಾಗೂ ಪೂರೈಕೆ ಸರಪಳಿಯನ್ನು ಬಲಪಡಿಸಲು, ಹೂಡಿಕೆಯನ್ನು ಸಂಯೋಜಿಸಲು ಮಾರ್ಗದರ್ಶನ ನೀಡಲಿವೆ ಎಂದರು. ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಹೋರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನವನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಪಶ್ಚಿಮ ಏಷ್ಯಾದಲ್ಲಿ ಸ್ಥಿರತೆ ತರಲು ರಾಜತಾಂತ್ರಿಕ ಪ್ರಯತ್ನಗಳು ಪ್ರಮುಖವಾಗಿದೆ ಎಂದು ತಿಳಿಸಿದರು. ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳ ಕ್ಷೇತ್ರ ಸೇರಿದಂತೆ ಇಂದು ಕ್ವಾಡ್ ಒಕ್ಕೂಟ ಕೆಲವು ಪ್ರಮುಖ ಉಪಕ್ರಮಗಳನ್ನು ಮುನ್ನಡೆಸಿವೆ ಎಂದು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್ ತಿಳಿಸಿದರು. ಕ್ವಾಡ್ ಸಭೆಯ ಹಿನ್ನೆಲೆ ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ಮತ್ತು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೇವಾ ತೀರ್ಥದಲ್ಲಿ ಭೇಟಿ ಮಾಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ 12 ವರ್ಷಗಳ ಅವಧಿ ಭಾರತದ ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಮಹತ್ವದ ಪರಿವರ್ತನಾ ಪರ್ವವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು 2014 ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಭಾರತದ ಆಡಳಿತ ಶೈಲಿ, ದೂರದೃಷ್ಟಿ ನಾಯಕತ್ವ ಮತ್ತು ರಾಷ್ಟೀಯ ಸಂಕಲ್ಪದಲ್ಲಿ ಒಂದು ನಿರ್ಣಾಯಕ ಮತ್ತು ಐತಿಹಾಸಿಕ ಬದಲಾವಣೆಗೆ ನಾಂದಿ ಹಾಡಿತು ಎಂದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಕೂಡ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದು, ಸುಶಾಸನದ 12 ವರ್ಷಗಳ ಈ ಪಯಣ ವಿಕಸಿತ ಭಾರತ 2047 ಸಂಕಲ್ಪಕ್ಕೆ ಬಲಿಷ್ಠ ಅಡಿಪಾಯ ಹಾಕಿದೆ ಎಂದಿದ್ದಾರೆ. ಪ್ರಧಾನಿಯವರ ನೇತೃತ್ವದಲ್ಲಿ ಭಯೋತ್ಪಾದನೆಗೆ ದಿಟ್ಟ ಪ್ರತ್ಯುತ್ತರ ನೀಡುತ್ತಾ ತನ್ನ ಸಾರ್ವಭೌಮತ್ವದ ರಕ್ಷಣೆಗೆ ಭಾರತ ಸನ್ನದ್ಧವಾಗಿದೆ. ಇಂದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರದ ಮೂಲಕ

0: ಯೋಜನೆಗಳನ್ನು ಬದಲಾವಣೆಯ ಸಾಧನಗಳನ್ನಾಗಿ ಪರಿವರ್ತಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಮತ್ತು ಬಿಹಾರ ವಿಧಾನ ಪರಿಷತ್ಗಳ ಕೆಲವು ಸದಸ್ಯರ ನಿವೃತ್ತಿಯಿಂದ ತೆರವಾಗಲಿರುವ ಸ್ಥಾನಗಳನ್ನು ಆಯಾ ರಾಜ್ಯಗಳ ವಿಧಾನಸಭಾ ಸದಸ್ಯರಿಂದ ಭರ್ತಿ ಮಾಡಲು ದ್ವೈವಾರ್ಷಿಕ ಚುನಾವಣೆಯ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಬಿಹಾರದ 9 ಸದಸ್ಯರ ಅಧಿಕಾರಾವಧಿ ಮುಂಬರುವ ಜೂನ್ 18 ಕೊನೆಗೊಳ್ಳಲಿದ್ದರೆ ಕರ್ನಾಟಕದ 7 ಸದಸ್ಯರ ಅವಧಿ ಜೂನ್ 30 ಮುಕ್ತಾಯಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಉಭಯ ರಾಜ್ಯಗಳ ಒಟ್ಟು 16 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕರ್ನಾಟಕ ವಿಧಾನ ಪರಿಷತ್ನಿಂದ ಸದಸ್ಯರಾದ ಗೋವಿಂದರಾಜು, ನಸೀರ್ ಅಹಮದ್, ಎನ್ ನಾಗರಾಜು, ಪ್ರತಾಪ್ ಸಿಂಹ ನಾಯಕ್ ಕೆ, ತಿಪ್ಪಣ್ಣಪ್ಪ, ಸುನಿಲ್ ಮಲ್ಯಾಪುರೆ ಮತ್ತು ಬಿಕೆ ಹರಿಪ್ರಸಾದ್ ನಿವೃತ್ತಿ ಹೊಂದಲಿರುವ 7 ಸದಸ್ಯರಾಗಿದ್ದಾರೆ. ಜೂನ್ 1 ಚುನಾವಣೆಗೆ ಅಧಿಕೃತ ಅಧಿಸೂಚನೆ ಹೊರಬೀಳಲಿದ್ದು ನಾಮಪತ್ರ ಸಲ್ಲಿಸಲು ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಜೂನ್ 18 ಬೆಳಗ್ಗೆ 9 ಸಂಜೆ 4 ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಅಂದೇ 5 ಮತ ಎಣಿಕೆ ನಡೆಯಲಿದೆ. ಒಟ್ಟಾರೆ ಚುನಾವಣಾ ಪ್ರಕ್ರಿಯೆ ಜೂನ್ 20 ಪೂರ್ಣಗೊಳ್ಳಬೇಕಿದೆ ಎಂದು ಆಯೋಗದ ಪ್ರಕಟಣೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ಇಂದು ಗ್ಯಾಂಗ್ಟಕ್ಗೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಓಂ ಪ್ರಕಾಶ್ ಮಾಥೂರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರ ಗಣ್ಯರು ಬರಮಾಡಿಕೊಂಡರು. ಇಂದು ರಾಷ್ಟ್ರಪತಿಗಳು ಮಹಿಳೆಯರಿಗೆ ಸುರಕ್ಷಿತ ಮತ್ತು ಕೈಗೆಟಕುವ ಸಂಚಾರ ಸೌಲಭ್ಯ ಒದಗಿಸಲು ಗುಲಾಬಿ ಬಸ್ಗಳಿಗೆ ಚಾಲನೆ ನೀಡಲಿದ್ದಾರೆ. ಇಂದು ಸಂಜೆ ರಾಷ್ಟ್ರಪತಿಗಳು ಗ್ಯಾಂಗ್ಟಕ್ನಲ್ಲಿರುವ ಪ್ರಸಿದ್ಧ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ 2 ದಿನವಾದ ನಾಳೆ ರಾಷ್ಟ್ರಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತರಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟ್ರಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಇದರೊಂದಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದ ದೇಶದ 15 ರಾಜ್ಯವಾಗಿ ಸಿಕ್ಕಿಂ ಹೊರಹೊಮ್ಮಲಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಭಾರತ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿಯಲ್ಲಿರುವ ಸಾಂಚು ಗಡಿ ಚೌಕಿಗೆ ಭೇಟಿ ನೀಡಿ ದೇಶ ಕಾಯುವ ಬಿಎಸ್ಎಫ್ ಯೋಧರ ಬದ್ಧತೆಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ಗಡಿ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗಾಗಿ ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮ 2 ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯಡಿ ಬಾರ್ಮೇರ್, ಬಿಕಾನೇರ್ ಮತ್ತು ಜೈಸಲ್ಮೇರ್ ಜಿಲ್ಲೆಗಳ ಗಡಿ ಗ್ರಾಮಗಳಲ್ಲಿ ರಸ್ತೆ, ವಿದ್ಯುತ್, ಶಿಕ್ಷಣ ಹಾಗೂ ಉದ್ಯೋಗ ಸೇರಿದಂತೆ ಮೂಲಸೌಕರ್ಯಗಳನ್ನು ಬಲಪಡಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಭಜನ್ಲಾಲ್ ಶರ್ಮಾ, ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹಾಗೂ ಹಿರಿಯ ಭದ್ರತಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿರುವ ಅಪ್ನಾ ಅಪನ್, ನರೇಂದ್ರ ಮೋದಿ ಸಂಗ್ ಮೇರೆ ಅನುಭವ್ ಎಂಬ ಪುಸ್ತಕವನ್ನು ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡ ಅವರು ನವದೆಹಲಿಯಲ್ಲಿಂದು ಲೋಕಾರ್ಪಣೆಗೊಳಿಸಿದರು. ಬಿಜು ಜನತಾದಳ BJDಯ ಮಾಜಿ ರಾಜ್ಯಸಭಾ ಸದಸ್ಯ ದೇವಶಿಶ್ ಸಾಮಂತರಾಯ್ ಇಂದು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷ BJPಗೆ ಸೇರ್ಪಡೆಯಾಗಿದ್ದಾರೆ. ನವದೆಹಲಿಯಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಮತ್ತು ಒಡಿಶಾ ರಾಜ್ಯ ಬಿಜೆಪಿ ಅಧ್ಯಕ್ಷ ಮನಮೋಹನ್ ಸಾಮಲ್ ಸೇರಿದಂತೆ ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ತಮಿಳುನಾಡಿನ AIADMK ಪಕ್ಷದ 3 ಶಾಸಕರ ರಾಜೀನಾಮೆಯನ್ನು ಸಭಾಧ್ಯಕ್ಷರು ಅಂಗೀಕರಿಸಿದ ಬೆನ್ನಲ್ಲೇ ರಾಜ್ಯದ ಮಧುರಾಂತಕಂ, ಪೆರುಂದುರೈ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳು ಅಧಿಕೃತವಾಗಿ ತೆರವಾಗಿದೆ ಎಂದು ಘೋಷಿಸಲಾಗಿದೆ. ಇದಕ್ಕೂ ಮುನ್ನ 2 ಕ್ಷೇತ್ರಗಳಿಂದ ಜಯಗಳಿಸಿದ್ದ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದರಿಂದ ಆ ಕ್ಷೇತ್ರವು ತೆರವಾಗಿತ್ತು. ಓಸ್ಲೋದಲ್ಲಿ ಆರಂಭವಾಗಿರುವ ಪ್ರತಿಷ್ಠಿತ ನಾರ್ವೆ ಚೆಸ್ 2026 ಟೂರ್ನಿಯ ಮೊದಲ ದಿನದಲ್ಲಿ ಭಾರತ ಶುಭಾರಂಭ ಕಂಡಿದ್ದು, ಯುವ ಗ್ರ್ಯಾಂಡ್ ಮಾಸ್ಟರ್ಸ್ಗಳಾದ ಆರ್ ಪ್ರಜ್ಞಾನಂದ ಮತ್ತು ದೊಮ್ಮರಾಜು ಗುಕೇಶ್ ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ.

0: ಿದ್ದಾರೆ. ಇಬ್ಬರು ಆಟಗಾರರ ಕ್ಲಾಸಿಕಲ್ ಸುತ್ತುಗಳು ಡ್ರಾನಲ್ಲಿ ಅಂತ್ಯಗೊಂಡ ಹಿನ್ನೆಲೆ ಅಂತಿಮ ಫಲಿತಾಂಶಕ್ಕೆ ನಡೆದ ಟೈ ಬ್ರೇಕರ್ ಮಾದರಿಯ ಆರ್ಮಗೆಡನ್ ಪಂದ್ಯಗಳಲ್ಲಿ ಜಯ ಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ, ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18 ಮತದಾನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟೆಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಚೇತನ್ ನಾಯ್ಕ ಹಾಗೂ ಅನುರಾಧ ಭಟ್ ಅವರ ಕಂಠದಲ್ಲಿ ಕೇಳಿ ಮೆಜೆಸ್ಟಿಕ್ 2 ಈ ಚಿತ್ರದ ಒಂದು ಗೀತೆಯನ್ನು.

0: ಗೆದ್ದು. ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
1: ನಿಂತ್ಕೋಬೇಕು.
2: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

ಅನಿರುದ್ಧ್ ಶಾಸ್ತ್ರಿ ಮತ್ತು ಸ್ನೇಹಾ ಹೆಗ್ಡೆಯವರ ಸ್ವರದಲ್ಲಿ ಕೇಳ್ತಾ ಇದ್ದೀರಾ GST Ghosts in Trouble ಈ ಚಿತ್ರದ ಒಂದು ಗೀತೆಯನ್ನು.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 10ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ವಾಸುದೇವ.
3: ಹಿಂದೆ ಒಬ್ಬ ಬ್ರಾಹ್ಮಣನಿದ್ದ, ಉದ್ದಾಲಕ ಅಂಥೇಳಿ ಅವನ ಹೆಸರು. ಅವನು ಸಮಸ್ತ ಶಾಸ್ತ್ರಗಳನ್ನು, ವೇದಗಳನ್ನು ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿ ವಿವಾಹ ಕಾಲದಲ್ಲಿ ಒಬ್ಬ ಕನ್ಯೆಯೊಂದಿಗೆ ವಿವಾಹವಾದ. ಅವಳ ಹೆಸರು ಚಂಡಿ ಅಂತ. ನನಗೆ ಅನುಕೂಲೆಯಾಗಿರಬೇಕು ಅಂತ ಹೇಳಿದಾಗ ಚಂಡಿ ಹೇಳ್ತಾ ಇದ್ದಾಳೆ, ಉದ್ದಾಲಕ ಕೇಳೋ, ನಿನ್ನ ಮಾತನ್ನು ಎಳ್ಳಷ್ಟು ಕೇಳೋದಿಲ್ಲ, ಅಂತಹ ಎಣಿಕೆಯನ್ನು ಏನು ಇಟ್ಕೋಬೇಡ ಅಂತ. ಇಷ್ಟು ದಿವಸ ಹೇಗೋ ನಿನ್ನ ದುಷ್ಟತನವನ್ನೆಲ್ಲ ತಾಳಿಕೊಂಡು ಬಿಟ್ಟೆ, ನೀನು ಚಂಡಿಯಾದರೂ ಕೂಡ ಇಂತಹ ಹೀನ ವೃತ್ತಿಯನ್ನು ನಾನು ತಡೆದುಕೊಂಡಿದ್ದೆ, ನನ್ನ ಪತ್ನಿ ಅಂತ ಹೇಳಿಬಿಟ್ಟು ನನ್ನಲ್ಲಿ ಛಲವನ್ನು ಮಾಡ್ತೀಯಾ, ನೀನು ಕಲ್ಲು ಬಂಡೆಯಾಗಿ ಹೋಗು ಅಂತ ಹೇಳಿ ಶಾಪವನ್ನು ಕೊಟ್ಟುಬಿಟ್ಟ. ಕೊಟ್ಟ ಕೂಡಲೇ ಅವನಿಗೆ ಅಯ್ಯೋ ಅಂತ ಅನ್ನಿಸ್ಬಿಡ್ತು. ಅವಳು ಕಾಲಿಗೆ ಬಿದ್ದುಬಿಟ್ಲು, ನನ್ನನ್ನು ಕ್ಷಮಿಸಿ, ತಪ್ಪು ಮಾಡಿಬಿಟ್ಟೆ ನಿಮ್ಮಲ್ಲಿ ಅಂತ ಹೇಳಿ ಕಾಲನ್ನು ಹಿಡಿದಾಗ ಹೇಳ್ತಾ ಇದ್ದಾನೆ, ಕೆಲವು ಕಾಲ ಹೀಗೆ ಇರು. ಒಂದು ದಿವಸ ಅರ್ಜುನನ ಕುದುರೆ, ಅಶ್ವಮೇಧದ ಕುದುರೆ ಇಲ್ಲಿಗೆ ಬರುತ್ತೆ, ಅದು ನಿನ್ನ ಮೇಲೆ ನಿಂತಾಗ ಅರ್ಜುನನ ಸ್ಪರ್ಶವಾಗಿ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂಥೇಳಿ ಆ ಕಡೆ ಸನ್ಯಾಸಿಯಾಗಿ ಹೋದ. ಇವಳು ಕಲ್ಲಾಗಿ ಇಲ್ಲಿ ಬಿದ್ದಿದ್ದಾಳೆ, ಈಗ ಅವಳಿಗೆ ಮೋಕ್ಷವನ್ನು ಕೊಡಬೇಕಾಗಿರ್ತಕ್ಕಂಥವನು ನೀನು ಅಂಥೇಳಿ ಅರ್ಜುನನಿಗೆ ಸೌಭರಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ.

ನೀನೇ ಅವಳಿಗೆ ಶಾಪ ವಿಮೋಚನೆಯನ್ನು ಮಾಡಬೇಕು ಅಂಥೇಳಿ ಸಾಕ್ಷಿಗೆ ಉಪಸಾಕ್ಷಿಯಾಗಿ ಕುದುರೆ ಹೋಗಿ ನಿಂತ್ಕೊಂಡಿದೆ ಅಂತ. ಕುದುರೆದೇನು ಕೆಲಸ ಇಲ್ಲ, ಅಲ್ಲೇ ನಿನ್ನ ಸ್ಪರ್ಶವಾಗಬೇಕು. ಭಗವಂತನ ಮಿತ್ರನಾಗಿರ್ತಕ್ಕಂಥ ಬಂಧುವಾಗಿರ್ತಕ್ಕಂತಹ ನರಸ್ವರೂಪನಾಗಿರ್ತಕ್ಕಂಥ ನರನಾರಾಯಣರು ಅಂತ ಹೇಳಿ ಹಿಂದೆ ಋಷಿಗಳು, ಪರಮಾತ್ಮನೇ ನರನಾರಾಯಣ ಅಂಶ ರೂಪನಾಗಿ ಹಿಂದೆ ತಪಸ್ಸನ್ನು ಮಾಡ್ತಾ ಇದ್ದ, ಅದರಲ್ಲಿ ನರ ಅರ್ಜುನನಾಗಿ ಹುಟ್ಟಿದ್ದಾನೆ, ನಾರಾಯಣ ವಿಷ್ಣುವಾಗಿ ಹುಟ್ಟಿದ್ದಾನೆ. ಹಾಗಾಗಿ ನೀನು ನಿನ್ನ ಒಂದು ಯೋಗ್ಯತೆಯಿಂದ ಅದನ್ನು ಮುಟ್ಟಿದಾಗ ಅದಕ್ಕೆ ಶಾಪ ವಿಮೋಚನೆಯಾಗುತ್ತೆ ಅಂತ ಹೇಳಿದಾಗ, ಅದರಂತೆ ಅರ್ಜುನ ಅದನ್ನು ಮುಟ್ಟಬೇಕು, ಅದಕ್ಕೆ ಶಾಪ ವಿಮೋಚನೆ ಮಾಡಿ ಕುದುರೆಯನ್ನು ಬಿಡಿಸ್ಕೊಳ್ಬೇಕು ಅಂತ ಹೊರಟ. ಆಗ ಸೌಭರಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಅರ್ಜುನ ಮುಂದಣ ನೃಪರ್ ಬಲವಂತರು, ಇನ್ನು ಇಲ್ಲಿವರೆಗೆ ಆಯಿತು, ನೀಲಧ್ವಜನವರೆಗೆ ಸಾಧಾರಣರಾಗಿರ್ತಕ್ಕಂಥ ರಾಜರನ್ನು ನೀನು ಗೆದ್ದಿದ್ದೀಯ ಮಾಹಿಷ್ಮತಿ ನಗರದವರೆಗೆ, ಇನ್ನು ಮುಂದೆ ಬರತಕ್ಕಂತಹ ಪರಾಕ್ರಮಿಗಳಾಗಿರ್ತಕ್ಕಂತಹ ರಾಜರಿದ್ದಾರೆ ಅವರು ಬಲ

ಭಗವಂತರು, ಎಲ್ಲರೂ ಕೂಡ ದೈವ ಭಕ್ತರು, ಮಹಾವಿಷ್ಣು ಭಕ್ತರು, ಅವರನ್ನು ಗೆಲ್ಲತಕ್ಕಂಥದ್ದು ನಿನಗೆ ಸಾಧ್ಯವಿಲ್ಲ. ನೀನು ರಾಕ್ಷಸಾರಿಯನೇ ಮರೆಯದಿರು, ಯಾವಾಗಲೂ ಭಗವಂತನ ಆಶ್ರಯವನ್ನು ಹೊಂದು, ವಿಷ್ಣುವನ್ನು ಮರಿಬೇಡ, ಅವನ ಕೃಪಾವಲೋಕನದಿಂದಲೇ ನಿನಗೆ ಜಯ ಉಂಟಾಗುತ್ತೆ ಅಂಥೇಳಿ ಸಹಸ್ರಾಕ್ಷನಾದ ಇಂದ್ರನ ಮಗನನ್ನು ಹರಸಿಬಿಟ್ಟು ಸೌಭರಿ ಮಹರ್ಷಿಗಳು ಕಳುಹಿಸಿಕೊಟ್ಟಿದ್ದಾರೆ.

ಸೌಭರಿ ಮಹರ್ಷಿಗಳ ಆಶೀರ್ವಾದವನ್ನು ಪಡೆದಿರತಕ್ಕಂಥ ಅರ್ಜುನ ಬಂದು ಕುದುರೆಯನ್ನು ಸ್ಪರ್ಶ ಮಾಡ್ದ, ಮುದದಿಂದ ಭಗವಂತನನ್ನು ಧ್ಯಾನ ಮಾಡ್ದ. ಕೃಷ್ಣ ಕುದುರೆಯನ್ನು ರಕ್ಷಣೆ ಮಾಡು ಅಂಥೇಳಿ ಮುಟ್ಟಿದ, ಕುದುರೆ ಚಂಗನೆ ಅಲ್ಲಿಂದ ನೆಗೆದು ಬಿಡ್ತು. ಆ ಅರೆ ಇದ್ದಂತಹ ಜಾಗದಲ್ಲಿ ಆ ಬಂಡೆ ಮಾಯವಾಗಿ ಬಿಡ್ತು. ಆ ಜಾಗದಲ್ಲಿ ಒಬ್ಬಳು ಸ್ತ್ರೀ ಕಾಣಿಸಿಕೊಂಡಿದ್ದಾಳೆ, ಅವಳೇ ಚಂಡಿ. ಅವಳು ಅರ್ಜುನನ ಪಾದಕ್ಕೆ ಬಿದ್ದಿದ್ದಾಳೆ, ನನ್ನನ್ನು ಅನುಗ್ರಹ ಮಾಡು ಅಂಥೇಳಿ. ಅರ್ಜುನನಿಂದ ಅನುಗ್ರಹವನ್ನು ಪಡೆದಿರತಕ್ಕಂಥ ಚಂಡಿಯು ಕೂಡ ತಪಸ್ಸಿಗೆ ಹೊರಟೋದ್ಲು. ಅರ್ಜುನ ಆ ಚಂಡಿಗೆ ಶಾಪ ವಿಮೋಚನೆ ಮಾಡಿದಾಗ ಪುಷ್ಪವೃಷ್ಟಿಯಾಗಿದೆ ಆಕಾಶದಿಂದ. ಎಲ್ಲರೂ ವಿಸ್ಮಿತರಾಗಿ ನೋಡ್ತಾ ಇದ್ದಾರೆ. ಆನಂತರ ಅರ್ಜುನನ ಆಜ್ಞೆಯಂತೆ ಕುದುರೆ ಅಲ್ಲಿಂದ ದಕ್ಷಿಣಕ್ಕೆ ಹೊರಡ್ತೋ. ದಕ್ಷಿಣದಲ್ಲಿ ಚಂಪಕಪುರ ಅಂಥೇಳಿ ಒಂದು ನಗರ, ಆ ಕಡೆಗೆ ಕುದುರೆ ಬರ್ತಾ ಇದೆ.

ಘನಘೋಷದಿಂದ ಸೈನ್ಯ ಮುಂದಕ್ಕೆ ಬರ್ತಾ ಇದೆ, ಕುದುರೆ ಹಿಂದೆ ಬರ್ತಾ ಇದೆ. ಇದನ್ನು ನೋಡ್ತಂತೆ ಭೂಮಿಗೆ ಗಾಬರಿಯಾಗ್ಬಿಡ್ತು ಅಂತ. ಧೂಳು ಎದ್ದು ಆಕಾಶವನ್ನು ಮುಚ್ಕೊಳ್ತಾ ಇದೆ. ಕವಿಗೆ ಹ್ಯಾಕ್ ಕಾಣ್ತಾ ಇದೆ ಅಂತಂದರೆ, ಓಹೋ ಸಮುದ್ರವೇ ನುಗ್ಗಿ ಬರ್ತಾ ಇದೆ ಅಂತ. ಸೈನ್ಯವನ್ನು ನೋಡಿ, ಇದು ಸೈನ್ಯವಲ್ಲ, ಸಮುದ್ರ ಎಲ್ಲೋ ಮೇರೆಯನ್ನು ಮೀರಿ ಬಂದುಬಿಡ್ತು, ಇನ್ನು ನನಗೆ ಜಾಗವಿಲ್ಲ ಅಂಥೇಳಿ ಭೂಮಿ ಏನಾದರೂ ಆಕಾಶದ ಕಡೆಗೆ ಹೊರಟು ಬಿಡ್ತು ಅನ್ನುವ ಹಾಗೆ ಆ ಧೂಳು ಎದ್ದು ಆಕಾಶವನ್ನು ಮುಚ್ಚಿಕೊಳ್ತಾ ಇದೆ. ಅನುಸಾಲ್ವ ಸಾತ್ಯಕಿ ಪ್ರದ್ಯುಮ್ನ ಯೌವನಾಶ್ವ ವೃಷಕೇತು ನೀಲಧ್ವಜ ಎಲ್ಲರೂ ಕೂಡ ಸೈನ್ಯವನ್ನು ಬೆಂಗಾವಲಿನಲ್ಲಿ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಸೈನ್ಯ ಚಂಪಕನಗರಿಗೆ ಅರ್ಜುನನ ಕುದುರೆಯ ಜೊತೆಯಲ್ಲಿ ಬರ್ತಾ ಇದೆ.

ಕೈಲಾಸ ಪರ್ವತ ಸಮಸ್ತ ಮಂಗಳಕ್ಕೆ ಆಸ್ಪದವಾಗಿರ್ತಕ್ಕಂಥದ್ದು. ಇನ್ನು ಮಂಗಳ ಆಸ್ಪದ, ಮಂಗಳೇ ಅಂತಂದರೆ ಸರ್ವಮಂಗಳೇ, ಆ ಶಿವಿಗೆ ಆಸ್ಪದವಾಗಿದ್ದರೂ ಕೂಡ ಅದು ಪರಾಭವಯುಕ್ತವಾಗಿರ್ದು ಅಂತ, ಅದಕ್ಕೂ ಕೆಲವು ಬಾರಿ ಸೋಲ್ ಬಂದುಬಿಟ್ಟಿದೆ ಅಂತ. ಆ ಕೈಲಾಸ ಪರ್ವತವು

ಕೂಡ ಕೆಲವು ಸರಿ ಬೇರೆಯವರಿಗೆ ಸೋತ್ಬಿಟ್ಟಿದೆ, ಆ ರಾವಣಾಸುರನೇ ಅದನ್ನು ಎತ್ತಿಬಿಟ್ಟಿದ್ದ ಅಂತ ಹೇಳ್ತಾರೆ, ಇನ್ಯಾವುದೋ ರಾಕ್ಷಸನ ಮುಂದೆ ಕೈಲಾಸ ಪರ್ವತ ಬಗ್ಗಿಬಿಡ್ತು ಅಂಥೇಳಿ ಪುರಾಣದ ಕಥೆಯೆಲ್ಲ ಇದೆ, ಅದಕ್ಕೂ ಕೂಡ ಪರಾಭವ ಇದೆ. ಕ್ಷೀರವಾರಿಧಿ ಅದು ಲಕ್ಷ್ಮಿಗೆ ಆವಾಸ ಸ್ಥಾನವಾಗಿದ್ದರೂ ಕೂಡ ಅದರಲ್ಲೂ ಕೂಡ ಕೊರತೆ ಇದೆ, ಆದರೆ ನನ್ನಲ್ಲಿ ಮಾತ್ರ ಯಾವ ಕೊರತೆಯೂ ಕೂಡ ಇಲ್ಲ ಅನ್ನುವ ಹಾಗೆ ಆ ಚಂಪಕ ನಗರಿ ಕಾಣ್ತಾ ಇದೆಯಂತೆ. ಆ ಪ್ರಾಸಾದ ಕೋಟೆಗಳು, ಅಲ್ಲಿರ್ತಕ್ಕಂಥ ಸುಧಾಕೀರ್ಣ ರುಚಿಗಳಿಮ್ಮಂತ ಸುಣ್ಣವನ್ನು ಬಳಿದಿರ್ತಕ್ಕಂಥ ಆ ಗೋಡೆಗಳು ಉನ್ನತವಾಗಿ ಕಾಣ್ತಾ ಇದೆ, ಜೊತೆಗೆ ಸಮುದ್ರದಂತೆ ಕಾಣ್ತಾ ಇದೆ, ಎರಡೂ ಕೂಡ ನನ್ನಲ್ಲೇ ಇದೆ. ಕೈಲಾಸ ಪರ್ವತದ ಔನ್ನತ್ಯ, ಆ ಕ್ಷೀರ ಸಮುದ್ರದ ಆ ಒಂದು ಸೊಬಗು, ಎರಡೂ ಕೂಡ ನನ್ನಲ್ಲೇ ಇದೆ ಅಂತ ತೋರುವ ಹಾಗೆ ಆ ಚಂಪಕ ನಗರಿ ಎಲ್ಲರಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ.

ಆ ಚಂಪಕಾ ನಗರಿಯ ಕೋಟೆ ಹೇಗೆ ಕಾಣ್ತಾ ಇದೆ ಅಂಥೇಳಿ, ಕವಿಯ ಕಣ್ಣಿಗೆ ಹೇಗೆ ಕಾಣ್ತಾ ಇದೆಯಂತೆ ಅದು. ಇದು ಪುರಸ್ತ್ರೀಯ ಮಣಿಕಾಂಚಿ ವಲಯಮೋ, ಈ ಪಟ್ಟಣದ ಸ್ತ್ರೀ ಹಾಕಿಕೊಂಡಿರ್ತಕ್ಕಂಥ ಸೊಂಟದ ಡಾಬಿರಬಹುದೇ ಅಂತ, ಆ ಸುವರ್ಣದ ಡಾಬಿನಂತೆ ಕಾಣ್ತಾ ಇದೆ. ಅಥವಾ ಈ ಭೂಮಿ ಎನ್ನತಕ್ಕಂತಹ ಸುದತಿ ಕೊರಳಿಗೆ ಹಾಕಿಕೊಂಡಿರ್ತಕ್ಕಂಥ ರತ್ನಮಾಲಿಕೆ ಇರಬಹುದೇ. ಅಥವಾ ಒಂದು ಇಂದ್ರ ಬೆಟ್ಟದ ರೆಕ್ಕೆಗಳನ್ನು ಕತ್ತರಿಸಿದ ಅಂತ, ಕೆಲವು ಬೆಟ್ಟಗಳು ಅದಕ್ಕೆ ಪರ್ವತಗಳಿಗೆಲ್ಲ ರೆಕ್ಕೆಗಳಿತ್ತು, ಆದಿಯಲ್ಲಿ ಆ ಪರ್ವತದ ರೆಕ್ಕೆಗಳನ್ನು ಇಂದ್ರ ಕಡಿದಾಕದ ಅಂತ. ಆ ಕಡಿದಾಕ್ತಕ್ಕಂಥ ಸಂದರ್ಭದಲ್ಲಿ ವಜ್ರಾಯುಧದ ಅಂಚನ್ನು ಕೆಲವನ್ನು ತೆಗೆದಿಟ್ಟನಂತೆ, ಈ ಅಂಚುಗಳು ಇರಲಿ ಮತ್ತೆ ಮತ್ತೆ ಸೇರಿಸ್ಕೊಳ್ತೀನಿ ಅಂಥೇಳಿ ಆ ವಜ್ರಾಯುಧದ ಆ ಬೆಳಗ್ಗೇನಾದರೂ ಸುತ್ತ ಸುತ್ತ ಸುತ್ತಿಕೊಂಡು ಈ ರೀತಿ ಕೋಟೆಯಾಗಿದೆಯೋ. ಅಥವಾ ಈ ವಿಮಲ ಕೀರ್ತಿ ಚಂದ್ರನ ಈ ರಾಜ್ಯವನ್ನು ಆಳ್ತಾ ಇರತಕ್ಕಂತಹ ರಾಜರ ವಿಮಲ ಕೀರ್ತಿ ಅನ್ನತಕ್ಕಂತಹ ಬೆಳಕು, ಕೀರ್ತಿ ಬೆಳಕು ಅನ್ನತಕ್ಕಂಥದ್ದು ಒಂದು ಕವಿ ಸಮಯ, ಅಪಕೀರ್ತಿ ಕಪ್ಪು ಕೀರ್ತಿ ಬೆಳುಪು ಅಂತ. ಆ ಕೀರ್ತಿ ಅನ್ನತಕ್ಕಂತಹ ರಾಜಮಂಡಲದ ಪರಿವೇಶ ಏನಾದರೂ ಈ ನಗರವನ್ನು ಸುತ್ತಕೊಂಡು ಬಿಟ್ಟಿದೆಯೋ ಅನ್ನುವ ಹಾಗೆ ಕೋಟೆಯ ಗೋಡೆ ಕಣ್ಣಿಗೆ ಕಾಣ್ತಾ ಇದೆ.

ಧರ್ಮರಾಜನ ಅಶ್ವಮೇಧೆಯಾಗದ ಕುದುರೆ ಬರ್ತಾ ಇರತಕ್ಕಂಥದ್ದು, ಅದರ ರಕ್ಷಣೆಗೆ ಅರ್ಜುನ ಸಮಸ್ತ ಸೈನ್ಯವನ್ನು ಕರೆದುಕೊಂಡು ನೀಲಧ್ವಜಾದಿಗಳೊಂದಿಗೆ ಬರ್ತಾ ಇರತಕ್ಕಂತಹ ವಿಷಯವನ್ನು ಆ ನಗರದ ಅರಸು ಹಂಸಧ್ವಜ ಕೇಳಿದ್ದಾನೆ. ಸೇನೆ ಸಹಿತ ಅರ್ಜುನ ಬರ್ತಾ ಇರತಕ್ಕಂಥದ್ದು, ಅದು ಈ ಅಶ್ವಮೇಧದ ರಕ್ಷಣೆಗೋಸ್ಕರವಾಗಿ ನಮ್ಮ ಸೀಮೆಯನ್ನು ಹೊಕ್ಕಿದೆ ಅಂತ ಕೇಳಿದಾಗ ಅವನಿಗೆ ಒಂದು ವಿಷಯ ಮನಸ್ಸಿನಲ್ಲಿ ಸ್ಫುರಣೆಯಾಗಿಬಿಡ್ತು. ಮಹಾದೈವ ಭಕ್ತನಾಗಿರ್ತಕ್ಕಂಥ ಅವನು ಮನಸ್ಸಿನಲ್ಲಿ ಒಂದು ಚಿಂತೆಯನ್ನು ಮಾಡಿದ್ದಾನೆ. ಮಾಡಿ ಒಂದು ಗಳಿಗೆ ಯೋಚನೆ ಮಾಡಿ ತನ್ನ ಆಪ್ತರನ್ನೆಲ್ಲ ಸೇರಿಸಿದ. ಆಪ್ತರನ್ನೆಲ್ಲ ಸೇರಿಸಿ ಆ ಸಭೆಯಲ್ಲಿ ಸುಮತಿ ಪ್ರಮತಿ ಅಂತ ಹೇಳಿಬಿಟ್ಟು ಮಂತ್ರಿಗಳು

ಮಂತ್ರಿಗಳಿಗೆ ಹೇಳ್ತಾ ಇದ್ದಾನೆ, ಈ ಧನಂಜಯನ ಕುದುರೆಯನ್ನು ಕಟ್ಟಿದರೆ ಮಾಧವಂ ತಾನೇ ಮೈದೋರುವನು, ಅರ್ಜುನನನ್ನು ಹಿಡ್ಕೊಂಡ್ಬಿಟ್ರೆ ಕೃಷ್ಣ ತಾನೇ ಬರ್ತಾನೆ. ಈ ಧರೆಯಲ್ಲಿ ಇಷ್ಟು ದಿವಸ ನರೆ ಮುಪ್ಪು ಬಂದು ಹೋಗ್ಬಿಡ್ತು, ಈ ದೇಹಕ್ಕೆ ಮುಪ್ಪಿನ ಕಾಲದವರೆಗೂ ಕೂಡ ಬದುಕಿದ್ರೂ ಕೂಡ ಒಮ್ಮೆಯೂ ಕೂಡ ಭಗವಂತನನ್ನು ನೋಡಿದ್ದಿಲ್ಲ. ಭಗವಂತನ ಧ್ಯಾನದಲ್ಲಿ ಅವನ ಅರ್ಚನೆ, ಪೂಜೆ, ವ್ರತ, ಏಕಾದಶಿ, ಉಪವಾಸ ಇತ್ಯಾದಿಗಳಲ್ಲಿ ಕಾಲವನ್ನು ಕಳೆದಿರ್ತಕ್ಕಂಥವನು ಈ ಹಂಸಧ್ವಜ, ಜೊತೆಗೆ ನಗರದ ಸರ್ವ ಜನರು ಕೂಡ. ಆದರೆ ನರತರೆಗಳು ಬಂದರೂ ಕೂಡ ಆ ಭಗವಂತನ ದರ್ಶನವಾಗಿಲ್ಲ. ಇದೇ ಸರಿಯಾದ ಕಾಲ, ಅರ್ಜುನನನ್ನು ಹಿಡಿಯೋಣ, ನಮಗೆ ಕುದುರೆ ಬೇಕಾಗಿಲ್ಲ, ನಮಗೆ ಸಾಮ್ರಾಜ್ಯ ಬೇಕಾಗಿಲ್ಲ, ಅಶ್ವಮೇಧ ಯಾಗವೂ ಕೂಡ ಬೇಕಾಗಿಲ್ಲ ನನಗೆ, ಆದರೆ ಆ ಭಗವಂತನನ್ನು ನೋಡಬೇಕು. ಈಗ ಅರ್ಜುನನನ್ನು ಹಿಡಿದುಬಿಟ್ಟು ಕೃಷ್ಣನನ್ನು ವಿರೋಧಿಸೋಣ. ಕೃಷ್ಣ ಬಂದು ಕಾಣಿಸಿಕೊಳ್ತಾನೆ. ಕೃಷ್ಣನನ್ನು ಕಂಡ ಮೇಲೆ ಉಳಿದೋಡೇನು ಅಳಿದೋಡೇನು, ಈ ದೇಹ ಬಿದ್ದೋದರೂ ಇದ್ದರೂ ಇದಕ್ಕಿಷ್ಟೇ ಪ್ರಯೋಜನ ಅಂತ. ಭಗವಂತನನ್ನು ಕಂಡ ಮೇಲೆ ಇದ್ದರೂ ಹೋದರೂ ಒಂದೇ. ಹಾಗಾಗಿ ಆ ಕುದುರೆಯನ್ನು ಕಟ್ಟೋಣ, ಕೃಷ್ಣನನ್ನು ಕರೆಸೋಣ ಅಂಥೇಳಿ

ಜೈಮಿನಿ ಮಹರ್ಷಿಗಳು ಕಥೆಯನ್ನು ಹೇಳ್ತಾ ಇದ್ದಾರೆ ಜನಮೇಜಯ ಮಹಾರಾಜನಿಗೆ. ಮಹಾರಾಜ ಕೇಳು, ಕೃಷ್ಣನನ್ನು ಕಾಣತಕ್ಕಂತಹ ಉದ್ದೇಶದಿಂದಲೇ ಕದನವನ್ನು ನಿಶ್ಚಯ ಮಾಡಿದ, ಅರ್ಜುನನೊಂದಿಗೆ ಯುದ್ಧವನ್ನು ಮಾಡಬೇಕು ಅಂಥೇಳಿ ಹಂಸಧ್ವಜ ನಿಶ್ಚಯವನ್ನು ಮಾಡಿದ್ದಾನೆ. ಕೇಳು ಅವನ ಭಕ್ತಿ ಎಷ್ಟು ಅಂತ. ಅವನ ರಾಜ್ಯದಲ್ಲಿ ಒಂದು ಕಟ್ಟಳೆ ಇದೆ, ನಿಯಮ ಏನು ಅಂತಂದರೆ ಎಲ್ಲರೂ ಏಕಪತ್ನಿ ವ್ರತರು, ಒಬ್ಬಳೇ ಪತ್ನಿಯನ್ನು ನಂಬಿಕೊಂಡು ಅವಳೊಂದಿಗೆ ಇರಬೇಕು. ಯಾರು ಕೃಷ್ಣನ ಪೂಜೆಯನ್ನು ಮಾಡೋದಿಲ್ಲ, ಏಕಾದಶಿ ವ್ರತವನ್ನು ಮಾಡೋದಿಲ್ಲ, ದಾನ ಧರ್ಮಗಳನ್ನು ಮಾಡೋದಿಲ್ಲ, ಅವನು ಸೈರಿಸ್ತಾ ಇರಲಿಲ್ಲ, ಅವರಿಗೆ ತೀಕ್ಷ್ಣವಾದ ದಂಡನೆಯನ್ನು ಅವನು ಕೊಡ್ತಾ ಇದ್ದ.

ಅಷ್ಟೇ ಅಲ್ಲ, ಆ ನಗರದಲ್ಲಿ ಅವನ ದೇಶದಲ್ಲಿ ಎಲ್ಲರೂ ಏಕಪತ್ನಿ ವ್ರತರು, ಏಕಪತ್ನಿ ಪೂಜಾರ ಅನಂತನನ್ನ ಇರ್ತಕ್ಕಂಥವರು, ಸೌಭಾಗ್ಯಗಳಿಂದ ಕೂಡಿ ಯಾವ ಯೋಗ ಭಾಗ್ಯಗಳಿಗೆ ಕೊರತೆ ಇರಲಿಲ್ಲ, ಎಲ್ಲ ಕೂಡಿರತಕ್ಕಂಥವರು ನೀತಿ ಶಾಸ್ತ್ರಗಳಿಂದ ಕೂಡಿಕೊಂಡಿರ್ತಕ್ಕ ಕಂತು ಶರ ನಿರ್ಜಿತರ್ ಜೊತೆಗೆ ಶರದಿಂದ ಬಿದ್ದವರು ಅಂತ ಅಂದ್ರೆ ಎಲ್ಲರೂ ಕೂಡ ಒಂದು ಸುಖವನ್ನ ಅನುಭವಿಸಿದ ಕಾಲವನ್ನು ಕಳೀತಾ ಯಾರಲ್ಲೂ ಕೂಡ ಇರಲಿಲ್ಲ, ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ದಂಥವರು, ಸಂತೋಷದ ಮಾತುಗಳನ್ನು ಆಡ್ತಾ ಕಾಲವನ್ನು ಕಳೀತಾ ಇದ್ರು, ಸಮಸ್ತ ಸದ್ಗುಣಗಳಿಂದ ಕೂಡಿ ಚಿಂತಿತ ಫಲಾಗತರ್ ಏನೇನು ಮಾಡ್ತಾರೋ ಅದೆಲ್ಲವನ್ನೂ ಕೂಡ ಪಡೀತಾ ಇದ್ದಂಥವರು, ಸಕಲ ಭೋಗಗಳನ್ನು ಕೂಡ ಅನುಭವಿಸ್ತಾ ಇರತಕ್ಕಂಥವರು ಇದ್ದರು ಆ ನಗರದಲ್ಲಿ, ಅವನ ರಾಜ್ಯದಲ್ಲಿ ಅಂಥೇಳಿ ಜೈಮಿನಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ.

ಮಹಾರಾಜ ಇಂಥವರನ್ನು ಕರೆದು ಸತ್ಕಾರ ಮಾಡ್ತಾ ಇದ್ದ ಅಂತ, ಸಮ್ಮಾನವನ್ನು ಮಾಡ್ತಾ ಇದ್ದ ಅಂತ. ಯಾರು ಏಕಪತ್ನಿ ವ್ರತನೋ, ಕೋಮಲ ಮಾಕಾಂತ ಕಿಂಕರ, ವಿಷ್ಣುವಿನ ಸೇವಕನೋ, ಅಲಂಕಾರ ಪೂಜ್ಯಂ, ಅಲಂಕಾರದಿಂದ ಕೂಡಿಬಿಟ್ಟು ಸಮಾಧಾನಿಯಾಗಿದ್ದಂಥವನು, ಆರೋಗ್ಯದಿಂದ ಕೂಡಿರತಕ್ಕಂತಹ, ನಿರ್ಮಲವಾಗಿರ್ತಕ್ಕಂತಹ ಚಿತ್ತಾದಿಗಳ ಮನಸ್ಸುಗಳಿಂದ ಕೂಡಿರತಕ್ಕಂಥವನು, ಅವ ಬಲವಂತ ಭೀಕರ ಪರಾಕ್ರಮಿ ಯುದ್ಧದಕ್ಕೆ ಹಿಂಜರಿಯದೇ ಇರತಕ್ಕಂಥವನು, ಇಂತಹ ಎಲ್ಲ ಸಕಲ ಗುಣಗಳಿಂದ ಕೂಡಿರತಕ್ಕಂತಹ ವ್ಯಕ್ತಿಯನ್ನು ಮಾತ್ರ ಕರೆದು ಅವನು ಸನ್ಮಾನವನ್ನು ಮಾಡ್ತಾ ಇದ್ದ. ಜೊತೆಗೆ ಇನ್ನೊಂದು ಅದ್ಭುತ ಏನು ಅಂತಂದರೆ, ಆ ನಗರದಲ್ಲಿ ಆ ದೇಶದಲ್ಲಿ ಎಲ್ಲರೂ ಸನ್ಮಾನಕ್ಕೆ ಪಾತ್ರರೇ ಅಂತ, ಅಂದರೆ ಎಲ್ಲರೂ ಕೂಡ ಸಮಸ್ತ ಸದ್ಗುಣಗಳಿಂದ ಕೂಡಿರತಕ್ಕಂಥವರಾಗಿದ್ದರು.

0: ಹಂಸಧ್ವಜನ ಪರಿವಾರಕ್ಕೆ ಯಾವ ಕೊರತೆಯೂ ಕೂಡ ಇರಲಿಲ್ಲ. ಆಹಾರಾದಿಗಳಲ್ಲಿ, ಉಡೋ ಬಟ್ಟೆ, ಈ ವಸ್ತ್ರಾದಿಗಳಲ್ಲಿ ಎಲ್ಲ ತೊಡುಗೆಗಳು, ಏನೇನು ವಸ್ತ್ರಾಭರಣಗಳು ಬೇಕು ಎಲ್ಲವೂ ಕೂಡ ಸಿಗ್ತಾ ಇತ್ತು. ಅಲಂಕಾರಗಳಿಂದ, ಬೇರೆ ಬೇರೆ ಲೇಪನಗಳಿಂದ, ವಸ್ತ್ರಭೂಷಣಾದಿಗಳಿಂದ ಎಲ್ಲರೂ ಕೂಡ, ಪರಿವಾರವೆಲ್ಲರೂ ಕೂಡ ಸಂತೋಷವನ್ನು ಹೊಂದುತ್ತಾ ಇತ್ತು. ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಯಾವಾಗಲೂ ಕೂಡ ಯುದ್ಧಕ್ಕೆ ಹಾತೊರೆಯುತ್ತಾ ಇದ್ದಂಥವರು. ಆಯುಧಗಳನ್ನು ಹಿಡಿದುಬಿಟ್ಟು ಒಳ್ಳೆಯ ಕವಚಗಳನ್ನು ಹಾಕಿಕೊಂಡು ಎಂತಹ ಶತ್ರು ಬಂದರೂ ಕೂಡ ಅವನನ್ನು ಎದುರಿಸ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಕಲಿಗಳು ಅವನ ಸೈನ್ಯದಲ್ಲಿ ಯಾವಾಗಲೂ ಕೂಡ ಸಿದ್ಧವಾಗಿ ಇರ್ತಾ ಇದ್ದರು.
1: ಮಾಣಿ

ಗಜಗಳು 71,000 ಇತ್ತಂತೆ. ಜೊತೆಗೆ ಗಣನೆಗೆ 71,000 ಗಜಂ, 71,000 ಆನೆ. ತುರಗದ ಸೈನ್ಯವನ್ನು ಎಣಿಸಿದರೆ 100,000 ಕುದುರೆಗಳಿತ್ತು. ಜೊತೆಗೆ 99,000 ಪದಾತಿ ಒಬ್ಬನ ಬಳಿಯಲ್ಲಿ. ಇಷ್ಟು ಇದ್ದರೆ ಎಷ್ಟು ಜನ ಇದ್ದರು ಅಂತ, 70 ಸೇನಾಧಿಪತಿಗಳು ಅವನೊಂದಿಗಿದ್ದಾರೆ. ಆ ದಳಪತಿಗಳು ಹಂಸಧ್ವಜ ಹೊರಟರೆ ಸಾಕು, ಅವನು ಹಿಂದೆ ನಿಂತ್ಕೊಂಡ್ಬಿಡ್ತಾರೆ. ಅವನ ಹಿಂದೆ ಇಷ್ಟೊಂದು ಸಂಖ್ಯೆಯ ದೊಡ್ಡ ಸೈನ್ಯ ಯಾವಾಗಲೂ ಕೂಡ ಯುದ್ಧಕ್ಕೆ ಸಿದ್ಧವಾಗಿರುತ್ತೆ.

0: ಅಮಲ ಧರ್ಮಜ್ಞರ್ ಅಪ್ರತಿಮರ್ ಪರಾಕ್ರಮಯುತರ್ ವೀರರು.
1: ಅವನಿಗೆ ಧನಬಲ, ಚಂದ್ರಸೇನ, ಚಂದ್ರಕೇತು, ಚಂದ್ರದೇವ, ವಿಡೂರಥ, ಅತಿಖ್ಯಾತ ಅಂತ ಹೇಳಿಬಿಟ್ಟು ಧರ್ಮವಾಹ ಅನ್ನತಕ್ಕಂಥ ಏಳು ಜನ ಸೋದರರು, ಜೊತೆಗೆ ಸುದರ್ಶನ, ಸುಧನ್ವ, ಸುಮನಸ್, ಸುರಥ ಅಂಥೇಳಿ ನಾಲ್ವರು ಮಹಾಪರಾಕ್ರಮಿಗಳಾಗಿರ್ತಕ್ಕಂತಹ ಸಮರ್ಥರಾಗಿರ್ತಕ್ಕಂತಹ ಮಕ್ಕಳು, ಇವರೆಲ್ಲರೂ ಕೂಡ ಪರಾಕ್ರಮಿಗಳು, ಧರ್ಮಜ್ಞರು, ಅಪ್ರತಿಮರು ಆಗಿ ಅವನೊಂದಿಗೆ ಇದ್ದಾರೆ. ಹಾಗಾಗಿ ಆ ಹಂಸಧ್ವಜ ಪರಿಪೂರ್ಣನಾಗಿದ್ದ, ಯಾವ ರೀತಿಯಲ್ಲೂ ಕೂಡ ಅವನಲ್ಲಿ ಕೊರತೆ ಇರಲಿಲ್ಲ ಅಂಥೇಳಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ.

0: ಇವನಿಗೆ ಶಂಖಲಿಖಿತ ಅಂಥೇಳಿ ಇಬ್ಬರು ಪುರೋಹಿತರು, ಅವರ ಕಥೆಯನ್ನು ಹೇಳ್ತಾ ಇದ್ದಾರೆ. ಶಂಖಲಿಖಿತರು ಎಂತಹ ಧರ್ಮಾತ್ಮರು ಅಂಥೇಳಿ, ಲಿಖಿತನಾಶ್ರಮಕ್ಕೆ ಒಮ್ಮೆ ಸೋದರನಾಗಿರ್ತಕ್ಕಂಥ ಶಂಖ ಬಂದುಬಿಟ್ಟ. ಬಂದಾಗ ಅವನ ಆಶ್ರಮದಲ್ಲಿ ಒಳ್ಳೆಯ ಮಾವಿನ ಹಣ್ಣು ಎಲ್ಲ ಕಡೆಯಲ್ಲೂ ಕೂಡ ಗಳಿತು ಬಿದ್ದುಬಿಟ್ಟಿದೆ. ಅಣ್ಣ ಇರಲಿಲ್ಲ ಆಶ್ರಮದಲ್ಲಿ, ಒಂದು ಹಣ್ಣನ್ನು ತೆಗೆದು ತಿಂದುಬಿಟ್ಟ ಅವನು. ಆ ಹೊತ್ತಿಗೆ ಲಿಖಿತ ಬಂದ, ಅಣ್ಣ ಇದೇನು ಮಾಡಿಬಿಟ್ಟೆ ನೀನು, ನನ್ನ ಆಶ್ರಮದಲ್ಲಿ ನನ್ನನ್ನು ಕೇಳಿದೆ ಹಣ್ಣನ್ನು ತಿಂದುಬಿಟ್ಟಿಯಲ್ಲ ಅಂತ. ಅವರು ಧರ್ಮಶಾಸ್ತ್ರಗಳನ್ನು ಬರೆದಿರ್ತಕ್ಕಂಥವರು, ಯಾರು ಕದೀತಾರೋ ಅನುಜ್ಞೆ ಇಲ್ಲದೆ, ಒಡೆಯನ ಅನುಜ್ಞೆ ಇಲ್ಲದೆ ಪದಾರ್ಥಗಳನ್ನು ಕದ್ದವರಿಗೆ ಕೈಯನ್ನು ಕಡಿಬೇಕು ಅಂತ ನಿಯಮ ಮಾಡಿಬಿಟ್ಟಿದ್ದಾರೆ ಅವರು. ಬಂದು ಲಿಖಿತ ಕೇಳಿದ, ಆಗ ಶಂಕ ಹೇಳಿದ, ಹೌದು ನನ್ನ ತಪ್ಪಾಯಿತು, ಬೇಗ ರಾಜನ ಅರಮನೆಗೆ ಹೋಗೋಣ ಅಂಥೇಳಿ ಇಬ್ಬರು ಕೂಡ ರಾಜನ ಅರಮನೆಗೆ ಬಂದರು. ಮಹಾರಾಜ, ನನ್ನ ಆಶ್ರಮದಲ್ಲಿ ಅಣ್ಣನಾಗಿರ್ತಕ್ಕಂತಹ ಶಂಖ ಹಣ್ಣನ್ನು ಕದ್ದುಬಿಟ್ಟಿದ್ದಾನೆ, ಇವನಿಗೆ ಏನಾದರೂ ಶಿಕ್ಷೆಯನ್ನು ಕೊಡು ಅಂತ. ರಾಜ, ಅಯ್ಯೋ ನೀವೇ ಧರ್ಮವನ್ನು ಹೇಳ್ತಕ್ಕಂಥವರು, ನಾನೇನು ಶಿಕ್ಷೆಯನ್ನು ಕೊಡಲಿ ಅಂತಂದಾಗ, ಇಲ್ಲ ಕದ್ದವರಿಗೆ ಕೈಯನ್ನು ಕಡಿಬೇಕು ಅಂತ ಶಿಕ್ಷೆ, ಆ ಶಿಕ್ಷೆಯನ್ನು ವಿಧಿಸು ಅಂತ ಹೇಳಿದರು ಇಬ್ಬರೂ ಕೂಡ. ಅದೇ ರೀತಿ ರಾಜ ಅವರಲ್ಲಿ ಆ ಶಂಖನ ಕೈಯನ್ನು ಕತ್ತರಿಸಿಬಿಟ್ಟ ರಾಜ. ಆನಂತರ ಲಿಖಿತ ಅಣ್ಣ ಬಾ ಅಂಥೇಳಿ ಕರೆದುಕೊಂಡು ಹೋದ. ತನ್ನ ಆಶ್ರಮದ ಪಕ್ಕದಲ್ಲಿ ಒಂದು ಸರೋವರ ಇತ್ತು, ಅದರಲ್ಲಿ ಮುಳುಗಿ ಏಳು ಅಂತ ಹೇಳಿದಾಗ ಮುಳುಗಿ ಎದ್ದಂತೆ ಅವನ ಕೈ ಪುನಃ ಬಂದುಬಿಡ್ತು. ಅಂದರೆ ಧರ್ಮ ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯವನ್ನು ಅತಿ ನಿಷ್ಠುರವಾಗಿ ಮಾಡ್ತಕ್ಕಂಥವರು ಅಂತ. ಅಂತಹ ಅತಿ ನಿಷ್ಠುರವಾಗಿ ಧರ್ಮವನ್ನು ಪಾಲನೆ ಮಾಡತಕ್ಕಂತಹ ಶಂಖಲಿಖಿತರು ಅವನಿಗೆ ಪುರೋಹಿತರಾಗಿದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 10ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ HR ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ, 18 June ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ, ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. 26 ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ 18 ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. 1 ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು, ನಾಮಪತ್ರ ಸಲ್ಲಿಕೆಗೆ 8 ಕೊನೆಯ ದಿನವಾಗಿದೆ. 9 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು 11 ಕೊನೆಯ ದಿನವಾಗಿದೆ. ಮತದಾನ 18 ನಡೆಯಲಿದ್ದು, ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಸೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿಂದು 175ನೇ ರಾಜ್ಯಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 5,03,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 2,50,548 ಕೋಟಿ ರೂಪಾಯಿ, ಎಂಎಸ್ಎಂಇ ವಲಯಕ್ಕೆ 2,27,208 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 2,528 ಕೋಟಿ ರೂಪಾಯಿ, ಆದ್ಯತಾ ವಸತಿ ಯೋಜನೆಗೆ 9,465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿ ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಐಸಿಸಿ ಕಚೇರಿಯ ಇಂದಿರಾಭವನದಲ್ಲಿಂದು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಎಂದು ಮುಖ್ಯಮಂತ್ರಿ ಕಚೇರಿ ತಿಳಿಸಿದೆ. ಹೈಕಮಾಂಡ್ ಜೊತೆಗಿನ ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಹಾಗೂ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಹಾಗೂ ಸಂಪುಟ ಪುನರ್ರಚನೆ ಬೇಡಿಕೆ, ಪಕ್ಷ ಬಲವರ್ಧನೆ ಕುರಿತಂತೆ ಇಂದು ಹೈಕಮಾಂಡ್ ಜೊತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂವಿ ಪಾಟೀಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಯಕತ್ವ ಬದಲಾವಣೆಯ ಸಾಧ್ಯತೆಯನ್ನು ತಳ್ಳಿಹಾಕಿದ್ದಾರೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ದ ರಾಜಕೀಯ ಹೋರಾಟ ನಡೆಸುವ ಸಿದ್ಧತೆ ಹಾಗೂ ಇತರೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ ನವದೆಹಲಿಯಲ್ಲಿ ಇಂದು ನಡೆಯಲಿದೆ. ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷ ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ಪ್ರಮುಖವಾಗಿ ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ ನಡೆಯಲಿದೆ. ಸಭೆಯಲ್ಲಿ ತಮಿಳುನಾಡು, ಕೇರಳಂ, ಕರ್ನಾಟಕ, ಪುದುಚೇರಿ ರಾಜ್ಯಗಳ ನಡುವೆ ಕಾವೇರಿ ನದಿ ನೀರು ಹಂಚಿಕೆ

ತಂತೆ ಚರ್ಚೆ ನಡೆಯಲಿದೆ. ಕುರುವೈ ಕೃಷಿ ಋತುವಿಗೆ ಮುಂಚಿತವಾಗಿ ತಮಿಳುನಾಡಿನ ರೈತರು ನೀರಿನ ಲಭ್ಯತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವುದರಿಂದ ಈ ಸಭೆ ಮಹತ್ವದ್ದಾಗಿದೆ. ಭತ್ತದ ಕೃಷಿ ಋತುವಿಗೆ ತಮಿಳುನಾಡು ಸಾಂಪ್ರದಾಯಿಕವಾಗಿ ನೀರು ಬಿಡುಗಡೆ ಮಾಡುವಂತೆ ಒತ್ತಾಯಿಸುವುದರಿಂದ ಈ ಸಭೆ ಮಹತ್ವ ಪಡೆದುಕೊಂಡಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಅನುಸಾರ ಕೇಂದ್ರ ಸರ್ಕಾರ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತು ನೀರು ನಿಯಂತ್ರಣ ಸಮಿತಿಯನ್ನು ರಚಿಸಿದೆ. ಮುಂಬರುವ ರಾಜ್ಯಸಭಾ ಚುನಾವಣೆಯ ಬಗ್ಗೆ ವರಿಷ್ಠರೊಂದಿಗೆ ಚರ್ಚಿಸಲು ಮುಖ್ಯಮಂತ್ರಿಗಳು ಹಾಗೂ ನಾಯಕರು ದೆಹಲಿಗೆ ತೆರಳಿದ್ದಾರೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸ್ಕರಿಸದೆ ನದಿಗೆ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ ಅವರು, ವನ್ಯಜೀವಿಗಳ ಸಂಚಾರದ ಬಗ್ಗೆ ನಿಗಾ ಇಡಲು ಡ್ರೋನ್ ಸೇರಿದಂತೆ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಓಕಳೀಪುರಂ ಅಷ್ಟಪಥ ಕಾರಿಡಾರ್ನ ಚೆನ್ನೈ ರೈಲ್ವೆ ಕೆಳಭಾಗದಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಹಾಗೂ ಪಶ್ಚಿಮ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಈ ಸೂಚನೆ ನೀಡಿದ್ದಾರೆ. ಪಾದಾಚಾರಿ ಮಾರ್ಗದ ಕಾಮಗಾರಿಗಳನ್ನು ಕೂಡಲೇ ಆರಂಭಿಸಿ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಶಿವಾನಂದ ವೃತ್ತದ ಸಮೀಪದ ಮಾಧವನಗರ ರೈಲ್ವೆ ಕೆಳಸೇತುವೆ ಬಳಿ ಪರಿಶೀಲನೆ ನಡೆಸಿದ ವೇಳೆ ಮಳೆ ನೀರು ಹರಿವಿಗಾಗಿ ಅಳವಡಿಸಲಾಗಿರುವ ಗ್ರೇಟಿಂಗ್ಗಳನ್ನು ಸದಾ ಸ್ವಚ್ಛವಾಗಿರುವಂತೆ ತಿಳಿಸಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ಸೂಚನೆಯಂತೆ ಶಿವಮೊಗ್ಗ ಜಿಲ್ಲೆಯ ಆಯ್ದ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಿಎಂ ಜನಮನ್ ಹಾಗೂ ಡಿಎ ಜೆಜಿಯುಎ ಯೋಜನೆಗಳಡಿಯಲ್ಲಿ ಜನಭಾಗಿದಾರಿ, ಎಲ್ಲರಿಗಿಂತ ದೂರ, ಎಲ್ಲರಿಗಿಂತ ಮೊದಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎನ್ ಹೇಮಂತ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ ಈ ಅಭಿಯಾನವನ್ನು ಸಕ್ರಿಯವಾಗಿ ನಡೆಸಲಾಗಿತ್ತು. ಅಭಿಯಾನದ ಅಂಗವಾಗಿ ಬುಡಕಟ್ಟು ಸಮುದಾಯದ ಜನರಿಗಾಗಿ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಕೇಂದ್ರ ವಿದೇಶಾಂಗ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾಂಸ್ಕೃತಿಕ ರಾಜತಾಂತ್ರಿಕ ಸಂಸ್ಥೆಯಾದ ಐಸಿಸಿಆರ್ ಹಾಗೂ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಡುವೆ ನವದೆಹಲಿಯಲ್ಲಿ ಐತಿಹಾಸಿಕ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಮತ್ತು ಐಸಿಸಿಆರ್ ನಡುವಿನ ಪಾಲುದಾರಿಕೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸುವ, ಸಕ್ರಿಯವಾಗಿ ಭಾಗವಹಿಸಲು ಹೆಚ್ಚಿನ ಪ್ರಯೋಜನಗಳನ್ನು ಪರಿಚಯಿಸುವುದು ಈ ಒಪ್ಪಂದದ ಉದ್ದೇಶವಾಗಿದೆ. ವಿದೇಶಗಳಲ್ಲಿ ಸಾಂಸ್ಕೃತಿಕ ರಾಜತಾಂತ್ರಿಕ ಆದೇಶಗಳನ್ನು ಪೂರೈಸುವಲ್ಲಿ ಹಾಗೂ ಐಸಿಸಿಆರ್ ಅನ್ನು ಬಲಪಡಿಸಲು ಇದು ಸಹಾಯಕವಾಗಲಿದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ರಾಜಕೀಯ ಗಿಮಿಕ್ ಮಾತ್ರವೇ ಹೊರತು ಬಡವರ ಬದುಕಿನ ಬಗ್ಗೆ ಇರುವ ನಿಜವಾದ ಕಾಳಜಿಯಲ್ಲ ಎಂದು ಮತ್ತೊಮ್ಮೆ ಜಗಜ್ಜಾಹಿರಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸರ್ಕಾರ ಈಗ ಏಕಾಏಕಿ ಫಲಾನುಭವಿಗಳ ಮರು ಪರಿಶೀಲನೆ, ಮರು ನೋಂದಣಿ, ವಿಶೇಷ ಅಭಿಯಾನ ಎಂಬ ಹೊಸ ನಾಟಕ ಆರಂಭಿಸಿದೆ ಎಂದು ದೂರಿದ್ದಾರೆ. ಜಿಬಿಎ ಸ್ಥಳೀಯ ಸಂಸ್ಥೆ ಚುನಾವಣೆ ನಂತರವೂ ಈ ಗ್ಯಾರಂಟಿ ಯೋಜನೆಗಳು ಇರಲಿದೆಯೇ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿಂದು ಕನ್ನಡದ ಅತಿ ಪ್ರಾಚೀನ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ 5 ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನಡೆಸಲಾಯಿತು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಕನ್ನಡಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು, ಅಶೋಕ ಚಂದರಗಿ ಮೊದಲಾದ ಮುಖಂಡರು ಪಾಲ್ಗೊಂಡಿದ್ದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಾಟಾಳ್ ನಾಗರಾಜ್, ಗಡಿ ವಿಷಯದ ಮಹಾಜನ್ ವರದಿ ಅಂತಿಮ ಹಾಗೂ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಬೆಳಗಾವಿ ಮಹಾನಗರ ಪಾಲಿಕೆ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಜೂನ್ 4 ನಿರ್ಣಯ ಅಂಗೀಕಾರವಾಗದಿದ್ದರೆ ಬೆಂಗಳೂರಿನಲ್ಲಿ ಕನ್ನಡಪರ ಸಂಘಟನೆಗಳಿಂದ ಕ್ರಾಂತಿಕಾರಕ ಹೋರಾಟ ನಡೆಸುವ ಮತ್ತು ಕರ್ನಾಟಕ ಬಂದ್ ಮಾಡುವ ನಿರ್ಣಯ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬಳಿಕ ನಿರ್ಣಯ ಅಂಗೀಕಾರಕ್ಕೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18 ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51 ಸಭೆ, ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ.
ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.

0: ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಬಾಗಿ.
1: ನಮಸ್ತೆ ಗುರುಜಿ.
2: ವಿದ್ಯಾ, ಶಿಲ್ಪ ನಮಸ್ತೆ.
1: ಗುರುಜಿ, ಆಜ್ ಆಪ ಹಮೇ ಕ್ಯಾ ಪಢಾಯೆಂಗೆ?
2: ಆಜ್ ಮೈ ಆಪ್ ದೋನೋ ಕೋ ಏಕ್ ಕಹಾನಿ ಸುನಾಉಂಗಾ. ಕಹಾನಿ ಪಾಠ.
1: ಯಾವ ಕಥೆ ಗುರುಜಿ? ಹಾ ಗುರುಜಿ, ಕೌನ್ಸಿ ಕಹಾನಿ?
2: ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ, ಯಹೀ ಕಹಾನಿ ಸುನಾಉಂಗಾ.
1: ಅಂದರೆ ಬುದ್ಧಿ ಕಷ್ಟದಲ್ಲಿಯ ಗೆಳೆಯ ಎಂದು ಅರ್ಥ ಅಲ್ಲವೇ ಗುರುಜಿ?
2: ಹೌದು ಶಿಲ್ಪ, ನೀನು ಹೇಳಿದ್ದು ಸರಿ, ತುಮ್ನೆ ಠೀಕ್ ಕಹಾ. ಯಹ ಏಕ್ ಬಂದರ್ ಕಿ ಕಹಾನಿ ಹೈ. ಅಪ್ನಿ ಬುದ್ಧಿ ಸೇ ಉಸ್ನೆ ಅಪ್ನಿ ಜಾನ್ ಬಚಾಯಿ ಥಿ.
1: ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡ ಕೋತಿಯ ಕಥೆಯೇ. ಜಲ್ದಿ ಸುನಾಯಿಯೇ ಗುರುಜಿ, ಹಮೇ ಕಹಾನಿ ಸುನಿನಿ ಹೈ.
2: ಕ್ಯೂ ನಹಿ, ಅಬ್ ಇಸ್ ಕಹಾನಿ ಕೋ ಆಪ್ ಲೋಗ್ ಧ್ಯಾನ್ ಸೇ ಸುನೋ. ಏಕ್ ತಾಲಾಬ್ ಥಾ, ಉಸ್ಕೆ ಕಿನಾರೆ ಏಕ್ ಪೇಡ್ ಥಾ.
1: ಗುರುಜಿ, ತಾಲಾಬ್ ಕಾ ಅರ್ಥ ಕ್ಯಾ ಹೈ?
2: ತಾಲಾಬ್ ಅಂದ್ರೆ ಕೊಳ.
1: ಕಿನಾರೆ ಅಂದ್ರೆ?
2: ಕಿನಾರೆ ಅಂದ್ರೆ ತೀರ ಅಥವಾ ದಡ.
1: ಪೇಡ್ ಅಂದ್ರೆ ಮರ ಅಲ್ವಾ ಗುರುಜಿ?
2: ಹೌದು, ಪೇಡ್ ಅಂದ್ರೆ ಮರ.
1: ಓಹೋ, ಕೊಳದ ತೀರದಲ್ಲಿ ಒಂದು ಮರವಿತ್ತು ಅಲ್ವಾ ಗುರುಜಿ?
2: ಠೀಕ್ ಬತಾಯ, ವಹ ಜಾಮೂನ್ ಕಾ ಪೇಡ್ ಥಾ.
1: ಜಾಮೂನ್ ಮರನಾ ಗುರುಜಿ?
2: ಶಿಲ್ಪಾ, ಜಾಮೂನ್ ಅಂದ್ರೆ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಅಲ್ಲ, ನೇರಳೆ ಹಣ್ಣು ಅಂತ.
1: ಜಾಮೂನ್ ಅಂದ್ರೆ ನೇರಳೆ ಹಣ್ಣು?
2: ಹಾ, ವೇ ಜಾಮೂನ್ ಆಕರ್ಷಕ್ ಔರ್ ಬಹುತ್ ಹೀ ಸ್ವಾದಿಷ್ಟ ಥೇ. ಉಸಿ ಪೇಡ್ ಕೆ ಊಪರ್ ಏಕ್ ಬಂದರ್ ರಹತಾ ಥಾ. ವಹ ಬಂದರ್ ಉನ್ಹೀ ಜಾಮೂನೋ ಕೋ ಖಾಯಾ ಕರ್ತಾ ಥಾ, ಮಜೆ ಸೇ ರಹತಾ ಥಾ.
1: ಗುರುಜಿ, ಮಜೆ ಸೇ ರಹನಾ ಅಂದ್ರೆ ಸಂತೋಷವಾಗಿರುವುದು ಅಲ್ವಾ ಗುರುಜಿ?
2: ಹೌದು, ಉಸಿ ತಾಲಾಬ್ ಮೇ ಏಕ್ ಮಗರ್ಮಚ್ಚ ರಹಾ ಕರ್ತಾ ಥಾ.
1: ಮಗರ್ಮಚ್ಚ ಯಾನಿ ಕ್ಯಾ ಹೈ?
2: ಮಗರ್ಮಚ್ಚ ಅಂದರೆ ಮೊಸಳೆ, ಉಸೆ ಮಗರ್ ಭೀ ಕಹತೆ ಹೈ. ಮಗರ್ಮಚ್ಚ ಪೇಡ್ ಕೆ ಪಾಸ್ ಆಯಾ, ಬಂದರ್ ಕಿ ದೋಸ್ತಿ ಕರ್ನಿ ಚಾಹಿ, ಬಂದರ್ ಮಾನ್ ಗಯಾ. ಶಿಲ್ಪ, ಇದನ್ನು ಕನ್ನಡದಲ್ಲಿ ಹೇಳು ನೋಡೋಣ.
1: ಮೊಸಳೆಯು ಮರದ ಬಳಿ ಬಂದು ಕೋತಿಯೊಂದಿಗೆ ಸ್ನೇಹ ಬಯಸಿತು, ಕೋತಿಯು ಒಪ್ಪಿಕೊಂಡಿತು.
2: ಹಾ, ಫಿರ್ ಮಗರ್ನೆ ಕಹಾ, ದೋಸ್ತ್ ಮುಜೆ ಭಿ ಜಾಮೂನ್ ಖಾನೆ ಕಿ ಇಚ್ಛಾ ಹೋ ರಹಿ ಹೈ, ಮುಜೆ ಭಿ ಖಿಲಾವೋ ನಾ. ಬಂದರ್ನೆ ಕಹಾ, ಕ್ಯೂ ನಹಿ, ತುಮೆ ಭಿ ಜಾಮೂನ್ ಖಿಲಾವುಂಗಾ, ಜಬ್ ಚಾಹೆ ಆ ಜಾನಾ. ವಿದ್ಯಾ, ಈಗ ನೀನು ಹೇಳು.
1: ನನಗೂ ನೇರಳೆ ಹಣ್ಣು ತಿನ್ನಬೇಕು ಎನಿಸುತ್ತಿದೆ, ನನಗೂ ಕೊಡು ಎಂದು ಮೊಸಳೆಯು ಕೇಳಿತು. ಆಯಿತು, ನಿನಗೂ ಕೊಡುತ್ತೇನೆ, ಯಾವಾಗ ಬೇಕಾದರೂ ಬಾ ಎಂದಿತು ಕೋತಿ.
2: ಹಾ, ಠೀಕ್ ಕಹಾ. ಬಂದರ್ ಜಾಮೂನ್ ತೋಡ್ಕರ್ ಕಿನಾರೆ ಪರ್ ಡಾಲ್ತಾ, ಔರ್ ಮಗರ್ ಪೇಟ್ ಭರ್ ಕೆ ಖಾತಾ. ಜಬ್ ಉಸ್ಕಾ ಪೇಟ್ ಭರ್ ಜಾತಾ, ಅಪ್ನಿ ಪತ್ನಿ ಕೆ ಲಿಯೆ ಭಿ ಲೇ ಜಾತಾ ಥಾ. ಇಸ್ ತರಹ ಮಗರ್ ಹರ್ ದಿನ್ ಕರ್ನೆ ಲಗಾ, ಆತಾ ಜಾಮೂನ್ ಖಾತಾ ಔರ್ ಅಪ್ನಿ ಪತ್ನಿ ಕೆ ಲಿಯೆ ಲೇ ಜಾತಾ.
1: ದಿನವೂ ನೇರಳೆ ಹಣ್ಣುಗಳನ್ನು ತಿಂದು ಮೊಸಳೆಯು ತನ್ನ ಹೆಂಡತಿಗಾಗಿ ಕೂಡ ತೆಗೆದುಕೊಂಡು ಹೋಗುತ್ತಿತ್ತು ಅಂತ ಅಲ್ಲವೇ ಗುರುಜಿ?
2: ಹೌದು.
1: ಕ್ಯಾ ಉಸ್ ಮಗರ್ ಕಿ ಪತ್ನಿ ಭೀ ಥಿ ಗುರುಜಿ?
2: ಹಾ, ಉಸ್ ಮಗರ್ ಕಿ ಏಕ್ ಪತ್ನಿ ಭೀ ಥಿ, ಜಿಸೆ ವಹ ಬಹುತ್ ಪ್ಯಾರ್ ಕರ್ತಾ ಥಾ. ಮಗರ್ ಕಿ ಪತ್ನಿ ಜಾಮೂನೋ ಪರ್ ಜಾನ್ ಛಿಡಕ್ತಿ ಥಿ.
1: ಜಾನ್ ಛಿಡಕ್ನಾ ಅಂದ್ರೆ ಏನು ಗುರುಜಿ?
2: ಜಾನ್ ಛಿಡಕ್ನಾ ಯಾನಿ ಬಹುತ್ ಪಸಂದ್ ಕರ್ನಾ, ಅಂದ್ರೆ ತುಂಬಾ ಇಷ್ಟಪಡುವುದು ಎಂದು. ವಹ ಹರ್ ದಿನ್ ಜಾಮೂನ್ ಖಾಯಾ ಕರ್ತಿ ಥಿ. ಅಪ್ನೆ ಪತಿ ಸೇ ವಹ ಜಾನ್ ಗಯಿ ಥಿ ಕಿ ವಹ ಜಾಮೂನೋ ಕೋ ಕಹಾ ಸೇ ಲಾತಾ ಹೈ, ಅಭಿ ಇನ್ ಜಾಮೂನೋ ಸೇ ಉಸ್ಕಾ ಮನ್ ನಹಿ ಭರ್ತಾ.

0: था। उसकी इच्छा बढ़ती गई और वह दुराशा में बदल गई।
1: दुराशा अंद्रे दुरासे अल्वे?
0: ಹೌದು. ದಿನವು ನೇರಳೆಯ ಹಣ್ಣುಗಳನ್ನು ತಿನ್ನುತ್ತಿದ್ದ ಮೊಸಳೆಯ ಹೆಂಡತಿಯ ಮನಸ್ಸಲ್ಲಿ ದುರಾಸೆಯೊಂದು ಮೂಡಿತು. ಕೇವಲ ಹಣ್ಣುಗಳಿಂದ ಆಕೆಗೆ ಸಮಾಧಾನವಾಗುತ್ತಿರಲಿಲ್ಲ.
1: ತಬ್ ಉಸ್ನೆ ಕ್ಯಾ ಕಿಯಾ?
0: ಉಸ್ಕಿ ದುರಾಶಾ ಇತ್ನಿ ಬಡ್ ಗೈ ಕಿ ಪತಿ ಸೆ ಅಪ್ನೆ ಮನ್ ಕಿ ಬಾತ್ ಕಹ ಡಾಲಿ. ಔರ್ ಜಾನ್ತಿ ಹೋ, ಉಸ್ಕಿ ಇಚ್ಛಾ ಬಹುತ್ ಹಿ ಬುರಿ ಥಿ.
1: ಪತ್ನಿ ಮೊಸಳೆಯು ತನ್ನ ದುರಾಸೆಯನ್ನು ಹೇಳಿಕೊಂಡಿತು. ಅದು ಬಹಳ ಕೆಟ್ಟ ಯೋಚನೆ ಆಗಿತ್ತು.
0: ಹಾ, ಉಸ್ನೆ ಕಹಾ, ಯೇ ಜಾಮುನ್ ಕಿತ್ನೆ ಸ್ವಾದಿಷ್ಟ ಹೈ. ವಹ ಬಂದರ್ ತೋ ಹರ್ ದಿನ ಜಾಮುನೋ ಕೋ ಖಾತಾ ಹೈ. ಇತ್ನೆ ಸಾರೆ ಸ್ವಾದಿಷ್ಟ ಜಾಮುನೋ ಕೋ ಖಾನೆ ವಾಲಾ ವಹ ಖುದ್ ಕಿತ್ನಾ ಸ್ವಾದಿಷ್ಟ ಹೋಗಾ. ಮೈ ಉಸ್ ಬಂದರ್ ಕೋ ಹಿ ಖಾನಾ ಚಾಹತಿ ಹೂ. ಆಜ್ ಉಸೆ ಹಿ ಲಾಯಿಯೆ. ಶಿಲ್ಪಾ, ತುಮ್ ಇಸೆ ಕನ್ನಡ ಮೇ ಬತಾವು.
1: ಜಿ ಹಾ, ಈ ನೇರಳೆ ಹಣ್ಣುಗಳು ಎಷ್ಟೊಂದು ರುಚಿಯಾಗಿವೆ. ಆ ಕೋತಿಯಂತೂ ದಿನವೂ ಈ ಹಣ್ಣುಗಳನ್ನು ತಿನ್ನುತ್ತದೆ. ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ತಿನ್ನುವ ಕೋತಿಯು ಇನ್ನೆಷ್ಟು ರುಚಿಯಾಗಿರಬಹುದು. ನಾನು ಆ ಕೋತಿಯನ್ನೇ ತಿನ್ನಬೇಕು. ಅದನ್ನೇ ಕರೆದು ತನ್ನಿ.
2: ಅರೆ, ಆಮೇಲೇನಾಯ್ತು?
0: ಪತ್ನಿ ಕಿ ಬಾತ್ ಸುನ್ಕರ್ ಮಗರ್ ಘಬ್ರಾ ಗಯಾ. ಉಸ್ಕೋ ಪತ್ನಿ ಪರ್ ಭಿ ಪ್ಯಾರ್ ಥಾ ಔರ್ ದೋಸ್ತ್ ಪರ್ ಭಿ. ಕ್ಯಾ ಕರೆ, दुविधा में पड़ गया. पत्नी को समझाया लेकिन वह नहीं मानी. उसका एक ही हट था कि बंदर को खाना है. अब मगरमच्छ क्या करे, इसी दुविधा में वह बंदर के पास आया.
1: दुविधा अंद्रे एनु गुरुजी?
0: दुविधा अंद्रे चिंते अथवा संदेह यंदु.
1: ओहो, हेंडतिय मातु केली मोसळेयु चिंते गीडायितु. ಅದು ತನ್ನ ಹೆಂಡತಿ ಮತ್ತು ಕೋತಿ ಇಬ್ಬರನ್ನು ಪ್ರೀತಿಸುತ್ತಿತ್ತು. ಎಷ್ಟೇ ಹೇಳಿದರೂ ಹೆಂಡತಿ ಮೊಸಳೆಯು ಕೋತಿಯನ್ನು ತಿನ್ನುವ ಹಠ ಬಿಡಲಿಲ್ಲ. ಇದೇ ಚಿಂತೆಯಿಂದ ಅದು ಕೋತಿಯ ಬಳಿ ಬಂದಿತು.
0: ಹೌದು ವಿದ್ಯಾ, ಸರಿಯಾಗಿ ಹೇಳಿದೆ. ಅಪ್ನೆ ದೋಸ್ತ್ ಕೋ ಚಿಂತಾ ಮೇ ದೇಖ ಕರ್ ಬಂದರ್ ನೇ ಪೂಛಾ, ಕ್ಯೂ ಮಿತ್ರ ಕ್ಯಾ ಚಿಂತಾ ಕರ್ ರಹೇ ಹೋ? ಕ್ಯಾ ತುಮ್ ಅಪ್ನಿ ಚಿಂತಾ ಮುಝೆ ನಹೀ ಬತಾವೋಗೆ?
1: ಕೋತಿಯು ಮೊಸಳೆಯ ಚಿಂತೆಗೆ ಏನು ಕಾರಣ ಎಂದು ಕೇಳಿತು.
0: ಹ್ಮ್, ಹೌದು. ಮಗರ್ ಕಿ ಪರೇಶಾನಿ ದೂರ್ ಕರ್ನ ಚಾಹತಾ ಥಾ, ಕ್ಯೂಂಕಿ ಬಂದರ್ ಏಕ್ ಸಚ್ಚಾ ಮಿತ್ರ ಥಾ. ಲೇಕಿನ್ ಮಗರ್ಮಚ್ಚನೆ ಉಸ್ಕೆ ಸಾಮ್ನೆ ಝೂಠ ಬೋಲಾ. ಕಹಾ, ಮೇರಿ ಪತ್ನಿ ತುಮೇ ಘರ್ ಬುಲಾ ರಹಿ ಹೈ, ತುಮ್ಸೆ ಮಿಲ್ನಾ ಚಾಹತಿ ಹೈ. ಬಂದರ್ ನೇ ಕಹಾ, ಇತ್ನಿ ಸಿ ಬಾತ್ ಕೆ ಲಿಯೆ ಚಿಂತಾ ಮತ್ ಕರು, ಮೈ ತುಮ್ಹಾರೆ ಸಾಥ್ ಚಲೂಂಗಾ. ಬೇಚಾರಾ ಬಂದರ್ ಕಹಾ ಜಾನ್ತಾ ಥಾ ಕಿ ಮಗರ್ಮಚ್ಛ ಉಸೆ ಧೋಖಾ ದೇ ರಹಾ ಹೈ. ವಹ ತುರಂತ ಉಸ್ಕಿ ಪೀಠ ಪರ್ ಚಡ್ ಕರ್ ಬೈಠ ಗಯಾ. ಮಗರ್ ಉಸ್ಕೋ ಲೇಕರ್ ತಾಲಾಬ್ ಮೇ ತೈರ್ತಾ ಹುವಾ ಜಾನೆ ಲಗಾ. ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು.
1: ಆಯಿತು. ಕೋತಿಯು ಒಬ್ಬ ಒಳ್ಳೆಯ ಮಿತ್ರನಂತೆ ಮೊಸಳೆಯ ಚಿಂತೆಯನ್ನು ದೂರ ಮಾಡಲು ಬಯಸಿತು. ಆದರೆ ತನ್ನ ಹೆಂಡತಿಯು ಕೋತಿಯನ್ನು ನೋಡಬೇಕಂತೆ ಎಂದು ಅದರ ಎದುರು ಸುಳ್ಳು ಹೇಳಿತು. ಅದನ್ನು ನಂಬಿದ ಕೋತಿಯು, ಗೆಳೆಯ ಚಿಂತಿಸಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು.
2: ಅಯ್ಯೋ ಪಾಪ ಕೋತಿ.
1: ಮೊಸಳೆಯ ಮೋಸ ಅದಕ್ಕೆ ಗೊತ್ತೇ ಆಗಲಿಲ್ಲ. ಕೋತಿಯು ಅದರ ಬೆನ್ನ ಮೇಲೆ ಕುಳಿತುಕೊಂಡಿತು. ನಂತರ ಮೊಸಳೆಯು ಕೊಳದಲ್ಲಿ ಈಜಿಕೊಂಡು ಹೋಯಿತು.
0: ಹಾ, ತೈರ್ತೆ ಹುವೆ ಮಗರ್ಮಚ್ಛ ತಾಲಾಬ್ ಕೆ ಬೀಚ್ ಮೇ ಆಗಯಾ. ಉಸ್ನೆ ಸೋಚಾ, ಬಂದರ್ ಅಭಿ ಭಾಗ್ ನಹೀ ಸಕ್ತಾ. ತಬ್ ಉಸ್ನೆ ಬಂದರ್ ಸೆ ಕಹಾ,
2: ಓಹೋ, ಮೊಸಳೆಯು ತೇಲುತ್ತಾ ಕೊಳದ ಮಧ್ಯಭಾಗಕ್ಕೆ ಬಂದಿದೆ.
1: ಇನ್ನು ಕೋತಿಗೆ ಓಡಿ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಕೋತಿಗೆ ಅದು ಏನು ಹೇಳಿತು?
0: ತುಮ್ಸೆ ಜಾಮುನ್ ಲೇ ಜಾಕರ್ ಹರ್ ದಿನ್ ಮೈ ಅಪ್ನಿ ಪತ್ನಿ ಕೋ ದೇತಾ ಥಾ, ಉಸೆ ಬಹುತ್ ಪಸಂದ್ ಹೈ. ತುಮ್ ತೋ ಬಹುತ್ ಸಾರೆ ಜಾಮುನ್ ಖಾತೆ ಹೋ, ತುಮ್ಹಾರಾ ಶರೀರ್ ತೋ ಔರ್ ಭಿ ಸ್ವಾದಿಷ್ಟ ಹೋಗಾ ನಾ. ಮೇರಿ ಪತ್ನಿ ತುಮ್ಹೇ ಹಿ ಖಾನಾ ಚಾಹತಿ ಹೈ, ಇಸಿಲಿಯೇ ತುಮ್ಹೇ ಲೇ ಜಾ ರಹಾ ಹೂಂ.
2: ಹಾ ಗುರುಜಿ, ಗೊತ್ತಾಯ್ತು.
1: ನನ್ನ ಪತ್ನಿಯು ನಿನ್ನನ್ನು ತಿನ್ನಬೇಕಂತೆ. ದಿನವೂ ನೇರಳೆ ಹಣ್ಣು ತಿನ್ನುವ ನೀನು ಕೂಡ ಅಷ್ಟೇ ರುಚಿಯಾಗಿರಬಹುದಲ್ಲವೇ?
0: ಔರ್ ಇಸ್ಕೆ ಬಾದ್ ಬಂದರ್ ಡರ್ ಗಯಾ. ಉಸ್ಕೋ ಕುಚ್ ಭಿ ನಹೀ ಸೂಝಾ. ಏಕ್ ಪಲ್ ಕೆ ಲಿಯೇ ತೋ ಉಸ್ಕೋ ಲಗಾ ಕಿ ವಹ ಮರ್ ಜಾಯೇಗಾ. ಲೇಕಿನ್ ಉಸ್ನೆ ಹಿಮ್ಮತ್ ನಹೀ ಹಾರಿ. ವಹ ಬಂದರ್ ಬುದ್ಧಿಮಾನ್ ಥಾ. ತುರಂತ ಉಸ್ನೆ ಮಗರ್ಮಚ್ಚ ಸೆ ಕಹಾ,
2: ಮೊಸಳೆಗೆ ಭಯವಾಗತೊಡಗಿತು. ಹೌದು, ಕುಚ್ ಭಿ ನಹೀ ಸೂಜಾ ಅಂದ್ರೆ
1: ಏನೂ ಮಾಡಲು ತೋಚಲಿಲ್ಲ ಅಂತ.

0: ಒಂದು ಕ್ಷಣ ಸತ್ತೇ ಹೋಗುತ್ತೇನೆ ಅಂದಕೊಂಡ ಕೋತಿಯು ಹಿಮ್ಮತ್ ನಹಿ ಹಾರಿ ಅಂದ್ರೆ
1: ಎದೆಗುಂದಲಿಲ್ಲ.
0: ಏಕೆಂದರೆ ಅದು ಬುದ್ಧಿವಂತ ಕೋತಿಯಾಗಿತ್ತು. ತಕ್ಷಣವೇ ಮೊಸಳೆಗೆ ಹೀಗೆಂದು ಹೇಳಿತು.
2: ದೋಸ್ತ್, ತುಮಾರಿ ಪತ್ನಿ ಮೇರೆ ಶರೀರ್ ಕೋ ಖಾನಾ ಚಾಹತಿ ಹೈ, ಲೇಕಿನ್ ಮೇರಾ ಹೃದಯ ತೋ ಮೇರೆ ಶರೀರ್ ಸೇ ಭೀ ಸ್ವಾದಿಷ್ಟ ಹೈ. ಅಚ್ಛಾ ತೋ ಮೈ ತುಮಾರಾ ಹೃದಯ ಹೀ ಉಸೇ ದೂಂಗಾ. ಕೈಸೆ ಮಿತ್ರ, ಮೇರಾ ಹೃದಯ ತೋ ಮೈನೆ ಪೇಡ್ ಪರ್ ಹೀ ರಖಾ ಹುವಾ ಹೈ. ಅಗರ್ ತುಮ್ ಪಹಲೆ ಹೀ ಬೋಲ್ತೆ ತೋ ಮೈ ಅಪ್ನಾ ಹೃದಯ ಲೇಕರ್ ಆತಾ.
1: ಗೆಳೆಯ, ನಿನ್ನ ಪತ್ನಿಯು ನನ್ನ ಶರೀರವನ್ನು ತಿನ್ನಬೇಕೆ? ಆದರೆ ನನ್ನ ಹೃದಯವು ಇನ್ನೂ ರುಚಿಯಾಗಿದೆ.
0: ಹಾಗಾದರೆ ನಿನ್ನ ಹೃದಯವನ್ನೇ ಅವಳಿಗೆ ಕೊಡುತ್ತೇನೆ.
1: ಹೇಗೆ ಸಾಧ್ಯ ಗೆಳೆಯ? ಅದನ್ನು ಮರದ ಮೇಲೆ ಬಿಟ್ಟು ಬಂದೆನಲ್ಲ. ನೀನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನೂ ಜೊತೆಗೆ ತರುತ್ತಿದ್ದೆ.
0: ತೋ ಮಗರ್ ಮಚ್ನೆ ಕ್ಯಾ ಕಹಾ?
2: ಮಗರ್ ನೇ ಕಹಾ, ಅಚ್ಛಾ ಮಿತ್ರ, ಕೋಯಿ ಬಾತ್ ನಹಿ, ಮೈ ತುಮೇ ಪೇಡ್ ಕೆ ಪಾಸ್ ಲೇ ಜಾತಾ ಹೂ, ತುಮ್ ಅಪ್ನಾ ಹೃದಯ ಲೇಕರ್ ಜಲ್ದಿ ಸೇ ಆ ಜಾನಾ, ಚಲೋ.
0: ಓಹೋ, ನಾನು ನಿನ್ನನ್ನು ಮರದ ಬಳಿ ಕರೆದುಕೊಂಡು ಹೋಗುತ್ತೇನೆ. ನಿನ್ನ ಹೃದಯವನ್ನು ಬೇಗ ತೆಗೆದುಕೊಂಡು ಬಾ ಎಂದಿತು ಮೊಸಳೆ.
2: ಬಹುತ್ ಬಡಿಯಾ ವಿದ್ಯಾ.
1: ಅರೆ ವಾಹ್, ಬಂದರ್ ಕೆ ಪಾಸ್ ಏಕ್ ಅಚ್ಚಾ ಮೌಕಾ ಹೈ.
0: ಹಾಂ, ಫಿರ್ ಕ್ಯಾ ಹುವಾ?
2: ಜೈಸೆ ಹಿ ಮಗರ್ ಕಿನಾರೆ ಪರ್ ಆಯಾ, ಬಂದರ್ ತುರಂತ್ ಪೇಡ್ ಪರ್ ಚಡ್ಕರ್ ಬೈಠ ಗಯಾ ಔರ್ ಮಗರ್ ಸೇ ಕಹನೆ ಲಗಾ.
0: ದಡಕ್ಕೆ ಬಂದ ತಕ್ಷಣವೇ ಕೋತಿಯು ಮರ ಏರಿ ಕುಳಿತು ಮೊಸಳೆಗೆ ಹೇಳಿತು.
1: ಕ್ಯಾ ಕಹಾ, ಏನು ಹೇಳಿತು?
2: ಧೋಕೆ ಬಾಸ್, ಮೈನೆ ತುಮ್ಪರ್ ಭರೋಸಾ ಕಿಯಾ, ಅಪ್ನಾ ಮಿತ್ರ ಬನಾಯಾ ಔರ್ ಹರ್ ದಿನ್ ಜಾಮುನ್ ಖಿಲಾಯೆ. ತುಮ್ನೆ ತೋ ಮೇರೆ ಸಾಥ್ ವಿಶ್ವಾಸ ಘಾತ್ ಕಿಯಾ. ಮೇರಾ ಹೃದಯ ತೋ ಮೇರೆ ಸೀನೆ ಮೇ ಹೈ, ಉಸೆ ಮೈ ಪೇಡ್ ಪರ್ ಕೈಸೆ ರಖ ಸಕ್ತಾ ಹೂ. ತುಮ್ನೆ ಮುಝೆ ಮಾರ್ ಡಾಲ್ನೆ ಕೆ ಲಿಯೆ ಝೂಟ್ ಕಹಾ, ಪರ್ ಮೈನೆ ಝೂಟ್ ಬೋಲ್ಕರ್ ಅಪ್ನಿ ಜಾನ್ ಬಚಾಯಿ ಹೈ, ಚಲೆ ಜಾವೋ ಯಹಾಂ ಸೆ. ಫಿರ್ ಮಗರ್ಮಚ್ಛ ಶರ್ಮಾತಾ ಹುವಾ ವಹಾಂ ಸೆ ಚಲಾ ಗಯಾ.
0: ಅಬ್ಬಾ, ಕೋತಿ ಬಚಾವಾಯ್ತು.
2: ಅಚ್ಛಾ
1: ಗುರುಜಿ, ಕೋತಿಯು ಸಮಯಕ್ಕೆ ಸರಿಯಾಗಿ ಉಪಾಯ ಮಾಡಿತು ಅಲ್ವಾ?
2: ಹೌದು ಶಿಲ್ಪ, ಅದಕ್ಕೆ ಹೇಳುವುದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂದು. ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ.
0: ಹಾ ಗುರುಜಿ, ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ. ಕಹಾನಿ ಮುಜೆ ಬಹುತ್ ಪಸಂದ್ ಆಯಿ.
1: ಮುಜೆ ಭಿ ಬಹುತ್ ಪಸಂದ್ ಆಯಿ ಗುರುಜಿ. ಗುರುಜಿ, ಹಮ್ ಕಲ್ ಫಿರ್ ಆಯೆಂಗೆ. ನಾಳೆ ನಾವು ಮತ್ತೆ ಬರುತ್ತೇವೆ.
2: ಹಾ ಬಚ್ಚೋ, ಆ ಜಾನಾ, ಕಲ್ ಫಿರ್ ಕುಚ್ ನಯಾ ಪಡೆಯೆಂಗೆ.
1: ಧನ್ಯವಾದ ಗುರುಜಿ.
0: ನಮಸ್ತೆ ಗುರುಜಿ.
2: ನಮಸ್ತೆ ಬಚ್ಚೋ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ನಾರಾಯಣ್ ಕುಮಾರ್ ರಾಯಬಾಗಿ, ಇವರೊಂದಿಗೆ ಭಾಗವಹಿಸಿದವರು ಶಿಲ್ಪಾ ಸಿ ಹಾಗೂ ವಿದ್ಯಾಶ್ರೀ ರಾಯಬಾಗಿ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ

ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್ ಶ್ರೋತೃಗಳಿಗೆ ಗಮನಿಸಿ, 6:15 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗುಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗುಡಿ ರಂಗಾಪುರ ಶ್ರೀಮಠ. ಅವಲೋಕನ ಪ್ರಸಾರವಾಗುತ್ತೆ 6:30. ಇನ್ನು ಕೃಷಿ ರಂಗ ಕಾರ್ಯಕ್ರಮ 6:51. ಜಾಯಿಕಾಯಿ ಬೆಳೆಯ ಬೇಸಾಯದ ಕ್ರಮಗಳ ಕುರಿತಾಗಿ ಡಾಕ್ಟರ್ ಶರಣ್ಯ ಬಿಆರ್ ಅವರೊಂದಿಗಿನ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಸಿರಿಗಂಧ 7:45. ರಾತ್ರಿ 9:15 ಹೆಚ್ಕೆ ರಘು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾತ್ರಿ 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ಇನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ರಾತ್ರಿ 10:00. ಕೆ ಜಯಮಂಗಳ ಕೃಷ್ಣಮಣಿ ಅವರ ಹಾಡುಗಾರಿಕೆ ಇದೆ. ಪಕ್ಕವಾದ್ಯ ಸಹಕಾರದಲ್ಲಿ ವಾಲಿನ್, ಟಿಟಿ ಶ್ರೀನಿವಾಸನ್, ಮೃದಂಗ ಹೆಚ್ಎಸ್ ಕೃಷ್ಣಮೂರ್ತಿ. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಐಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಸಗಳ ಕಂಡು ಬರೋದಿಲ್ಲ.
1: ಮತ್ತೊಮ್ಮೆ ಎವಿಡೆನ್ಸ್ ತಗೋಬೇಕು ಆಗಲಿ ಅಂತದ್ದೇನಿಲ್ಲ, ಎಲ್ಲಿ ಎಲ್ಲಿವರೆಗೆ ಬಂದಿರ್ತದೆ ಅಲ್ಲಿಂದ ಮುಂದುವರಿಸಬಹುದು,
0: ಕಂಟಿನ್ಯೂ ಮಾಡಬಹುದು. ಎಲ್ಲಿ ತನಕ ತಂದಿರ್ತಾರೆ, ಈಗ ಒಂದು ಆರ್ಗ್ಯುಮೆಂಟ್ ಸ್ಟೇಜ್ ಬಂದಿದೆ, ಇದೇನೇನು ಮುಗಿಯೋಗಂತ ಸಮಯ. ಸೊ ಇಂಥ ಸ್ಟೇಜ್ ಅಲ್ಲೂ ಸಹ ಅವರು ವಕೀಲರನ್ನ ಬದಲಾಯಿಸ್ಕೋಬಹುದು. ಯಾಕೆಂದ್ರೆ ಅವರಿಗೆ ಯಾವುದೇ ಒಬ್ಬ ಪಕ್ಷಗಾರರಾಗ್ಲಿ ತಮಗೆ ಇಷ್ಟ ಬಂದಂತ ವಕೀಲರನ್ನ ಅವ್ರ ಮೂಲಕ ನಡೆಸುವಂತ ಒಂದು ರೈಟ್ಸ್ ಅಂತೂ ಅವ್ರಿಗಿದ್ದೇ ಇರುತ್ತೆ. ವಕಾಲತ್ತಲ್ಲೂ ಸಹ ಅದೇ ಹೇಳಿರೋದ್ರಿಂದ ನಿಮ್ಗೆ ಇಷ್ಟ ಬಂದಂತವ್ರಿಗೆ ನೀವು ಅವರು ವಕಾಲತ್ ಕೊಟ್ಟಾಗ ನಾವು ಅದನ್ನ ಹಾಕಿ ನಾವು ಅವ್ರ ಕೇಸಿನ ಮುಂದುವರಿಸ್ಕೊಂಡು ಹೋಗ್ತೀವಿ.
1: ಮೇಡಮ್, ಈಗ ಉಚಿತ ಕಾನೂನು ಸೇವೆ ಅಂತ ಸಿಗ್ತಾ ಇರ್ತದೆ ಅನ್ಕೊಳ್ಳೋಣ, ಆಗ್ಲೂ ಕೂಡ ವಕೀಲರನ್ನ ಬದಲಾವಣೆ ಮಾಡಬಹುದು ಅವರು?
0: ಖಂಡಿತ. ಈಗ DLSA ಇಂದಾಗ್ಲಿ ಆಗ್ಲಿ ನಾವು ತೆಗೆದುಕೊಂಡಂತಹ ವಕೀಲರುಗಳು ಸರಿಯಾದ ಟೈಮ್ಗೆ ಬರ್ತಾ ಇಲ್ಲ, ನನಗೆ ಕಾನೂನು ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ, ಯಾವ ದಿನ ಯಾವ ಕೇಸ್ ಇದೆ ಅಂತ ಹೇಳ್ತಾ ಇಲ್ಲ, ಮತ್ತಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಕೊಡ್ತಾ ಇಲ್ಲ, ನನಗೆ ಈ ವಕೀಲರ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇಲ್ಲ, ಸೊ ಹೀಗಾಗಿ ನನಗೆ ಬೇರೊಬ್ಬ ವಕೀಲರನ್ನ ನೇಮಕ ಮಾಡಿಕೊಡಿ ಅಂತಾನು ಸಹ ಕೇಳಬಹುದು.

0: ಹೀಗೆ ವಕೀಲರನ್ನ ನೇಮಕ ಮಾಡಿದಾಗ ಆ ವಕೀಲರಿಗೆ ಏನಾದರೂ ಸಮಸ್ಯೆ ಆಗತ್ತಾ?
1: ಖಂಡಿತ, ವಕೀಲರಿಗೂ ಸಮಸ್ಯೆ ಆಗಲ್ಲ, ಪಕ್ಷಕಾರರಿಗೂ ಸಮಸ್ಯೆ ಆಗಲ್ಲ. ಮಾಮೂಲಿ ಅವ್ರದ ವೃತ್ತಿನೇ ವಕೀಲ ವೃತ್ತಿ ಆಗಿರೋದ್ರಿಂದ ಅವರು ಆ ಕೇಸಲ್ಲ ಇನ್ನೊಂದು ಕೇಸ್ ಅಂತ ನಡೆಸ್ಕೊಂಡು ಹೋಗ್ತಿರ್ತಾರೆ. ಪಕ್ಷಕಾರರು ಎಲ್ಲಿ ನಿಲ್ಲಿಸಿರ್ತಾರೋ ಅದನ್ನು ಮುಂದುವರೆಸ್ಕೊಂಡು ಹೋಗ್ಲಿಕ್ಕೆ ಇನ್ನೊಬ್ಬ ವಕೀಲರನ್ನ ನೇಮಕ ಮಾಡ್ಕೊಳ್ತಾರೆ. ಈಗ ಇಬ್ಬರಿಗೂ ಸಹ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ.
0: ತೊಂದರೆ ಇಲ್ವಾ? ಅವರವರ ಇಚ್ಛೆಯನುಸಾರವಾಗಿ ಅವರು ವಕೀಲರುಗಳನ್ನ ಬದಲಾವಣೆ ಮಾಡ್ತಾ ಮುಂದೆ ಸಾಗಬಹುದು. ವಕೀಲರಾದ ಎಸ್ ಪಿ ಗೀತಾ ಮೇಡಮ್ ಅವರೇ, ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ತೆ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
4: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
5: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
4: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಸ್ನೇಹಿತರೆ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:07:06. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕುರಿತು ನಿಮಗಂತೂ ಗೊತ್ತೇ ಇದೆ. ಪ್ರತಿದಿನ ಮಧ್ಯಾಹ್ನ 3:05 to 4:00 ಬರುವಂತಹ ಈ ಕಾರ್ಯಕ್ರಮ ರಸಪ್ರಶ್ನೆ ಕಾರ್ಯಕ್ರಮ, ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು ಕಳುಹಿಸುವಂತಹ ಕಾರ್ಯಕ್ರಮ. ನಮ್ಮ ವಾಟ್ಸಪ್ ಸಂಖ್ಯೆ 9480909013. ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನು ಕಳಿಸಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 9480909013. 9480909013. ಈ ಸಂಖ್ಯೆಗೆ ನಿಮ್ಮ ಉತ್ತರಗಳು, ನಮ್ಮ ಪ್ರಶ್ನೆಗೆ ಉತ್ತರಗಳು ಬಂದು ತಲುಪಬೇಕು. ಹಾಗಾದರೆ ನಂಬರ್ನ ನೋಟ್ ಮಾಡ್ಕೊಂಡಿದ್ದೀರಾ, ಫೋನ್ನ ಕೈ ತಗೊಂಡಿದ್ದೀರಾ, ಪ್ರಶ್ನೆಗಳನ್ನ ಕೇಳೋದಕ್ಕೆ ತಯಾರಾಗಿದ್ದೀರಾ ಅಂತ ಭಾವಿಸ್ತಾ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ನಿಮ್ಮೊಂದಿಗೆ ನಾನು ಆರ್ಜೆ ಸಿಂಧು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಕವಿರಾಜ ಮಾರ್ಗ, ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗ, ಇದನ್ನ ಬರೆದವರು ಯಾರು? ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗ, ಇದನ್ನ ಬರೆದವರು ಯಾರು ಅನ್ನೋದು ನಮ್ಮ ಕಾರ್ಯಕ್ರಮದ ಮೊಟ್ಟ ಮೊದಲನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರಗಳು ಬಂದು ತಲುಪೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ.
1: ಕುಣಿಬೇಕು ನವಿಲೇನೋ ಕುಣಿಬೇಕು. ಈಗ ಬಂತು ದಾರಿಗೆ.

0: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
3: ನನ್ಗಲ್ಲ ಕಣೋ, ನನ್ ಮನೆಯೊಳಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
4: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ವಿರಾಮಕ್ಕೂ ಮೊದಲು ಗಟ್ಟಿಮೇಳ ಚಿತ್ರದ ಹಾಡನ್ನ ಕೇಳಿಬಂದ್ರಿ. ಚಿತ್ರ ಅವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಂಗೀತ ಮತ್ತು ಸಾಹಿತ್ಯವನ್ನ ನೀಡಿದ್ರು ಹಂಸಲೇಖ. ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡುವ ಸಮಯ. ರಾಧಾಕೃಷ್ಣ ಚಲ್ಲಹಳ್ಳಿ, ವರಲಕ್ಷ್ಮಿ ಪೀಣ್ಯ, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿ ಜಿಲ್ಲೆ, ದತ್ತು ಕಲಬುರ್ಗಿ, ಬಿಂದು ಪ್ರಕಾಶ್ ಬೆಂಗಳೂರು, ಮಧುರಾ ವೀಣಾ ತುಮಕೂರು, ಗೀತಾ ಜೋಶಿ ಕಲಬುರ್ಗಿ, ಸೋಮಶೇಖರ್ ಶಾಮನೂರು ದಾವಣಗೆರೆ, ಅನಿಲ್ ಬಿಷ್ಟಣ್ಣನವರ ಶಮನೆ ವಾಡಿ, ರೇಖಾ ಯಲಹಂಕ ಗಾಯತ್ರಿ ಧಾರವಾಡ, ಪದ್ಮಶ್ರೀ ಕುಟುಂಬ ರಾಮಚಂದ್ರಾಪುರಂ ಬೆಂಗಳೂರು, ಉದಯ್ ಕರ್ಕೇರಾ ಉಡುಪಿ, ತಿರುಕನ ಬಳಗ ಮಲ್ಲಾಡಿಹಳ್ಳಿ, ಎ ಹರಿಹರನ್ ವಿಜ್ಞಾನ ನಗರ, ತೇಜಸ್ವಿನಿ ಪಂಡಿತ್ ಸಾರ್ವಾಡ್, ಸವಿತಾ ಈಶ್ವರ್ ಮಂಜುನಾಥ್ ನಗರ. ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ, ಕಾರ್ಯಕ್ರಮದಲ್ಲಿ ಕೇಳಿದ ಹಿಂದಿನ ಪ್ರಶ್ನೆ ಆಗಿತ್ತು, ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗವನ್ನ ಬರೆದವರು ಯಾರು ಅನ್ನೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀ ವಿಜಯ. ಶ್ರೀ ವಿಜಯ ಅನ್ನೋದು ಸರಿಯಾದ ಉತ್ತರ. ರಾಷ್ಟ್ರಕೂಟರ ರಾಜನಾದ ಅಮೋಘವರ್ಷ ನೃಪತುಂಗನ ಆಸ್ಥಾನದಲ್ಲಿ ಕವಿಯಾದ ಶ್ರೀ ವಿಜಯ ಬರೆದ ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಲಭ್ಯವಿರುವ ಪ್ರಥಮ ಕೃತಿಯಾಗಿದೆ. ಸ್ನೇಹಿತರೆ, ನಮ್ಮ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀ ವಿಜಯ ಅನ್ನೋದಾಗಿತ್ತು. ಸರಿಯಾದ ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ, ಕಾರ್ಯಕ್ರಮದಲ್ಲಿ ಉತ್ತರ ಕಳಿಸ್ತಾ ಇರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಆ ಕಡೆಗೆ ನೋಡುವ ಸಮಯ.

ನಮ್ಮ ಎರಡನೇ ಪ್ರಶ್ನೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದ ಮೊಟ್ಟ ಮೊದಲ ಮಹಿಳೆ ಯಾರು? ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದ ಮೊಟ್ಟ ಮೊದಲ ಮಹಿಳೆ ಯಾರು ಅನ್ನೋದು, ಮಹಿಳಾ ಅಧ್ಯಕ್ಷರು ಯಾರಾಗಿದ್ರು ಅನ್ನೋದು ನಮ್ಮ ಕಾರ್ಯಕ್ರಮದ ಎರಡನೇ ಪ್ರಶ್ನೆ. ಪ್ರಶ್ನೆ ಮತ್ತೊಮ್ಮೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದ ಮೊಟ್ಟ ಮೊದಲ ಮಹಿಳೆ ಯಾರು ಅನ್ನೋದು ನಮ್ಮ ಕಾರ್ಯಕ್ರಮದ ಎರಡನೇ ಪ್ರಶ್ನೆಯಾಗಿದೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಅಣ್ಣ ಬಾಂಡ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿ ಹರಿಕೃಷ್ಣರವರ ಧ್ವನಿಯಲ್ಲಿದ್ದಂತಹ ಗೀತೆಯನ್ನ ಬರೆದಿದ್ರು ಯೋಗರಾಜ್ ಭಟ್, ಹಾಗೆ ಸಂಗೀತವನ್ನ ನೀಡಿದ್ದು ವಿ ಹರಿಕೃಷ್ಣ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡುವಂತಹ ಸಮಯ.

ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ಮಂಜುನಾಥ್ ಇಂದರಗಿ ಬಿಳೆಬಾವಿ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ, ಪ್ರಸನ್ನ ಕುಮಾರ್ ದಾವಣಗೆರೆ, ಚಂದ್ರಪ್ಪ ಉತ್ತರಹಳ್ಳಿ, ನೇತ್ರಾ ಕೆಂಗೇರಿ, ಹುಲುಗಪ್ಪ ಕಡ್ಡಿದಂಪುರ, ಗಂಗುಪೂಜಾರಿ ಇಂಡಿ ತಾಲೂಕು, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ, ವಿಜಿ ಅರಸೀಕೆರೆ, ಬಾಬಾ ಕಲ್ಯಾಣ್ ಬೆಂಗಳೂರು, ಹೊನ್ನೂರು ಅಲಿ ಹನುಮಂತಪುರ, ಪುಷ್ಪಾ ಶಾನುಭೋಗರ ಗದಗ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂ, ಮಧುಸೂದನ ಡಿ ಹೊಸಹಳ್ಳಿ. ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನ ಹೇಳ್ತಾ, ಹಾಗೆ ಇನ್ನೂ ಹಲವರು ಸಂದೇಶವನ್ನ ಕಳಿಸ್ತಾ ಇದ್ದೀರಾ, ಹೀಗೆ ಕಳಿಸ್ತಾ ಇರಿ, ಮುಂದಿನ ಭಾಗದಲ್ಲಿ ನಿಮ್ಮ ಹೆಸರನ್ನು ಸಹ ಓದುವಂತಹ ಅವಕಾಶ ನನಗೆ ಸಿಗಲಿ ಅಂತ ಹೇಳ್ತಾ, ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಮೊಟ್ಟ ಮೊದಲ ಮಹಿಳೆ ಯಾರು ಅನ್ನೋದು. ಪ್ರಶ್ನೆಗೆ ಸರಿಯಾದ ಉತ್ತರ ಜಯದೇವಿ ತಾಯಿ ಲಿಗಾಡೆ. 48ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1974ರಲ್ಲಿ ಮಂಡ್ಯದಲ್ಲಿ ನಡೆದಿದ್ದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಜಯದೇವಿ ತಾಯಿ ಲಿಗಾಡೆ. ಸ್ನೇಹಿತರೆ, ಸರಿಯಾದ ಉತ್ತರ ಜಯದೇವಿ ತಾಯಿ ಲಿಗಾಡೆ. ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಮುಂದಿನ ಪ್ರಶ್ನೆ ಬರ್ತಾ ಇದೆ, ಕನ್ನಡದ ಮೊದಲ ವೀರಗಲ್ಲು ಎಲ್ಲಿದೆ ಅನ್ನೋದು ಮುಂದಿನ ಪ್ರಶ್ನೆ. ಕನ್ನಡದಲ್ಲಿ ಬರೆದಂತಹ ಮೊಟ್ಟ ಮೊದಲ ವೀರಗಲ್ಲು ದೊರೆತದ್ದು ಎಲ್ಲಿ, ಅಥವಾ ಅದು ಎಲ್ಲಿದೆ ಅನ್ನೋದು ನಮ್ಮ ಕಾರ್ಯಕ್ರಮದ ಮೂರನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹೇಳೋದಕ್ಕೆ ಮತ್ತೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಮಾಹಿತಿ, ಹಾಗೆ ಮನೋರಂಜನೆಗಂತೂ ಕೊರತೆ ಇಲ್ಲ. ಹುಡುಗಾಟ ಚಿತ್ರದ ಹಾಡು ಬರ್ತಾ ಇದೆ. ಜೆಸ್ಸಿ ಗಿಫ್ಟ್ ಹಾಗೂ ವಸುಂಧರಾ ದಾಸ್ ಅವರ ಧ್ವನಿಯಲ್ಲಿರುವ ಹಾಡಿಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್, ಹಾಗೆ ಸಂಗೀತ ನೀಡಿದ್ದಾರೆ ಜೆಸ್ಸಿ ಗಿಫ್ಟ್.

ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡಿ.

0: ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ನ ಅಂಡರ್ಗ್ರೌಂಡ್ ಪೈಪ್ಲೈನ್ಸ್ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800118430 ಅಥವಾ 15101ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಏನೋ ರಂಗಪ್ಪ, ಕೋಟಿಯಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
4: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
5: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದ್ವಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಡುವ ಪ್ರಯತ್ನವನ್ನ ಹಲವಾರು ಜನ ಮಾಡ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ನಿಮ್ಮ ಸ್ಪಂದನೆಯನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಹಾಗಾದ್ರೆ ಯಾರ್ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿದ್ರು ಹಿಂದಿನ ಪ್ರಶ್ನೆಗೆ ಅಂತ ನೋಡುವ ಸಮಯ. ಭಾಗ್ಯ ರಾಮಣ್ಣ, ಶ್ರವಂತ್ ಚಿತ್ರದುರ್ಗ, ಯುವರಾಜ್ ನಾಗಮ್ಮ ವಿಜಯಪುರ, ಮಂಡಿಕಲ್ ಕೃಪಾ, ಬಿವಿ ಸುರೇಶ್ ಬಾಬು, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆ, ಬಿವಿ ಕೃತಿಕಾ ಗಣೇಶ್ ಮಾರಥಳ್ಳಿ, ವಾಸಿಮಲಿ ಜಗಳೂರು ತಾಲೂಕು, ಈರಣ್ಣ ಬೆಂಗಾಲಿ ರಾಯಚೂರು, ಹರೀಶ್ ಕೋಲಾರ, ವೇದಶೆಟ್ಟಿ ಕಾಳಾವರ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿ, ಸಿದ್ದು ಗಾವಡೆ ರಾಮನಕೊಪ್ಪ, ನಾಗೇಂದ್ರ ಈಚಲಬೀಡು, ದೈವಿಕ ಎಂ ಗುತ್ತೂರು, ಪರಿಮಳ ಬೆಂಗಳೂರು, ಗುರುರಾಜ ಕುಟುಂಬ ವಿರೂಪಾಕ್ಷಪುರ, ಉಲ್ಲಾಸ್ ಮಲ್ಲಾಡಿಹಳ್ಳಿ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಹಾಗೆ ಕಾರ್ಯಕ್ರಮದಲ್ಲಿ ಇನ್ನೂ ತುಂಬ ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಯಾರ್ಯಾರು ಸಂದೇಶವನ್ನು ಕಳಿಸಿ ಸರಿಯಾದ ಉತ್ತರವನ್ನು ಕಳಿಸ್ತಾ ಇದ್ದೀರೋ ಅವರಿಗೂ ಸಹ ಅಭಿನಂದನೆಯನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಹಿಂದಿನ ಪ್ರಶ್ನೆಯಾಗಿತ್ತು, ಕನ್ನಡದ ಮೊದಲ ವೀರಗಲ್ಲು ಎಲ್ಲಿದೆ ಅನ್ನೋದು. ಕನ್ನಡದಲ್ಲಿ ದೊರೆತಂತಹ ಮೊದಲ ವೀರಗಲ್ಲು ಎಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ, ಚಿತ್ರದುರ್ಗ ಜಿಲ್ಲೆಯ ತಮ್ಮಟಗಲ್ಲು ಅನ್ನುವ ಗ್ರಾಮದಲ್ಲಿ ಕನ್ನಡದಲ್ಲಿ ಮೊದಲ ವೀರಗಲ್ಲು ದೊರೆತಿದೆ. ಈ ವೀರಗಲ್ಲಿನಲ್ಲಿ ಗುಣವಧುರ ಎಂಬ ಯೋಧನ ವೀರ ಮರಣವನ್ನ ಸ್ಮರಿಸಲಾಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಮ್ಮಟಗಲ್ಲು ಶಾಸನ. ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಈಗ ಒಂದು ಗೀತೆ ಮೂಡಿ ಬರ್ತಾ ಇದೆ, ಪುಟ್ನಂಜ ಚಿತ್ರದ ಹಾಡು. ಮನೋ ಅವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:39:10. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಮ್ಮ ಕಾರ್ಯಕ್ರಮದ ಮುಂದಿನ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಪ್ರಶ್ನೆ: ಚಲನಚಿತ್ರ ಹಿನ್ನೆಲೆ ಗಾಯನಕ್ಕಾಗಿ ಪ್ರಪ್ರಥಮ ಬಾರಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರು? ಚಲನಚಿತ್ರ ಹಿನ್ನೆಲೆ ಗಾಯನಕ್ಕಾಗಿ ಪ್ರಪ್ರಥಮ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಕನ್ನಡಿಗ ಯಾರು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಅಂದರೆ ಚಲನಚಿತ್ರಗಳಲ್ಲಿ ಹಾಡಿದ್ದಕ್ಕಾಗಿ, ಅದು ಕನ್ನಡ ಚಿತ್ರದಲ್ಲಿ ಹಾಡಿದ್ದಕ್ಕಾಗಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಆ ಗಾಯಕ ಯಾರು ಅನ್ನೋದು ನಮ್ಮ ಕಾರ್ಯಕ್ರಮದ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ಮುಂದಿನ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಭಜರಂಗಿ ಭಾಗ 2 ಚಿತ್ರದ ಹಾಡು, ಸಿದ್ದ ಶ್ರೀರಾಮ್ರವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ರವರ ಸಾಹಿತ್ಯ ಹಾಗೂ ಅರ್ಜುನ್ ಜನ್ಯ ಅವರ ಸಂಗೀತ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: Idu Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೇ,
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಹಿಂದಿನ ಪ್ರಶ್ನೆ ಆಗಿತ್ತು, ಚಲನಚಿತ್ರ ಹಿನ್ನೆಲೆ ಗಾಯನಕ್ಕೆ ಪ್ರಪ್ರಥಮ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದ ಕನ್ನಡಿಗ ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತವರ ಹೆಸರನ್ನ ನೋಡುವ ಸಮಯ. ಮಧುಸೂದನ್ ಡಿ ಹೊಸಹಳ್ಳಿ, ಎನ್ಆರ್ ಪ್ರಸಾದ್ ರಾಜಾಜಿನಗರ, ಭಾಗ್ಯ ರಾಮಣ್ಣ ಶ್ರೀಲಕ್ಷ್ಮಿ ಗುರುರಾಜ ಟೆಲಿಕಾಂ ಲೇಔಟ್, ರವಿ ಬಟ್ಲೇರಿ ಉಮೇಶ್ ಎಂ ದೇವರ ಚಿಕ್ಕನಹಳ್ಳಿ, ಎಸ್ ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆ, ಎನ್ಎಸ್ ನರಸಿಂಹಸ್ವಾಮಿ ಗೋವಿಂದರಾಜನಗರ. ಸುಷ್ಮಾ ಕಾರ್ತಿಕ್ ಆನೇಕಲ್ನಿಂದ ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಶಾಂತಾಚಾರ ಬಡಿಗೇರು ಕೊಕ್ಕನೂರು ತಾಲೂಕು, ಸುಜಾತ ಕೆ ನಟರಾಜ್ ಹಾಸನ, ಮೀನಾಕ್ಷಿ ಎಂಟನೇ ಮೈಲಿ ಸದಾನಂದ, ಗುರುರಾಜ ಸೋಮಯ್ಯಾಜಿ. ಹಾಗೆ ಕೊನೆಯ ಸಂದೇಶ ಬಂದಿದೆ, ನಂಬರ್ ಎಂಡಿಂಗ್ ವಿತ್ 4404. ನಿಮ್ಮ ಹೆಸರನ್ನು ನಮೂದಿಸಿಲ್ಲ, ಮುಂದಿನ ಬಾರಿ ಸಂದೇಶ ಕಳಿಸುವಾಗ ಹೆಸರನ್ನು ಬರೆಯೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸರಿಯಾದ ಉತ್ತರವನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ, ಶಿವಮೊಗ್ಗ ಸುಬ್ಬಣ್ಣ ಅವರಿಗೆ ಕನ್ನಡ ಚಲನಚಿತ್ರ ಹಿನ್ನೆಲೆ ಗಾಯನಕ್ಕೆ ಪ್ರಪ್ರಥಮ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲಾಯಿತು. ಕಾಡು ಕುದುರೆ ಚಿತ್ರದ ಶೀರ್ಷಿಕೆ ಗೀತೆಯ ಗಾಯನಕ್ಕಾಗಿ. ಸ್ನೇಹಿತರೆ, ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ ಶಿವಮೊಗ್ಗ ಸುಬ್ಬಣ್ಣ.

ಸ್ನೇಹಿತರೇ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಕೊನೆಯ ಪ್ರಶ್ನೆ ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗಾಗಿ, ಕೇಳಿಸ್ಕೊಳ್ಳಿ. ವಿಕ್ರಮಾರ್ಜುನ ವಿಜಯ ಈ ಕೃತಿಯನ್ನ ಬರೆದವರು ಯಾರು? ವಿಕ್ರಮಾರ್ಜುನ ವಿಜಯ ಈ ಕೃತಿಯನ್ನ ಬರೆದವರು ಯಾರು ಅನ್ನೋದು ನಮ್ಮ ಕೊನೆಯ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ನೀಡೋದಕ್ಕೆ ನಿಮಗೆ ಮತ್ತೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಹಾಡು ಯಾವುದು ಅಂತಂದ್ರೆ ಶಿವಮೊಗ್ಗ ಸುಬ್ಬಣ್ಣರವರ ಧ್ವನಿಯಲ್ಲಿ ಬಂದಂತಹ ಕಾಡು ಕುದುರೆ ಚಿತ್ರದ ಶೀರ್ಷಿಕೆ ಗೀತೆ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ಗಳಲ್ಲಿ ಎಫ್ಎಂ ರೈನ್ಬೋ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೊನೆಯ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತವರ ಹೆಸರು ಬಿಬಿ ಭೂಮಿಕಾ ಬಸವರಾಜ್ ಕೆಂಗೇರಿ, ನಿತ್ಯ ಜಗದಾಂಬಿಕಾ ಹಂಸವೇಣಿ ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರು, ರಘುನಾರಾಯಣ್ ಬೆಂಗಳೂರು, ರವಿಕುಮಾರ್ ಗುಬ್ಬಿ, ನಜರುಲ್ಲಾ ಕಿರೆಬಿಳಚಿ, ಹಸನ್ ಸಾಬ್ ಹನುಮಂತಪುರ, ಜಿಎಸ್ ಚಂದನಾ ಚಿತ್ರದುರ್ಗ, ಮಂಜುನಾಥ್ ಲಗೇರಿ, ಶ್ರೀಕಾಂತ್ ಪೂಜಾರ್ ಮುಂಡರಗಿ, ಸಚಿನ್ ಭಾನುವಳ್ಳಿ, ಅನನ್ಯ ಜಿ ಗುತ್ತೂರು, ಕೆಸಿ ಚಿಕ್ಕಣ್ಣ, ನಂದಿನಿ ಬಡಾವಣೆ ಮಂಡ್ಯ, ಸುಮಿತ್ರಾ ಸಂಡೂರು, ಮಂಜುಶ್ರೀ ಧಾರವಾಡ, ಕೃಷ್ಣಪ್ಪ ಕಾಡುಗೋಡಿ, ವೇದಾ ಶೆಟ್ಟಿ ಕಾಳಾವರ, ಸುರೇಶ್ ಬಾಬು ಬಿವಿ, ಹರೀಶ್ ಮಲ್ಲೇಶ್ವರ, ವೈಬಿ ಚಳ್ಳದ ಮರ ನವಲಿ, ಮಧುಸೂದನ್ ಡಿ ಹೊಸಹಳ್ಳಿ. ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ, ಹಾಗೆ ಕಾರ್ಯಕ್ರಮದಲ್ಲಿ ಹಲವರು ನಮಗೆ ಸಂದೇಶವನ್ನ ಕಳಿಸಿದ್ದೀರಿ, ಸಂದೇಶವನ್ನ ಕಳಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಕಡೆಯ ಪ್ರಶ್ನೆಗೆ ಉತ್ತರವನ್ನ ನೋಡುವ ಸಮಯ. ಪ್ರಶ್ನೆಯಾಗಿತ್ತು ವಿಕ್ರಮಾರ್ಜುನ ವಿಜಯ ಈ ಕೃತಿಯನ್ನ ಬರೆದವರು ಯಾರು ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಆದಿಕವಿ ಪಂಪ. ಸರಿಯಾದ ಉತ್ತರ ಪಂಪ ಅನ್ನೋದು ಸರಿಯಾದ ಉತ್ತರ. ವಿಕ್ರಮಾರ್ಜುನ ವಿಜಯ ಕೃತಿಯು ಮಹಾಭಾರತದ ನಿರ್ದಿಷ್ಟ ಶೈಲಿಯ ಕಥನವಾಗಿದ್ದು ಅದರಲ್ಲಿ ಅರ್ಜುನನನ್ನ ಮಹಾಕಾವ್ಯದ ವೀರನನ್ನಾಗಿ ವೈಭವೀಕರಿಸಲಾಗಿದೆ. ಈ ವಿಕ್ರಮಾರ್ಜುನ ವಿಜಯ ಕೃತಿಯನ್ನ ಬರೆದವರು ಆದಿಕವಿ ಪಂಪ. ಸ್ನೇಹಿತರೆ, ಈ ಒಂದು ಕೊನೆಯ ಪ್ರಶ್ನೆಯ ಮೂಲಕ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಂತವರು, ಹಾಗೆ ಸಂದೇಶವನ್ನು ಕಳಿಸುವಂತಹ ಪ್ರಯತ್ನವನ್ನು ಪಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ, ಕಾರ್ಯಕ್ರಮದಲ್ಲಿ ಪ್ರಸಾರವಾಗಿರುವಂತಹ ಹಾಡುಗಳು ನಿಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರವಾಗಿವೆ ಅಂತ ತಿಳಿತಾ ಇಂದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಪ್ರತಿದಿನ ಮಧ್ಯಾಹ್ನ 3:05 4:00 ಪ್ರಸಾರವಾಗುವಂತಹ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಹೀಗೆ ಪ್ರತಿನಿತ್ಯ ಭಾಗವಹಿಸಿ ಅಂತ ಹೇಳ್ತಾ, ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ಸಿಂಧು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.

0: ಶಾಂತಮ್ಮನವ್ರೇ, ಇಷ್ಟೊಂದು ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕನದಲ್ಲಿ FM ರೈನ್ಬೋ. ಈ ಹೊತ್ತಿನ ಸಮಯ ಆಗಿದೆ 4:02:59. ಈ ಹೊತ್ತಿನ ಕಾರ್ಯಕ್ರಮ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಮದುವೆ ಸೀಸನ್ ಅಂತೂ ಈಗ ಎಲ್ಲ ಕಡೆ ನಡೀತಾ ಇದೆ. ಬಹುತೇಕ ಮದುವೆ ಸೀಸನ್ ಕೊನೆಗೆ ಬಂದ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು. ಎಲ್ಲ ಕಡೆ ಮದುವೆ ಮನೆಯ ಸಂಭ್ರಮ ಕಲರವ ನಡೀತಾ ಇದೆ. ಎಲ್ಲರ ಕುಟುಂಬದಲ್ಲಿಯೂ ಒಂದು ರೀತಿಯ ಸಂಭ್ರಮಾಚರಣೆ. ಕುಟುಂಬದಲ್ಲಿ ಯಾರ್ದು ಒಂದು ಮದುವೆ ಇದೆ ಅಂತಂದ್ರೆ ಇಡೀ ಕುಟುಂಬ, ಇಡೀ ಸಂಬಂಧಿಕರೆಲ್ಲರೂ ಸಂಭ್ರಮ ಪಡುವಂತಹ ಈ ಮದುವೆ ಸಮಾರಂಭದಲ್ಲಿ ವಿಜೃಂಭಣೆಯ ಅದ್ದೂರಿ ಮದುವೆಗಳನ್ನು ಮಾಡಬಾರ್ದು ಅನ್ನೋ ಒಂದು ವಾದ ಎಷ್ಟೇ ಪ್ರಚಲಿತವಾಗಿದ್ದರೂ ಹಲವರು ಮದುವೆಗಳನ್ನು ವಿಜೃಂಭಣೆಯಿಂದ ಮಾಡಿ ಸಂಭ್ರಮಿಸ್ತಾ ಇದ್ದಾರೆ. ಸಿಂಪಲ್ ಆಗಿ ಮದುವೆ ಆಗೋದ್ರಿಂದ ಹಲವು ಅನವಶ್ಯಕ ಖರ್ಚುಗಳನ್ನು ತಡೆಯಬಹುದು. ಆದರೆ ಒಂದು ಅದ್ದೂರಿ ಮದುವೆ ಎಷ್ಟು ವಲಯದಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಅವಕಾಶಗಳನ್ನು ನೀಡಿ ಉದ್ಯೋಗ ಸೃಷ್ಟಿಸ್ತಾ ಇದೆ ಅನ್ನೋದರ ಬಗ್ಗೆ ಬೆಳಕು ಚೆಲ್ಲೋದು ಇಂದಿನ ಕಾರ್ಯಕ್ರಮದ ವಿಶೇಷ. ಈ ಹೊತ್ತಲ್ಲಿ ನಾನು ನಿಮ್ಮ ಜೊತೆಯಾಗಿ RG ಸಿಂಧು.

ಹೌದು ಸ್ನೇಹಿತರೆ, ಮದುವೆ ಅನ್ನೋದು ಜನ್ಮ ಜನ್ಮಕ್ಕೂ ಆತ್ಮದ ಬೆಸುಗೆ ಆಗಿರುತ್ತೆ. ಎರಡು ಜೀವಗಳನ್ನ ಒಂದು ಮಾಡುವಂತಹ ಮದುವೆಯನ್ನ ಕೇವಲ ವಧುವರರು ಮಾತ್ರ ಸಂಭ್ರಮಿಸದೆ ಇಡೀ ಕುಟುಂಬ, ಇಡೀ ಸಂಬಂಧಿಕರೆಲ್ಲರೂ ನಿಂತು ಸಂಭ್ರಮಿಸಿ ಹಾರೈಸಿ ಒಂದು ಮದುವೆಯನ್ನ ಮಾಡಬೇಕಾದ್ರೆ ಎಷ್ಟೆಲ್ಲ ಖರ್ಚುಗಳನ್ನ ಮಾಡ್ತೇವೆ, ಎಷ್ಟು ಅದ್ಧೂರಿಯಾಗಿ ಮದುವೆಯನ್ನ ಮಾಡಬೇಕು. ವಧುವರರಲ್ಲದೆ ಸಂಬಂಧಿಕರಾದ ನಾವೆಲ್ಲರೂ ತರಹೇವಾರಿಯಾಗಿ ರೆಡಿ ಆಗಬೇಕು. ಥೀಮಲ್ಲಿ ಒಂದೊಂದು ಕಲರ್ಗಳನ್ನ ಇಟ್ಕೊಂಡು ಆ ರೀತಿ ರೆಡಿ ಆಗಬೇಕು, ಈ ರೀತಿ ರೆಡಿ ಆಗಬೇಕು, ಅದನ್ನು ತಗೋಬೇಕು, ಇದನ್ನು ತಗೋಬೇಕು ಅಂತ ಏನೆಲ್ಲ ತಯಾರಿ ಮಾಡ್ಕೋತೀವಿ. ಹಾಗೆ ಒಂದು ಮದುವೆಯ ಆಚರಣೆ, ಒಂದು ಮದುವೆ ಸಂಭ್ರಮ ಅಂತ ಬಂದಾಗ ಎಷ್ಟೆಲ್ಲ ತರವಾದಂತಹ ಪ್ರಿಪ್ರೇಷನ್ ಬೇಕಾಗುತ್ತೆ ಅಂಥದನ್ನೆಲ್ಲ ಮಾಡಿಕೊಡೋದಕ್ಕೆ ನಮಗೆ ಇಂದಿನ ಆಧುನಿಕ ಯುಗದಲ್ಲಿ ಬೇರೆ ಬೇರೆ ತರಹದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಎಕ್ಸ್ಪರ್ಟ್ಸ್ ಸಿಗ್ತಾರೆ, ಈವೆಂಟ್ ಪ್ಲಾನರ್ಗಳು ಸಿಗ್ತಾರೆ. ಅವ್ರಿಗೆ ನಾವೇನಿಲ್ಲ, ನಮ್ಗೆ ಈ ಥರ ಎಲ್ಲ ಬೇಕು ಅಂತ ಒಂದು ಪ್ಲಾನ್ನ ಹೇಳಿಬಿಟ್ರೆ ಸಾಕು, ಅವರೇ ನಮಗೊಂದು ಪ್ಯಾಕೇಜ್ ಕೊಡ್ತಾರೆ, ಅದರ ಮೂಲಕ ನಮಗೆ ಬೇಕಾಗಿರುವಂತಹ ಎಲ್ಲ ಸಹಾಯವನ್ನು ಮಾಡಿಕೊಡ್ತಾರೆ. ಯಾವುದೇ ಟೆನ್ಷನ್ ಇಲ್ಲದೆ ಕೇವಲ ದುಡ್ಡೊಂದನ್ನು ಕೊಟ್ಟರೆ ನಮಗೆ ಬೇಕಾಗಿರುವಂತಹ ಎಲ್ಲ ಯೋಜನೆಗಳನ್ನು ಅವರೇ ಮಾಡಿಕೊಡುವಂತಹ ಒಂದು ಸವಲತ್ತು ಅಥವಾ ಸೌಕರ್ಯ ಅಂತ ಏನು ಕರಿತೀವಿ ಅಂಥದ್ದು ಈಗ ಮನೆ ಬಾಗಿಲಿಗೆ ಬರ್ತಾ ಇದೆ. ಒಂದು ಮದುವೆ ಅಂತಂದರೆ ಶುರುವಾಗೋದೆ ಹೂವು ಚಪ್ರ ಅಲಂಕಾರದಿಂದ. ಇವುಗಳನ್ನು ತರಹೇವಾರಿಯಾಗಿ ಅತ್ಯಂತ ಸೃಜನಶೀಲವಾಗಿ ವೈವಿಧ್ಯವಾಗಿ ಮಾಡಿಕೊಡೋರ ದಂಡೆ ಮಾರುಕಟ್ಟೆಯಲ್ಲಿದೆ. ವಿವಿಧ ರೀತಿಯ ವಿದೇಶಿ ಸ್ವದೇಶಿ ಹೂಗಳಿರಬಹುದು, ಚಪ್ಪರಗಳು, ಅರಿಶಿನ, ಸಂಗೀತ, ಧಾರೆ ಶಾಸ್ತ್ರಗಳಿಗೆ ವಿವಿಧ ರೀತಿಯ ಮಂಟಪಗಳನ್ನು ಅಲಂಕರಿಸಿಕೊಡುವವರಿಗೆ ಪೈಪೋಟಿ ಇದೆ. ಈ ರೀತಿಯ ಉದ್ಯೋಗಾವಕಾಶಗಳು ಹಲವು ಜನರಿಗೆ ಜೀವನೋಪಾಯಕ್ಕೆ ದಾರಿಯಾಗಿದೆ. ಮದುವೆ ಅನ್ನೋದು ಮದುವೆ ಮಾಡ್ಕೋತಾ ಇದ್ದವರಿಗೆ ಒಂದು ಸಂಭ್ರಮ ಆಗಿದ್ದರೂ ಈ ರೀತಿಯ ಒಂದು ಆಚರಣೆಗಳಿಂದ ಏನು ಉದ್ಯೋಗವನ್ನು ಸೃಷ್ಟಿಸಿಕೊಂಡಿದ್ದಾರೆ, ಅವರ ಜೀವನೋಪಾಯಕ್ಕಾಗಿ ಒಂದು ಸುಲಭವಾದ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ, ಇದರಲ್ಲೂ ಸಹ ಎಷ್ಟು ಕ್ರಿಯೇಟಿವಿಟಿಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಮುಂದೆ ಬರ್ತಾ ಇದೆ ಮತ್ತೊಂದು ಹಾಡು, ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
1: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಹಾಡನ್ನ ಕೇಳಿಬಂದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಾಹಿತ್ಯ ಬರೆದಿದ್ರು ಚಿ ಉದಯಶಂಕರ್, ಹಾಗೂ ಸಂಗೀತ ನೀಡಿದ್ದು ರಾಜನ್ ನಾಗೇಂದ್ರ. ಸ್ನೇಹಿತರೆ, ಇಂದಿನ ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಅದ್ದೂರಿ ಮದುವೆಗಳಿಂದಾಗಿ ಸೃಷ್ಟಿಯಾಗ್ತಾ ಇರುವಂತಹ ಉದ್ಯೋಗಾವಕಾಶಗಳು ಹಾಗೂ ಉದ್ದಿಮೆಗಳು ಹೊಸ ಹೊಸದಾಗಿ ಯಾವ ರೀತಿ ಹುಡ್ಕೋತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮದುವೆ ಅಂದ ಕೂಡಲೇ ಈಗಂತೂ ಈ ಏನು ಮಾಡರ್ನ್ ಜನರೇಷನ್ ಇದೆ, ಮಾಡರ್ನ್ ಜನರೇಷನ್ ಈಗ ಮದುವೆಗಳನ್ನು ಮಾಡ್ಕೋತಾ ಇದ್ದಾರೆ, ಅವರೆಲ್ಲ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ ಅಂತಂದರೆ ಅಲಂಕಾರಗಳ ಬಗ್ಗೆ. ಎಲ್ಲದೂ ಅದ್ದೂರಿಯಾಗಿ ಕಾಣಬೇಕು, ಫೋಟೋದಲ್ಲಿ ವಿಡಿಯೋದಲ್ಲಿ ಎಲ್ಲ ತುಂಬ ರಿಚ್ ಆಗಿ, ಅಂದರೆ ಈಗ ಹೇಗೆ ನಾವು ಫಿಲ್ಮಲ್ಲೆಲ್ಲ ನೋಡ್ತೀವಿ ಚಲನಚಿತ್ರಗಳಲ್ಲಿ ಹೇಗೆ ಬರುತ್ತೆ, ಅದೇ ರೀತಿ ನಮ್ಮ ಮದುವೆನೂ ಆಗಬೇಕು, ಅಷ್ಟೇ ವಿಜೃಂಭಣೆಯಿಂದ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡ್ಕೋತಾರೆ. ಅದಕ್ಕೆ ಮೊದಲನೇದಾಗಿ ವಧುವಿನ ಅಲಂಕಾರಕ್ಕೆ ತುಂಬಾ ಖರ್ಚು ಮಾಡ್ತಾರೆ. ವಧುವಿನ ಅಲಂಕಾರ ಅಂತ ಬಂದರೆ ಸೀರೆ, ಡಿಸೈನರ್ ಬ್ಲೌಸ್ಗಳು, ಮ್ಯಾಚಿಂಗ್ ಆಭರಣಗಳು, ಹಾಗೆ ಮೇಕಪ್ ಇರ್ಬೋದು, ಹೇರ್ ಸ್ಟೈಲ್, ಮೆಹಂದಿ. ಅಷ್ಟೇ ಅಲ್ಲದೆ ಸೀರೆ ಉಡಿಸೋದರಲ್ಲೂ ಸಹ ಹಲವು ರೀತಿಯ ವಿಧಗಳಿಂದ ಗಮನ ಸೆಳೆಯುವಂತಹ ಕೌಶಲ್ಯವನ್ನು ಉಳ್ಳಂಥವರು ಈಗ ಮಾರುಕಟ್ಟೆಯಲ್ಲಿ ಲಭ್ಯರಿದ್ದಾರೆ. ಅವರಿಗೂ ಸಹ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೋಬೇಕು, ಅವ್ರು ಹೇಳಿದಷ್ಟು ಅವರೆಷ್ಟು ಹೇಳ್ತಾರೋ ಅಷ್ಟು ದುಡ್ಡನ್ನು ಕೊಡೋದಕ್ಕೆ ರೆಡಿಯಾಗಿರಬೇಕು. ಹಾಗೆಯೇ ಎಲ್ಲಿ ಮದುವೆ ನಡೀತಾ ಇರುತ್ತೆ ಅಲ್ಲಿಗೆ ಬರೋದಕ್ಕೆ ಅವರಿಗೆ ಏನು ಟ್ರಾನ್ಸ್ಪೋರ್ಟೇಷನ್ ಖರ್ಚು ಅಂತ ಏನಾಗುತ್ತೆ, ಬಂದು ಹೋಗುವ ಖರ್ಚು ಅಂತ ಏನಿದೆ ಅದನ್ನೆಲ್ಲ ನಿಭಾಯಿಸಬೇಕು. ಇದೆಲ್ಲ ಮದುವೆ ಆಗ್ತಾ ಮದುವೆಗೆ

ಬೇಕಾಗಿರುವಂತಹ ಈ ಪೂರಕ ವ್ಯಕ್ತಿಗಳಿಗೆ ನಾವು ಕೊಡಲೇಬೇಕಾದಂತಹ ಖರ್ಚು ಅನ್ನೋ ರೀತಿ ಈಗ ಮಿನಿಮಲ್ ಆಗಿಬಿಟ್ಟಿದೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಉಗುರನ್ನು ಸಿಂಗರಿಸೋ ನೈಲಾಟ್ ಇರ್ಬೋದು, ಮೊಗ್ಗಿನ ಜಡೆ, ಹೀಗೆ ಹಲವಾರು ರೀತಿಯ ಕೌಶಲ್ಯಗಳನ್ನು ಒಳಗೊಂಡವರಿಗೆ ಉದ್ಯೋಗಾವಕಾಶಗಳಂತೂ ಈಗ ಸಿಗ್ತಾ ಇದೆ ಅನ್ನೋದು ಒಂದು ರೀತಿಯಲ್ಲಿ ಖುಷಿಯೇ ಅಂತ ಹೇಳ್ಬೋದು. ಯಾಕಂದರೆ ಈ ರೀತಿ ಇರೋದ್ರಿಂದ, ಈ ರೀತಿ ಅದ್ದೂರಿ ಮದುವೆಗಳನ್ನು ಮಾಡೋದ್ರಿಂದ ಹೊಸ ಹೊಸ ಉದ್ಯಮಗಳಿಗೆ, ಉದ್ಯಮಗಳ ಆರಂಭಕ್ಕೆ ದಾರಿಯಾಗ್ತಾ ಇದೆ. ಹಾಗಾದರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ನೀವು ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸುವ ಮೂಲಕ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ನೀವು ಸಹ ಸಂದೇಶವನ್ನು ಕಳಿಸ್ಬೋದು. ಅದ್ದೂರಿ ಮದುವೆಗಳಿಂದ ಯಾವ್ಯಾವ ರೀತಿಯ ಬಿಸ್ನೆಸ್ಗಳು ಹುಟ್ಕೋತಾ ಇದೆ, ಹೇಗೆ ಬಿಸ್ನೆಸ್ ಮಾಡೋರಿಗೆ ಅಥವಾ ಈ ರೀತಿಯ ಕೌಶಲ್ಯಗಳನ್ನು ಹೊಂದಿದವರಿಗೆ ಉಪಯೋಗ ಆಗ್ತಾ ಇದೆ ಅನ್ನೋದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ರವಾನಿಸಿ ಅಂತ ಹೇಳ್ತಾ ಮುಂದೆ ಬರ್ತಾ ಇದೆ ಮತ್ತೊಂದು ಸುಮಧುರವಾದ ಗೀತೆ ನಿಮಗೋಸ್ಕರ. ಕೇಳಿ, ಎಂಜಾಯ್ ಮಾಡಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಆಕಾಶವಾಣಿ.
1: ಇವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ.
2: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
1: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:30:14. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಕ್ತಾ ಇದ್ವಿ. ಅದ್ದೂರಿ ಮದುವೆಯಿಂದ ಸೃಷ್ಟಿಯಾದಂತಹ ಉದ್ಯೋಗಾವಕಾಶಗಳು ಹಾಗೆ ವ್ಯಾಪಾರಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ಅತಿಥಿ ಅಥವಾ ಸ್ವಾಗತ ಸಿಬ್ಬಂದಿ ಅಂತ ಏನು ನಾವು ಕರಿತೀವಿ, ಈ ಒಂದು ವ್ಯವಸ್ಥೆಯಿಂದ ಅತಿಥಿಗಳು ಬರುವಾಗ ಅವ್ರನ್ನ ಸ್ವಾಗತ ಮಾಡೋದಿರ್ಬೋದು, ಅಥವಾ ಊಟ ತಿಂಡಿ ಸಮಯದಲ್ಲಿ ತಾಂಬೂಲವನ್ನು ಕೊಡೋದಿರ್ಬೋದು, ಅಥವಾ ಊಟವನ್ನು ಮಾಡುವಾಗ ಬಡಿಸುವಂತಹ ಸಿಬ್ಬಂದಿ ಇರಬಹುದು. ಇಂಥವರು ಹೆಚ್ಚಾಗಿ ವಿದ್ಯಾರ್ಥಿಗಳು ಅಥವಾ ಪಾರ್ಟ್ ಟೈಮ್ನಲ್ಲಿ ಕೆಲಸ ಮಾಡೋರಿಗೆ ಈ ಒಂದು ವ್ಯವಸ್ಥೆ ಅವಕಾಶ ಮತ್ತು ಅನುಕೂಲವನ್ನು ಮಾಡಿಕೊಟ್ಟಿದೆ ಅಂತ ಹೇಳಬಹುದು. ಈ ಕುರಿತಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ನಮ್ಮ ಕೇಳುಗರು. ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಈಗಿನ ಸಮಯದಲ್ಲಿ ಲಗ್ನದ ತಯಾರಿಯಲ್ಲಿ ಯಾವುದೇ ಆರ್ಡರ್ ಕೊಟ್ಟರೂ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ, ಆದರೆ ಖರ್ಚು ವೆಚ್ಚದಲ್ಲಿ ನಮಗೆ ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು. ಆದಷ್ಟು ಆಡಂಬರವಿಲ್ಲದೆ ಆದಷ್ಟು ಸಂಕ್ಷಿಪ್ತ

ವಾಗಿ ಮಾಡುವುದು ಬಹಳ ಯೋಗ್ಯ, ಉಳಿತಾಯ ಮಾಡಿ ಅದೇ ಮುಂದಿನ ಜೀವನಕ್ಕೆ ಉಪಾಯ ಎಂಬಂತೆ ನಮಗೂ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ ತೇಜಸ್ವಿನಿ ಸಾರ್ವಾಡ್ ಅವರು. ಸೌಂದರ್ಯ ನಿರ್ಮಲಾ ಅವರು ಹೇಳ್ತಾ ಇದ್ದಾರೆ, ಹೌದು ಖರ್ಚನ್ನ ಕಡಿಮೆ ಮಾಡಬಹುದು, ಆದರೆ ಅದ್ದೂರಿಯಾಗಿ ಮಾಡುವಾಗ ಖರ್ಚಿಗಿಂತ ಎಲ್ಲ ನಾವು ಮಾಡಿರುವಂಥ ವ್ಯವಸ್ಥೆಗಳು ಚೆನ್ನಾಗಿ ಆಗಬೇಕು ಅನ್ನೋದು ಜಾಸ್ತಿ ಮಾಡುವವರ ತಲೆಯಲ್ಲಿರುತ್ತೆ ಅಂತ ಅನ್ಕೋಬಹುದು. ಹಾಗೆ ಗೀತಾ ಜೋಶಿ ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಖಂಡಿತ ಅದ್ದೂರಿ ಮದುವೆಗಳು ಇಂದು ಕೇವಲ ಸಂಪ್ರದಾಯವಾಗಿ ಉಳಿದಿಲ್ಲ, ಬದಲಾಗಿ ಇದೊಂದು ಬೃಹತ್ ಉದ್ಯಮವಾಗಿ ಮಾರ್ಪಟ್ಟಿದೆ. ಮದುವೆಗಳನ್ನು ಸ್ಮರಣೀಯವಾಗಿಸಲು ಜನರು ಹೊಸ ಹೊಸ ಸೇವೆಗಳಿಗೆ ಬೇಡಿಕೆ ಇಡುತ್ತಿರೋದ್ರಿಂದ ಅನೇಕ ಹೊಸ ಬಗೆಯ ಉದ್ಯಮಗಳು ಹುಟ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ, ಖಂಡಿತವಾಗ್ಲೂ ಪ್ರತಿದಿನ ಪ್ರತಿಯೊಂದು ಮದುವೆಯಲ್ಲೂ ಒಂದು ಹೊಸ ಹೊಸ ವ್ಯವಸ್ಥೆ, 360 ಡಿಗ್ರಿ ಕ್ಯಾಮ್ರಾ ಅಂತ ಒಂದು ಸ್ಟ್ಯಾಂಡ್ ಅನ್ನ ಇಡ್ತಾರೆ, ಅದರಲ್ಲಿ ನಿಮ್ಮ ಫೋನ್ ಅನ್ನ ಇಟ್ಟು ನೀವು 360 ಡಿಗ್ರಿಲಿ ಒಂದು ವಿಡಿಯೋವನ್ನು ತೆಗಿಬಹುದು, ಈ ರೀತಿ ಇರಬಹುದು. ಅಥವಾ ಎಷ್ಟೋ ಮದುವೆಗಳಲ್ಲಿ ಊಟಕ್ಕಿಂತ ಮೊದಲು ಅಂದರೆ ಸ್ಟಾರ್ಟರ್ಸ್ ಥರ ನಾವು ಪಾನಿಪುರಿ ಸೇವ್ ಪುರಿ ಈ ಥರದ್ದೆಲ್ಲ ಒಂದು ಕಾರ್ಟನ್ನ ಇಟ್ಟಿರ್ತಾರೆ, ಒಂದು ಚಿಕ್ಕದೊಂದು ಪುಟಾಣಿ ಅಂಗಡಿನ ಇಟ್ಟಿರ್ತಾರೆ, ನೀವು ಬೇಕಾಗಿದ್ದನ್ನೆಲ್ಲ ಅಲ್ಲಿ ತಗೊಂಡು ತಿನ್ಬೋದು. ಈ ರೀತಿ ಮಾಡೋದ್ರಿಂದ ಬೀದಿ ಬದಿಯ ವ್ಯಾಪಾರಿಗಳು ಅಲ್ಲಿ ಒಂದು ಅದ್ದೂರಿ ಮದುವೆ ಸೆಟಪ್ನಲ್ಲಿ ಅವರು ಇರೋದ್ರಿಂದ ಅವರಿಗೂ ಸಹ ಒಂದು ಒಳ್ಳೆ ಒಂದು ಅನುಕೂಲಕರವಾದಂತಹ ಆದಾಯವನ್ನು ಬರಬಹುದು, ಈ ರೀತಿ ಜನರನ್ನು ಸಹ ಆಕರ್ಷಣೆ ಮಾಡಬಹುದು ಅಂತ ಅನ್ಸುತ್ತೆ. ಮುಂದೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ಸೋಮಶೇಖರ್ ತಟ್ಟಿ ಹಂಪ ಸಾಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಅದ್ದೂರಿ ಮದುವೆಯಿಂದ ದುಂದುವೆಚ್ಚ ಆಗುತ್ತೆ ಅಂತ. ಹೌದು, ದುಂದುವೆಚ್ಚ ಆಗುತ್ತೆ, ಆದರೆ ಅದ್ದೂರಿ ಮದುವೆ ಅಂತ ಮಾಡಬೇಕು ಅಂತ ಬಂದಾಗ ವೆಚ್ಚದ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ, ವೆಚ್ಚವನ್ನು ಯೋಚನೆ ಮಾಡೋದಾದರೆ ಅದ್ದೂರಿ ಮದುವೆನ ಮಾಡೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಶುಭ ಸಂಜೆ ಮೇಡಮ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಸಂದೇಶವನ್ನು ಕಳಿಸ್ತಿ ಹೇಳ್ತಾ ಇದ್ದಾರೆ, ಇತ್ತೀಚೆಗಿನ ದಿನಗಳಲ್ಲಿ ಮದುವೆ ಮಾಡುವುದು ವಿಜೃಂಭಣೆ ಮಾಡ್ತಾರೆ, ಅದು ಕೌಶಲ್ಯ ತರಬೇತಿ ಹೊಂದಿರುವರು ಹಾಗೂ ಫೋಟೋಗ್ರಫಿ ವಿಡಿಯೋ ಮಾಡೋರಿಗೆ, ಕಲ್ಯಾಣ ಮಂಟಪ ಡೆಕೋರೇಷನ್ ಮಾಡೋದಕ್ಕೆ, ಮದುವೆ ವಸ್ತ್ರ ವಿನ್ಯಾಸ ಮಾಡೋದಕ್ಕೆ, ಮೆಹಂದಿ ಹಾಕ್ಲಿಕ್ಕೆ, ಹೂವಿನ ಹಾರ ಕಟ್ಟೋರು, ಹೀಗೆ ತುಂಬ ಜನರಿಗೆ ಉಪಯೋಗ ಆಗುತ್ತೆ, ಒಂದು ದಿನದ ಕೆಲಸ ಕೊಟ್ಟಂತಾಗುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ಇದರಿಂದ ಉಪಯೋಗನೂ ಇದೆ ಅಂತ ಹೇಳ್ತಾರೆ. ಹೌದು, ಇದರಿಂದ ಉಪಯೋಗ ಅಂತೂ ನಿಜವಾಗ್ಲೂ ಇದೆ. ಎಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡೋಂಥವ್ರಿಗೆ ಸಣ್ಣ ಸಣ್ಣ, ಈಗ ಕೆಲವೊಬ್ಬರು ಓದಿರಲ್ಲ ಬರೆದಿರಲ್ಲ, ಆದರೆ ಅವ್ರಿಗೆ ಏನೋ ಒಂದು ಮಾಡಬೇಕು ಅನ್ನೋ ಒಂದು ತುಡಿತಾ ಇರುತ್ತೆ, ವಿದ್ಯೆ ಇಲ್ಲ ಅಂದರೂ ಅವರಿಗೆ ಒಂದು ಕೌಶಲ್ಯ ಇರುತ್ತೆ, ಅದರಿಂದ ಅವರು ಅದನ್ನು ಬೆಳೆಸ್ಕೊಂಡು ಈ ರೀತಿ ಮದುವೆ ಸೀಸನ್ಗಳಲ್ಲಿ ಈ ರೀತಿ ಎಲ್ಲ ರಿಕ್ವೈರ್ಮೆಂಟ್ ಇದೆಯೋ ಅಲ್ಲೆಲ್ಲ ಮಾಡೋದ್ರಿಂದ ಅವ್ರಿಗೊಂದು ಒಳ್ಳೆ ಆದಾಯ ಬರ್ಬೋದು, ಉದ್ಯೋಗನೂ ಸಹ ಅವರಿಗೆ ಈ ಮೂಲಕ ಸಿಗಬಹುದು ಅನ್ನೋದು ಒಂದು ಈ ಕಾರ್ಯಕ್ರಮದಲ್ಲಿ ಈ ಹೊತ್ತಿನಲ್ಲಿ ನಾವು ಕೊಡ್ತಾ ಇರುವಂತಹ ಒಂದು ಸಂದೇಶ ಆಗಿದೆ. ಮುಂದೆ ಬರ್ತಾ ಇದೆ ಕಲಾವಿದ ಚಿತ್ರದ ಹಾಡು, ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇರುವಂತಹ ಹಾಡು ನಿಮ್ಮೆಲ್ಲರಿಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಮೊನಾಲಿಸಾ ಚಿತ್ರದ ಹಾಡನ್ನ ಕೇಳಿ ಬಂದ್ರೆ. ಸೋನು ನಿಗಮ್ ಚಿತ್ರ ಹಾಗೂ ವಸುಂಧರಾ ದಾಸ್ ಅವರ ಧ್ವನಿಯಲ್ಲಿ ಬಂದಂತಹ ಹಾಡಿಗೆ ಸಾಹಿತ್ಯ ನೀಡಿದ್ದು ಕೆ ಕಲ್ಯಾಣ್ ಹಾಗೂ ವಲೀಶಾ ಸಂದೀಪ್ ಅವರ ಸಂಗೀತವಿತ್ತು. ಸ್ನೇಹಿತರೆ, ಇಂದಿನ ಬೆಂಗಳೂರು ಬಿಸಿನೆಸ್ ಬಜ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದಿದ್ದು ಅದ್ದೂರಿ ಮದುವೆಗಳಿಂದಾಗಿ ಉದ್ಯೋಗ ಅವಕಾಶಗಳಾಗಿರ್ಬೋದು, ಉದ್ಯಮಿಗಳಿಗೆ ಯಾವ ರೀತಿಯ ಸಹಾಯ ಆಗ್ತಾ ಇದೆ, ಯಾವೆಲ್ಲ ಹೊಸ ಹೊಸ ಉದ್ಯಮಗಳಿಗೆ ಈ ಅದ್ದೂರಿ ಮದುವೆಗಳು ದಾರಿ ಮಾಡಿಕೊಡ್ತಾ ಇದ್ದಾವೆ ಅಂತ ಮಾತಾಡ್ತಾ ಇದ್ವಿ. ಮದುವೆ ಅಂದರೆ ಊಟ ಅಂತೂ ಬೇಕು, ಅದಕ್ಕೆ ಅಡುಗೆ ಭಟ್ರು ಬೇಕು, ಹಾಗೆ ಸಿಹಿ ತಿಂಡಿ ತಯಾರಕರು ಸ್ಪೆಷಲಿಸ್ಟ್ಗಳೇನಿರ್ತಾರೆ ಅವ್ರು ಬೇಕು, ಪುರೋಹಿತರು ಬೇಕು, ಇವೆಲ್ಲ ಮದುವೆ ಅಂದ ಮೇಲೆ ಇರಲೇಬೇಕು. ಅದಲ್ಲದೆ ಹಾಗೆ ಈ ಆಧುನಿಕ ಶೈಲಿಯ ಮದುವೆಗಳಲ್ಲಿ ಹಸೆ ಬರೆಯುವವರು ಅಂತ ಇರ್ತಾರೆ, ಹಸೆ ಬರೆಯೋದ್ರಲ್ಲಿ ಎಕ್ಸ್ಪರ್ಟ್ಗಳಿರ್ತಾರೆ, ಅಂಥವರು ಸಹ ಈಗ ಮೊದಲೇ ಅವರನ್ನ ಬುಕ್ ಮಾಡ್ಕೊಂಡಿದ್ದಾರೆ, ಅವರು ಸಹ ಬಂದು ಹಸೆ ಬರ್ಕೊಟ್ಟು ಹೋಗ್ತಾರೆ. ರಿಟರ್ನ್ ಗಿಫ್ಟ್ಗಳಿಗೆ ಆಕರ್ಷಕವಾಗಿ ಪ್ಯಾಕಿಂಗ್ ಮಾಡಿಕೊಡೋರಿರಬಹುದು, ಪ್ಲೇಟ್ ಡೆಕೋರೇಷನ್ ಅಂತ ಮಾಡ್ತಾರೆ, ಅಂದರೆ ವಧುವರರ ಮುಂದೆ ಇಡುವಂತಹ ಕಾಯಿ ಎಲೆ ಅಡಿಕೆ ಹೂವು ಸಿಹಿ ತಿನಿಸುಗಳಿರ್ಬೋದು, ಇತರೆ ಅಲಂಕಾರಕಗಳನ್ನು ತಟ್ಟೆಯಲ್ಲಿ ಸುಂದರವಾಗಿ ಜೋಡಿಸಿ ಆಕರ್ಷಕವಾಗಿ ಅಲಂಕಾರ ಮಾಡಿಕೊಡೋರಿಗೂ ಸಹ ಈಗ ಅತಿ ಹೆಚ್ಚಿನ ಬೇಡಿಕೆ ಇದೆ. ಇದಲ್ಲದೆ ಇನ್ನು ಫೋಟೋಗ್ರಾಫರ್, ಕ್ಯಾಮ್ರಾಮೆನ್, ಡ್ರೋನ್ ಆಪರೇಟರ್, ವಿಡಿಯೋಗ್ರಾಫರ್ಗಳು ಅಂತ ಬಂದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತ ಮಾಡಿಸ್ತಾರೆ, ಹಾಗೆ ಮದುವೆಯ ವಿಡಿಯೋಗಳು ಫೋಟೋಗಳನ್ನು ತೆಗೆಸೋದಿರಬಹುದು, ತರಹೇವಾರಿಯ ವಿಡಿಯೋಗಳನ್ನು ಮಾಡಿ ಸಿನಿಮಾ ಗೀತೆಗಳಿಗೆ ಅಭಿನಯಿಸಿ ಮರು ನಿರ್ಮಾಣ ಮಾಡಿ ವಧುವರರು ಸಂಭ್ರಮಿಸ್ತಾರೆ. ಇಂಥ ಚಲನಚಿತ್ರಗಳಲ್ಲಿ ಗೀತೆಗಳನ್ನು ಹೇಗೆ ಚಿತ್ರೀಕರಣ ಮಾಡಿರ್ತಾರೋ ಅದೇ ರೀತಿ ವಧುವರರು ಅಭಿನಯಿಸಿ ಹಾಡುಗಳನ್ನು ಮಾಡಿ ಮದುವೆ ಕಾರ್ಯಕ್ರಮಗಳಲ್ಲಿ ದೊಡ್ಡ ದೊಡ್ಡ LED ಸ್ಕ್ರೀನ್ಗಳನ್ನು ಹಾಕಿಸಿ ಅದರಲ್ಲಿ ಪ್ರಸಾರ ಮಾಡುವಂತಹದ್ದು ಸಹ ಅದ್ದೂರಿ ಮದುವೆಯ ಒಂದು ಭಾಗವಾಗಿದೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಹಲವಾರು ಫೋಟೋಗ್ರಾಫರ್ಗಳಿರ್ಬೋದು, ವಿಡಿಯೋಗ್ರಾಫರು ಅಷ್ಟೇ ಅಲ್ಲದೆ ಎಡಿಟಿಂಗ್ ಮಾಡೋರು, ಪ್ರಿಂಟಿಂಗ್ ಮಾಡೋರಿಗೂ ಸಹ ಉದ್ಯೋಗಾವಕಾಶಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ಶಾಂತಾಚಾರ್ ಬಡಗಿರ್ ಕೊಕ್ನೂರಿನಿಂದ ಹೇಳ್ತಾ ಇದ್ದಾರೆ. ಮದುವೆ ಅನ್ನೋದು ಒಂದು ವೆಡ್ಡಿಂಗ್ ಇಂಡಸ್ಟ್ರಿ ಆಗಿ ದೊಡ್ಡ ಬಿಸ್ನೆಸ್ ಆಗಿ ಬಿಟ್ಟಿದೆ ಈಗಿನ ಕಾಲದಲ್ಲಿ, ಇದು ವಾಸ್ತವ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿಜೃಂಭಣೆಯ ಮದುವೆ ಅಂದರೆ ಕೇವಲ ಎರಡು ಕುಟುಂಬದ ಸಮಾಗಮ ಅಲ್ಲ, ನೂರಾರು ಜನರಿಗೆ ಉದ್ಯೋಗ ಮತ್ತು ಆದಾಯದ ಮೂಲ ಆಗಿದೆ. ರೇನ್ಬೋ FM ಈ ವಿಷಯದ ಬಗ್ಗೆ ಚರ್ಚೆ ನಡೆಸ್ತಾ ಇರೋದು ಬಹಳ ಪ್ರಸ್ತುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಇಂತಹ ವಿಷಯವನ್ನು ರೇನ್ಬೋ ತಂಡದವರು ಮನೋರಂಜನೆಯ ಜೊತೆಗೆ ಇಂತಹ ಉಪಯುಕ್ತ ಮಾಹಿತಿಯನ್ನು ನೀಡ್ತಾ ಇರೋದು ಶ್ಲಾಘನೀಯ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ.

ಮನೆಯಲ್ಲಿ ಹೆಸರು ಬರೆಸಿ ಡೆಕೋರೇಷನ್ ಮಾಡೋದು, ವಿದ್ಯುತ್ ದೀಪಾಲಂಕಾರ ಮಾಡೋದು, ಕರಂಜಿ ಇರಿಸೋದು, ಬಾಗಿಲಲ್ಲಿ ಗೊಂಬೆಗಳನ್ನು ಇಡೋದು, ಭಕ್ಷ ಭೋಜನಗಳನ್ನು ಇಡೋದು, ಈ ರೀತಿ ದುಂದುವೆಚ್ಚನೂ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿ, ಅದ್ದೂರಿ ಮದುವೆ ಅಂದಾಗ ದುಂದುವೆಚ್ಚ ಅನ್ನೋದು ಇನ್ನೊಂದು ಪಾಠ, ಆದ್ರೂ ಸಹ ಇಲ್ಲಿ ಎಷ್ಟು ಜನಕ್ಕೆ ಉದ್ಯೋಗಾವಕಾಶಗಳು ಸಿಗ್ತಾ ಇದೆ, ಹಾಗೆ ಹೊಸ ಹೊಸ ಟ್ಯಾಲೆಂಟ್ಗಳಿಗೆ ಯಾವ ರೀತಿಯ ಅವಕಾಶಗಳು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲೋದು ಇಂದಿನ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ತೀರ್ಥೇಶ್ವರು ಚನ್ನಪಟ್ಟಣದಿಂದ. ಭದ್ರಾವತಿ ತಾಲೂಕು ಹುಣಸೆಕಟ್ಟೆ ಜಂಕ್ಷನ್ನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ ಸುನಿಲ್ ಕುಮಾರ್ ಅವರು. ಇಂದಿನ ದಿನಗಳಲ್ಲಿ ಮದುವೆ ಅನ್ನೋದು ಅವರ ಶಕ್ತಿಗೆ ಅನುಸಾರವಾಗಿ ಆಚರಿಸಿದವರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಆಡಂಬರವಾಗಿ ಮಾಡಿದರೆ ನೀವು ಹೇಳಿದಂತೆ ಕಾರ್ಮಿಕರಿಗೆ ಸಹಾಯ ಆಗುತ್ತೆ, ಹಾಗಂತ ಸಾಲ ಮಾಡಿ ಅದ್ದೂರಿ ಮದುವೆ ಕಡೆ ಹೋಗೋದು ಬೇಡ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಅದು ಅವರವರ ಆಯ್ಕೆ, ಸಾಲ ಮಾಡಿ ಮಾಡ್ತಾರೋ ಹೇಗೆ ಮಾಡ್ತಾರೋ, ಆದರೆ ಎಷ್ಟು ಅದ್ದೂರಿಯಾಗಿ ಮಾಡಬೇಕು, ಎಷ್ಟು ಹಾಸಿಗೆ ಇದೆ, ಎಷ್ಟು ಕಾಲು ಚಾಚಬೇಕು ಅನ್ನೋದು ಅವರವರ ಬುದ್ಧಿಮಟ್ಟಕ್ಕೆ ಬಿಟ್ಟದ್ದಲ್ವೇ. ಹಾಗಾದರೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡನ್ನು ಕೇಳಿ ಇನ್ನಷ್ಟು ಈ ವಿಷಯದ ಕುರಿತಾಗಿ ಮಾತಾಡೋಣ. ಮುಂದಿನ ಗೀತೆ ಬರ್ತಾ ಇದೆ, ನಲ್ಲ ಚಿತ್ರದ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:53:39. ಬೆಂಗಳೂರು ಬಜ್, ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಅದ್ದೂರಿ ಮದುವೆಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ಅದ್ದೂರಿ ಮದುವೆಗಳಿಂದ ಯಾವೆಲ್ಲ ರೀತಿಯ ಉದ್ಯಮಿಗಳಿಗೆ ಅವಕಾಶ ಸಿಗ್ತಾ ಇದೆ, ಹಾಗೆ ಯಾವ್ಯಾವ ರೀತಿಯ ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತಾ ಇದೆ ಅನ್ನೋದರ ಕುರಿತಾಗಿ ಮಾತಾಡ್ತಾ ಮುಂದುವರಿಯೋದಾದರೆ, ಸಂಗೀತ ಮತ್ತು ಸೌಂಡ್ ತಜ್ಞರು, ಹಾಗೆ ವಾಹನದ ವ್ಯವಸ್ಥೆ ಮಾಡುವವರು ಡ್ರೈವರ್ಗಳಿರಬಹುದು, ದಿಬ್ಬಣಕ್ಕಾಗಿ ಕಾರು ಬಸ್ಗಳ ಬಳಕೆಯಂತೂ ಆಗೇ ಆಗುತ್ತೆ, ಅಲ್ಲಿ ಸಹ ಕೆಲವೊಂದು ಉದ್ಯೋಗಗಳು ಸಿಗುತ್ತೆ. ಹಾಗೆ ಕ್ಯಾಟರಿಂಗ್ ಮತ್ತು ಅಡುಗೆ ಮಾಡೋರು, ಸ್ವಚ್ಛತಾ ಕಾರ್ಮಿಕರಿಗಂತೂ ತುಂಬಾ ಬೇಡಿಕೆ, ಸ್ವಚ್ಛತಾ ಕಾರ್ಮಿಕರು ಹಗಲು ರಾತ್ರಿ ಅನ್ನೋದೇ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ, ಹಾಗಾಗಿ ಸ್ವಚ್ಛತಾ ಕಾರ್ಮಿಕರಿಗೂ ಸಹ ಅತಿ ಹೆಚ್ಚಿನ ಬೇಡಿಕೆ ಇರುತ್ತೆ. ಬಟ್ಟೆ ಅಂಗಡಿ ಡಿಸೈನರ್ಗಳು, ಚಿನ್ನಾಭರಣ ವ್ಯಾಪಾರಿಗಳಿರ್ಬೋದು, ಟೆಂಟ್ ಹೌಸ್ಗಳಿಗೆ ಕೆಲಸ ಮಾಡೋರಿರ್ಬೋದು, ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಮದುವೆಯಲ್ಲಿ ಎಲ್ಲ ಕ್ಷೇತ್ರದವರ ರಿಕ್ವೈರ್ಮೆಂಟ್ ಇರುತ್ತೆ. ಹಾಗೆ ಇಲ್ಲಿ ಓದಿ ಬರೆದು ಬರೋರ್ಗಿಂತ ಕೌಶಲ್ಯಗಳ ಮೇಲೆ, ಅವರ ಒಂದು ನಿಪುಣತೆಯ ಮೇಲೆ ಕೆಲಸ ಮಾಡೋರು ಮದುವೆಗಳಲ್ಲಿ ಹೆಚ್ಚು ಬೇಕಾಗಿರ್ತಾರೆ, ಹೆಚ್ಚು ಅಂಥವರ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು. ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಕಚೇರಿಯಿಂದ ರೇಡಿಯೋ ಕೇಳ್ತಾ ಬಂದೆ ಅಂತ ಹೇಳ್ತಾ ಇದ್ದಾರೆ ಸೋಮಶೇಖರ್ ಶಾಮನೂರವರು ದಾವಣಗೆರೆಯಿಂದ. ದುಡ್ಡಿದ್ದವರು ಶ್ರೀಮಂತರು ಅದ್ದೂರಿಯಾಗಿ ಮಾಡ್ತಾರೆ, ಅವರವರ ದುಡಿಮೆಗೆ ತಕ್ಕಂತೆ ಖರ್ಚು ಮಾಡಿ ಮದುವೆ ಮಾಡ್ಕೋತಾರೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮದುವೆ ಅನ್ನೋದು ಆಡಂಬರವಾಗಿದೆ, ಎಷ್ಟು ಅರೇಂಜ್ಮೆಂಟ್ ಮಾಡಿದರೂ ಅರೇಂಜ್ಮೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜಮಖಂಡಿಯಿಂದ ಭಾರತಿ ಅವರು ಹೇಳ್ತಾ ಇದ್ದಾರೆ. ಹೌದು, ಕೆಲವೊಂದ್ಸಲ ಎಷ್ಟೇ ತಯಾರಿ ಮಾಡ್ಕೊಂಡಿದ್ರು ಇನ್ನೂ ಕಡಿಮೆ ಆಯಿತು, ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅಂತ ಅನ್ನಿಸ್ತಾನೆ ಇರುತ್ತೆ. ಆದರೆ ಇಂತಹ ಮದುವೆಗಳಿಂದ ಎಷ್ಟು ಜನರ ಹೊಟ್ಟೆ ತುಂಬುತ್ತಾ ಇದೆ, ಎಷ್ಟು ಜನರಿಗೆ ಕೆಲಸ ಸಿಗ್ತಾ ಇದೆ, ಯಾವ್ಯಾವ ರೀತಿಯ ಹೊಸ ಹೊಸ ಅವಕಾಶಗಳು ಹುಟ್ಕೋತಾ ಇದ್ದಾವೆ ಅನ್ನೋದರ ಕಡೆಗೆ ಬೆಳಕು ಚೆಲ್ಲೋದು ಇಂದಿನ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಭಾರತದಲ್ಲಿ ಮದುವೆ ಕೇವಲ ಸಂಭ್ರಮವಾಗಿ ಉಳಿದೆ, ಉದ್ಯಮವಾಗಿ ಬಹುಕೋಟಿ ರೂಪಾಯಿ ಮೌಲ್ಯದ ಕ್ಷೇತ್ರವಾಗಿ ರೂಪುಗೊಂಡಿದೆ ಅಂತಲೇ ಹೇಳ್ಬೋದು. ಸಣ್ಣ ವ್ಯಾಪಾರಿಗಳು, ಕೈಗಾರಿಕೋದ್ಯಮಿಗಳಿರಬಹುದು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಿಪುಣತೆಯನ್ನು ಹೊಂದಿರುವವರು ಉದ್ಯೋಗವನ್ನು ಪಡಿತಾ ಇದ್ದಾರೆ. ಹಾಗೆ ಅವರು ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳನ್ನು ಸಹ ಪಡ್ಕೋತಾ ಇದ್ದಾರೆ. ಹಾಗೆ ಅದನ್ನೆಲ್ಲ ಮಾಡಿ ಅದರ ಜೊತೆಗೆ ಅವರು ಯಶಸ್ಸನ್ನು ಸಹ ಕಂಡುಕೊಂಡಿದ್ದಾರೆ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಾನು ಸಹ ಹೊರಡುವ ಸಮಯ, ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳುವಂತಹ ಸಮಯ 5 ಗಂಟೆಗೆ ಸರಿಯಾಗಿ ನಿಮ್ಮೊಂದಿಗೆ ಜೊತೆಯಾಗುವುದಕ್ಕೆ ಸ್ಟುಡಿಯೋದಲ್ಲಿ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಆರ್ ಜೆ ನಯನ ಅವರು ಅಂತ ಹೇಳ್ತಾ, ಮುಂದಿನ ಬಾರಿ ಮತ್ತೆ ಸಿಗುವವರೆಗೂ ಟಾಟಾ ಬಾಯ್ ಬಾಯ್ ನಮಸ್ಕಾರ ಅಂತ ಹೇಳ್ತಾ ಇರೋದು ನಾನು ಆರ್ ಜೆ ಸಿಂಧು.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ

0: ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಗ್ರೇಟ್ ಈವ್ನಿಂಗ್ ಫ್ರೆಂಡ್ಸ್, ನಿಮ್ಮ ಜೊತೆ ಆಗ್ತಿರೋದು ನಾನು ಅಜಯ್ ನಾಯನ. ನಿಮ್ಮ ಈ ಸುಂದರ ಸಂಜೆಯನ್ನ ಮತ್ತಷ್ಟು ಕಲರ್ಫುಲ್ ಮಾಡ್ಲಿಕ್ಕೋಸ್ಕರ ನಿಮ್ಮ ಇಷ್ಟದ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಸಾಕಷ್ಟು ಸೂಪರ್ ಹಿಟ್ ಕನ್ನಡ ಹಾಡುಗಳು ನಿಮ್ಮನ್ನ ಮನರಂಜಿಸ್ಲಿಕ್ಕೋಸ್ಕರ ತಯಾರಿದೆ. ಹಾಗೆ ಅದ್ರ ಜೊತೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಹಾಗೆ ಮನರಂಜನೆ ಕೂಡ ನಿಮಗೋಸ್ಕರ ಸಿಗುತ್ತೆ. ಹಾಗಾಗಿ ತಪ್ಪದೇ ಕೇಳ್ತಾ ಇರಿ ಇವತ್ತಿನ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಖಂಡಿತವಾಗ್ಲೂ ನಾನ್ ಸ್ಟಾಪ್ ಹಾಡುಗಳು ಹಾಗೆ ನಾನ್ ಸ್ಟಾಪ್ ಮಾತುಗಳು ನಿಮ್ಮನ್ನ ರಂಜಿಸ್ಲಿಕ್ಕೋಸ್ಕರ ತಯಾರಿದೆ. ಹಾಗಾಗಿ ತಪ್ಪದೆ ಇವತ್ತಿನ ನಾನ್ ಸ್ಟಾಪ್ ಸಂಜೆಯನ್ನ ಕೇಳ್ತಾ ಇರಿ. ನಾನು ನಿಮ್ಮ ಆಜೆ ನಾಯನ. ಏನ ಇವತ್ತಿನ ಕಾರ್ಯಕ್ರಮವನ್ನ ಆರಂಭಿಸೋಣ ಅಮೋ ಚಿತ್ರದ ಹಾಡಿನೊಂದಿಗೆ. ಅರ್ಮಾನ್ ಮಲಿಕ್ ಅವರು ಹಾಡಿದ್ದಾರೆ, ಹಾಗೆ ಶ್ರೇಯಾ ಘೋಷಾಲ್ ಅವರು ಸಹ ಧ್ವನಿಗೂಡಿಸಿದ್ದಾರೆ. ಇನ್ನು ಸಾಹಿತ್ಯ ಕವಿರಾಜ್ ಮತ್ತೆ ಸಂಗೀತ ಅರ್ಜುನ್ ಜನ್ಯ.

ಐದು ಗಂಟೆ ಎಂಟು ನಿಮಿಷ ಆಯ್ತು. ನಿಮ್ಮ ನೆಚ್ಚಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ ಜೆ ನಾಯನ. ಏನು ಇವತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಗೋಸ್ಕರ ತಂದಿದ್ದೀನಿ ಅಂತ ಹೇಳಿದ್ರಿ. ಈ ತಂಪು ಸಂಜೆ ನಾನು ನಿಮ್ಮನ್ನ ಒಂದು ಬಿಸಿ ಬಿಸಿ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಖಂಡಿತ. ಏನು ನಮ್ಮ ಬೆಂಗಳೂರಲ್ಲಿ ಹಾಗೆ ಕರ್ನಾಟಕದಲ್ಲೂ ಸಹ ಮಳೆ ಇಲ್ಲದೆ ಸಿಕ್ಕಾಪಟ್ಟೆ ಬಿಸಿಯಾಗಿದೆ, ಆದ್ರೆ ಈ ಸಂಜೆ ಮಾತ್ರ ಸವಿಯಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಈ ಸವಿಯಾದ ಸಂಜೆಯಿಂದ ನಿಮ್ಮನ್ನ ಸುಮಾರು ವರ್ಷಗಳ ಹಿಂದೆ ಹಾಗೆ ಇದೊಂದು ಮರುಭೂಮಿಗೆ ಕರ್ಕೊಂಡು ಹೋಗೋಣ ಅಂತ ಏನಂತೀರಾ? ಇನ್ನು ಏನು ಯಾವ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀರಾ ಅಂತಂದ್ರೆ, ಒಂದು ಇಡೀ ಜಗತ್ತೇ ಬೆರಗಾಗೋ ರೇಂಜ್ಗೆ ಒಂದು ಬೃಹತ್ ಇಂಜಿನಿಯರಿಂಗ್ ಮಾವಲ್ನ ಸೃಷ್ಟಿ ಮಾಡಿದ್ರು. ಈ ಸೃಷ್ಟಿಯ ಬಗ್ಗೆ ಹಾಗೆ ಇದರ ಸೃಷ್ಟಿಕರ್ತರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಏನು ಅಂತಂದ್ರೆ ಈಜಿಪ್ಟ್ನ ಪಿರಮಿಡ್ಸ್ ಬಗ್ಗೆ ಇವತ್ತು ಮಾತಾಡೋಣ ನಾನ್ ಸ್ಟಾಪ್ ಸಂಜೆಯಲ್ಲಿ ಅಂತ. ಇನ್ನು ಈ ಈಜಿಪ್ಟ್ನ ಪಿರಮಿಡ್ಸ್ನ ಹೇಗೆ ಕಟ್ಟಿಸಿದ್ರು ಅನ್ನೋದು ಇವಾಗಲೂ ಅಷ್ಟೇ ಒಂದು ಮಿಸ್ಟ್ರಿ ಅಂತ ಹೇಳ್ಬೋದು. ಯಾರಿಗೂ ಗೊತ್ತಾಗಿಲ್ಲ. ಎಷ್ಟೇ ಸಂಶೋಧನೆಗಳನ್ನ ನಡೆಸಿದ್ರೂ ಸಹ ಇದು ಹೇಗೆ ಸಾಧ್ಯ ಆಯಿತು ಅಷ್ಟು ಹಿಂದೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಯಾಕೆ ಅಂತಂದರೆ ಇದನ್ನು ನಿನ್ನೆ ಮೊನ್ನೆ ಅಥವಾ ಒಂದು 100-100 ವರ್ಷಗಳ ಹಿಂದೆ ಕಟ್ಟಿಸಿದ್ದಲ್ಲ, ಬರ್ತಿ 4,500 ವರ್ಷಗಳ ಹಿಂದೆ ಇವನ್ನ ಕಟ್ಟಿಸಿದ್ದು. ಆ ಕಾಲದಲ್ಲಿ ಯಾವುದೇ ಕ್ರೇನ್ಗಳಿರಲಿಲ್ಲ, JCBಗಳಿರಲಿಲ್ಲ, ಮಷಿನ್ಗಳು ಇರಲಿಲ್ಲ, ಕಂಪ್ಯೂಟರ್ಗಳು ಸಹ ಇರಲಿಲ್ಲ. ಅಷ್ಟೇ ಯಾಕೆ ಒಂದು ಸಣ್ಣ ಗೂಗಲ್ ಮ್ಯಾಪ್ ಇರ್ಬೋದು ಅಥವಾ ಕಂಪಾಸ್ ಇರ್ಬೋದು ಅದು ಸಹ ಇರಲಿಲ್ಲ. ಅಂಥ ಸಮಯದಲ್ಲಿ ಈ ಪಿರಮಿಡ್ಸ್ನ ಕಟ್ಟಿಸಲಾಗುತ್ತೆ. ಹೌದು, ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಈಜಿಪ್ಟ್ನ ಪಿರಮಿಡ್ಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಇನ್ನು ಈ ಈಜಿಪ್ಟ್ನ ಬಿಸಿಲು ಮರುಭೂಮಿಯಿಂದ ನೇರವಾಗಿ ನಿಮ್ಮನ್ನ ಬೆಂಗಳೂರು ಅಥವಾ ನಮ್ಮ ಕರ್ನಾಟಕದ ತಂಪು ಸಂಜೆಗೆ ಒಂದು ಕನೆಕ್ಷನ್ ಕೊಡೋಣ ಅಂತ ಈ ಕಾರ್ಯಕ್ರಮ. ಇನ್ನೊಂದು ಹಾಡು ಕೇಳ್ಕೊಂಬನ್ನಿ, ಇನ್ನೂ ಸಾಕಷ್ಟು ಮಾಹಿತಿ, ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಗೋಸ್ಕರ ಕೊಡ್ತೀನಿ. ಜಗಮಲ್ಲ ಚಿತ್ರದ ಹಾಡು ಅನುರಾಧ ಭಟ್ ಹಾಗೂ ಸಿದ್ಧಾರ್ಥ ಬೆಳಮನ್ನು ಅವರ ಧ್ವನಿಯಲ್ಲಿ, ಸಾಹಿತ್ಯ ಹೃದಯ ಶಿವ, ಸಂಗೀತ ಡಿ ಇಮಾನ್.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಹಾಗೆಯೇ DRM ತರಂಗಾಂತರ 603 ಕಿಲೋಹರ್ಟ್ಸ್. ಶ್ರೋತೃಗಳೇ, ಈಗ ವೇಳೆ 5:18 ಸೆಕೆಂಡುಗಳು. ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಪ್ರೀತಿಯ ಕೆಡುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು.

0: ಪ್ರೀತಿಯ ಕೇಳುಗರಿಗೆಲ್ಲ ಇವತ್ತಿನ ಗಿರಿಮಿಟ್ ಕಾರ್ಯಕ್ರಮ ಕೇಳೋದಕ್ಕೆ ಸ್ವಾಗತ. ಎಂದಿನಂತೆ ಹೊಸ ಚಿತ್ರಗೀತೆಗಳು ನಿಮಗಾಗಿ ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿ ಇದ್ದಾವೆ. ಆದರೆ ಅದಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ.
1: ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್.

0: ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇವತ್ತಿನ ಗಿರ್ಮಿಟ್ ಕಾರ್ಯಕ್ರಮದ ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ, ಲವ್ ಮಾಕ್ಟೇಲ್ ಭಾಗ 3 ಚಿತ್ರದಿಂದ ಆಯ್ದ ಗೀತೆಯೊಂದಿಗೆ. ರಮ್ಯಾ ಭಟ್ ಅಭಯಂಕರ್ ಗೀತೆಯನ್ನು ಹಾಡಿದರೆ, ರಾಘವೇಂದ್ರ ಬರೆದಿರುವ ಗೀತೆ, ನಕುಲ್ ಅಭಯಂಕರ್ ಅವರ ಸ್ವರ ಕಲ್ಪನೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಸೀಟ್ ಎಡ್ಜ್ ಚಿತ್ರದಿಂದ ಆಯ್ದ ಒಂದು ಗೀತೆ, ಅರ್ಮಾನ್ ಮಲ್ಲಿಕ ಗೀತೆಯನ್ನು ಹಾಡಿದ್ದಾರೆ. ಸಿದ್ದು ಕೋಡಿಪುರ ಬರೆದಿರುವ ಗೀತೆಗೆ ಆಕಾಶ್ ಪರ್ವಾ ಅವರ ಸ್ವರಕಲ್ಪನೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಂದಿನ ಗೀತೆ ಲ್ಯಾಂಡ್ ಲಾರ್ಡ್.

ಕನ್ನಡ ಚಿತ್ರದಿಂದ ಆಯ್ದದ್ದು. ಸಂಜೀತ ಹೆಗಡೆ, ಹರ್ಷಿಕಾ ದೇವನಾಥ್ ಗೀತೆಯನ್ನು ಹಾಡಿದ್ದಾರೆ. ನಾಗಾರ್ಜುನ ಶರ್ಮಾ ಬರೆದಿರುವ ಗೀತೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
2: ತೀರ್ಥ ರೂಪ ತಂದೆಯವರಿಗೆ ಈ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಹಾಡಿದರೆ ಕಪಿಲ್ ಕಪಿಲನ್. ರಾಮೀನಹಳ್ಳಿ ಜಗನ್ನಾಥ ಬರೆದಿರುವ ಗೀತೆಗೆ ಜಾಯ್ ಕೋಸ್ಟಾ ಅವರ ಸಂಗೀತ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ಮೆಜೆಸ್ಟಿಕ್ ಭಾಗ ಎರಡು ಚಿತ್ರದಿಂದ ಆಯ್ದದ್ದು. ಚೇತನ್ ನಾಯಕ್, ಅನುರಾಧ ಭಟ್ ಅವರ ಯುಗದ ಧ್ವನಿಗಳು. ದಿಲೀಪ್ ಶರ್ಮಾ ಬರೆದಿರುವ ಗೀತೆಗೆ ವಿನು ಮನಸ್ಸು ಅವರ ಸಂಗೀತ.

ಇನ್ನೀಗ ಕೇಳೋಣ ಬ್ರಾಟ್ ಚಿತ್ರದಿಂದ ಆಯ್ದ ಗೀತೆ. ಸಿದ್ಧ ಶ್ರೀರಾಮ್ ಲಹರಿ ಮಹೇಶ್ ಗೀತೆಗೆ ಧ್ವನಿಯಾಗಿದ್ದಾರೆ. ಶಶಾಂಕ್ ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

0: ಆಕಾಶವಾಣಿ ಬೆಂಗಳೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯ
5: ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿ.

ಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
2: ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

0: consignments and to neutralize the threats effectively. External Affairs Minister Dr. S. Jaishankar chaired the Quad Foreign Ministers meeting in New Delhi today. Foreign Minister of Australia Penny Wong, Foreign Minister of Japan Toshimitsu Motegi and U.S. Secretary of State Marco Rubio attended the meeting. Addressing a joint press conference after the meeting, Dr. Jaishankar emphasized on further strengthening cooperation among the Quad nations in addition to assisting others. Dr. Jaishankar emphasized that Indo-Pacific region must remain a driver for global growth and stability. He said that as maritime democracies, pluralistic societies and market economies, Quad nations share the responsibility towards a free and open Indo-Pacific.
1: Over the past several months, our officials have advanced collaboration across key Quad priorities, including maritime security, critical technologies, economic resilience, and HADR. We have seen encouraging progress on many initiatives. As maritime democracies, pluralistic societies, and market economies, we share a responsibility towards a free and open Indo-Pacific. The region must remain a driver of global growth and stability.
0: In a statement, U.S. Secretary of State Marco Rubio said, the U.S. will be hosting Quad partners later this year for a fuel security forum to further expand this. In his joint press statement, Japanese Foreign Minister Toshimitsu Motegi emphasized the importance of diplomatic efforts in ensuring free and safe navigation in the Strait of Hormuz, as well as bringing stability to West Asia. Australian Foreign Minister Penny Wong said, Quad has announced the strongest ever commitment from the Quad to the Pacific through the Quad Ports of the Future Partnership. The Quad Foreign Ministers Meeting joint statement said the Quad nations discussed the situation in West Asia and reaffirmed support for the ongoing diplomatic efforts and hope for lasting peace in the region. Addressing a press conference after the conclusion of the meeting, Additional Secretary in the Ministry of External Affairs, K. Nagaraj Naidu, said, the meeting reaffirmed the Quad's commitment to a free and open Indo-Pacific.
2: The meeting reaffirmed the Quad's commitment to a free and open Indo-Pacific and emphasized that the Quad continues to evolve as a practical and an action-oriented platform, delivering tangible benefits for the region. Discussions focused around four pillars of Quad cooperation. The first pillar is maritime and transnational security. Two, economic prosperity and security. Three, critical and emerging technologies. And four, humanitarian assistance and disaster response.
0: On to sports. The playoffs in IPL cricket are beginning today with Gujarat Titans taking on defending champions Royal Challengers Bengaluru in qualifier 1 in Dharamshala this evening. The match is scheduled to begin at 7:30 p.m. The winner of the match will directly advance to the final. And that is the end of this news bulletin.
3: Akashavani, Bengaluru.
4: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೆಳಗುರಿ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಯಾವೆಲ್ಲ ಪ್ರಮುಖ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನ ಈಗ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15, ಹಾಗೆಯೇ ನಾಳೆ ಬೆಳಿಗ್ಗೆ 6:45 ಮತ್ತು ನಾಳೆ ಸಂಜೆ 6:15. ತುಮಕೂರು ಜಿಲ್ಲೆ ತುಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನ ಹಾಗೂ ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವಂತಹ ಉಚಿತ ಶಿಕ್ಷಣ ಕುರಿತಂತೆ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ. ಇಂದು ಸಂಜೆ 6:30 ಅವಲೋಕನ ಪ್ರಸಾರವಾಗಲಿದೆ. 6:50 ಕೃಷಿರಂಗ ಕಾರ್ಯಕ್ರಮ. ಜಾಯಿಕಾಯಿ ಬೆಳೆಯ ಬೇಸಾಯದ ಕ್ರಮಗಳ ಕುರಿತಂತೆ ಡಾಕ್ಟರ್ ಶರಣ್ಯ ಬಿಆರ್ ಅವರನ್ನೇ ತಿಮ್ಮಪ್ಪ ಹೆಚ್ಚುಗೌಡ ಅವರು ನಡೆಸುವ ಸಂದರ್ಶನ. ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಗಡಿಗರಿಂದ ಸೋಬಾನೆ ಪದ ಕೇಳುತ್ತೀರಿ. ಸಂಜೆ 7:45 ಚಿತ್ರಗೀತೆಗಳನ್ನು ನಡೆಸಿದ ಸಿರಿಗಂಧ ಕಾರ್ಯಕ್ರಮ. 9:15 ಎಚ್ ಕೆ ರಘು ಅವರು ಹಾಡಿರುವ ಭಾವಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕೆ ಜಯಮಂಗಲ ಕೃಷ್ಣಮಣಿ ಅವರ ಹಾಡುಗಾರಿಕೆ ಕೇಳುತ್ತೀರಿ. ರಾತ್ರಿ 10:30 ಗೀತಚಂದ್ರಕ್ಕೆ ಮೆಲೋಡಿ

ಸಹಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣಾಶಿಯಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿ. ಹಿಂದೂಸ್ತಾನ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಂಡಿತ್ ವಿಶ್ವನಾಥ್ ನಾಕೋಡ್ ಅವರೊಂದಿಗೆ ಮಾತುಕತೆ. 8:50 DVG ಅವರ ಮಂಕುತಿಮ್ಮನ ಕಗ್ಗ ಆಧರಿಸಿದ ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ಕಗ್ಗಗಳ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಬೆಳಗ್ಗೆ 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 12:05 ವನಿತಾ ವಿಹಾರ. ಅನಿತಾ ಶೆಟ್ಟಿ ಮೂಡಿಬಿದ್ರೆ ಅವರು ಪ್ರಸ್ತುತಪಡಿಸಲಿದ್ದಾರೆ ಅವಳ ಹೆಜ್ಜೆ ಎನ್ನುವ ಸಣ್ಣ ಕತೆ. 12:35 ಆರೋಗ್ಯ ಸಂಚಿಕೆ. ಲೂಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತಂತೆ ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಡನೆ ಜಾಂಪಣ್ಣ ಆಶಿಹಾಳ್ ನಡೆಸುವ ಸಂದರ್ಶನ. 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪಿಎಂ ಉಮಂಗ್ ಯೋಜನೆ ಕುರಿತು ಮಾಹಿತಿ ಸಿಗಲಿದೆ. 1:30 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಳ್ಳಲಿದ್ದಾರೆ ನೀತು ಸೈನಿ. ಸಂಜೆ ಪ್ರಸಾರದಲ್ಲಿ 6:30 ರಸವಾರ್ತೆ. 6:51 ಕೃಷಿರಂಗ ಕಾರ್ಯಕ್ರಮ. ಸೂರ್ಯಕಾಂತಿ ಬೆಳೆಯ ತಾಂತ್ರಿಕ ಪದ್ಧತಿಗಳ ಕುರಿತಂತೆ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರನ್ನೇ ತಿಮ್ಮಪ್ಪ ಹೆಚ್ಚಗೌಡ ನಡೆಸುವ ಸಂದರ್ಶನ. ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಗ್ರಹದ ಭಜನೆ ಪದ ಕೇಳುತ್ತೀರಿ. ನಾಳೆ ಸಂಜೆ 7:45 ಸಿರಿಗಂಧ. 9:15 ಪ್ರಚಲಿತ ವಿದ್ಯಮಾನ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಕಾರ್ಯಕ್ರಮ. ರಾತ್ರಿ 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ಕೋಚ್ ಹಾಗೂ SOB ಆಯ್ಕೆ ಸಮಿತಿ ಸದಸ್ಯರಾದ ನಗಳ್ಳಿ ಅನಿಲ್ ಕುಮಾರ್ ಅವರೊಡನೆ ಸಂದರ್ಶನ ನಾಳಿನ ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. KV ನಂದಕುಮಾರ್ ಅವರ ಗಾಯನ ಪ್ರಸಾರವಾಗಲಿದೆ. ಈ ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ನಿಮ್ಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರ ಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ

0: 9972623390 ಮತ್ತೊಂದು
1: 9845450395.
2: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ ಹುಟ್ಟಿದ ಬಟ್ಟೆ ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
0: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
1: 9845450395.
3: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಆಕಾಶವಾಣಿ ಬೆಂಗಳೂರು, ಇನ್ನೀಗ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
5: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ವಿದೇಶ ಮಂತ್ರಿಣಾ ಡಾಕ್ಟರ್ ಎಸ್ ಜಯಶಂಕರೇಣ ನವದಿಲ್ಯಾಂ ಕ್ವಾಡ್ ವಿದೇಶ ಮಂತ್ರಿಣಾಂ ಸಭಾಯಾಃ ಅಧ್ಯಕ್ಷತಾ ಕೃತಾ. ಕ್ವಾಡ್ ಸಮೂಹೇನ ಸ್ಥಿರ ಸುರಕ್ಷಿತ ಊರ್ಜಾ ಸ್ವೀಕರಣಾಯ ಪ್ರತಿಬದ್ಧತಾ ಪ್ರಕಟಿತಾ. ಭಾರತ ಅಮೇರಿಕಾ ದೇಶೌ ಅದ್ಯ ಮಹತ್ವಪೂರ್ಣಾನಾಂ ಖನಿಜಾನಾಂ ದುರ್ಲಭಾನಾಂ ಭೂತತ್ವಾನಾಂ ಚ ಆಪೂರ್ತಿಂ ಖನನಂ ಪ್ರತಿಕ್ರಿಯಾಂ ಚ ಸುರಕ್ಷಿತಂ ಕರ್ತುಂ ಪ್ರಮುಖ ದ್ವೈಪಾಕ್ಷಿಕ ಸಂರಚನಾಯಾಂ ಹಸ್ತಾಕ್ಷರಂ ಕೃತವಂತೌ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ರಾಜಸ್ಥಾನಸ್ಯ ಸಾಂಚು ಸೀಮಾ ಸ್ಥಾನೆ ಗತ್ವಾನ್ ರಾಜ್ಯಸ್ಯ ಸೀಮಕ್ಷೇತ್ರೇಷು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಟು ಇತ್ಯಸ್ಯ ಆರಂಭಂ ಅಕರೋತ್. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಃ ಪ್ಲೇ ಆಫ್ ಕ್ರೀಡಾಯಾಃ ಕ್ವಾಲಿಫೈಯರ್ 1 ಕ್ರೀಡಾಯಾಂ ಗುಜರಾತ್ ಟೈಟನ್ಸ್ ದಲಂ ಗತ ವಿಜೇತಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲಂ ಧರ್ಮಶಾಲಾಯಾಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಅದ್ಯ ನವದಿಲ್ಯಾಂ ಕ್ವಾಡ್ ವಿದೇಶಮಂತ್ರಿಣಾಂ ಸಭಾಯಾಃ ಅಧ್ಯಕ್ಷಃ ಅಭವತ್. ಆಸ್ಟ್ರೇಲಿಯಾ ದೇಶಸ್ಯ ವಿದೇಶಮಂತ್ರಿ ಬೆನಿವೊಂಗಃ, ಜಾಪಾನ್ ದೇಶಸ್ಯ ವಿದೇಶಮಂತ್ರಿ ತೋಶಿಮಿತ್ಸು ಮೋಟೆಗಿ, ಅಮೆರಿಕಾ ದೇಶಸ್ಯ ವಿದೇಶ ಸಚಿವಃ ಮಾರ್ಕೋ ರುಬಿಯೋ ಚ ಅಸ್ಯಾಂ ಸಭಾಯಾಂ ಭಾಗಂ ಭಜಿತವಂತಃ. ಸಭಾಯಾಃ ಅನಂತರಂ ಸಂಯುಕ್ತ ವಾರ್ತಾಹರ ಸಮ್ಮೇಳನಂ ಅಭಿಸಂಬೋಧಯನ್ ಡಾಕ್ಟರ್ ಜಯಶಂಕರಃ ಕ್ವಾಡ್ ರಾಷ್ಟ್ರೇಷು ಸಹಯೋಗಂ ಸುದೃಢೀಕರಣಾಯ ಪರಸ್ಪರಂ ಸಹಾಯಂ ಕರ್ತುಂ ಚ ಅವಧಾನಂ ಪ್ರದತ್ತವಾನ್. ಸಹ ಅವದತ್ ಯತ್ ಕ್ವಾಡ್ ದೇಶಾಃ ಮುಕ್ತ ಸಮಾಜಾಃ ಸಂತಿ, ಯೇ ಸಮೃದ್ಧೇಃ ವಿಕಾಸಸ್ಯ ಚ ಅನ್ವೇಷಣೆ ನವಾನ್ವೇಷಣೆ ಚ ಸೃಜನಾತ್ಮಕತಾಂ ಪೋಷಯಂತಿ.
6: Economic resilience should be promoted.
7: बैठक में आर्थिक मजबूती बनाए रखने, आपूर्ति श्रृंखला को मजबूत करने, विश्वसनीय और सुरक्षित तकनीकों का प्रसार करने तथा उत्पादन क्षमता में वृद्धि करने पर चर्चा हुई. ऊर्जा और उर्वरक की वर्तमान उपलब्धता के साथ साथ महत्वपूर्ण खनिजों और संसाधनों की उपलब्धता पर भी बात हुई. हमारा लक्ष्य आपसी सहयोग को मजबूत करना तथा दूसरों की सहायता करना है.

ಆಕಾಶವಾಣಿ ಅವಲೋಕನ. ವಿಷಯ: ಜಲಜೀವನ್ ಮಿಷನ್ ಅಡಿ ದೇಶಾದ್ಯಂತ 15.82 ಕೋಟಿಗೂ ಹೆಚ್ಚು ಗ್ರಾಮೀಣ ಕುಟುಂಬಗಳ ಮನೆಗಳಿಗೆ ನಲ್ಲಿ ನೀರು ಸಂಪರ್ಕ. ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಪೈಪ್ಲೈನ್ಗಳು, ಪಂಪ್ಗಳು ಮತ್ತು ಶೇಖರಣಾ ವ್ಯವಸ್ಥೆಗಳಂತಹ ಮೂಲಸೌಕರ್ಯಗಳ ಅಗತ್ಯವಿದೆ. ಆದರೆ ಉಕ್ಕು ಮತ್ತು ಕಾಂಕ್ರೀಟ್ನ ಈ ಜಾಲಗಳ ಆಚೆಗೆ ನೀರಿನ ವ್ಯವಸ್ಥೆಗಳು ಪ್ರತಿದಿನವೂ ಅವುಗಳನ್ನು ನಡೆಸುವ ಜನರ ಮೂಲಕ ಸುಸ್ಥಿರವಾಗಿರುತ್ತವೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ಚುನಾಯಿತ ಪ್ರತಿನಿಧಿಗಳು, ಸ್ವಸಹಾಯ ಗುಂಪುಗಳ ಸದಸ್ಯರು, ತರಬೇತಿ ಪಡೆದ ಸ್ವಯಂ ಸೇವಕರು ಮತ್ತು ತಾಂತ್ರಿಕ ಸಿಬ್ಬಂದಿ ಗ್ರಾಮೀಣ ಮಟ್ಟದಲ್ಲಿ ಒಗ್ಗೂಡಿ ಸ್ಥಳೀಯ ನೀರು ಸರಬರಾಜು ವ್ಯವಸ್ಥೆಗಳನ್ನು ನಿರ್ವಹಿಸಲು, ಮೇಲ್ವಿಚಾರಣೆ ಮಾಡಲು ಮತ್ತು ನಿರ್ವಹಣೆ ಮಾಡಲು ಶ್ರಮಿಸುತ್ತಿದ್ದಾರೆ. ಇದು ಗ್ರಾಮೀಣ ಮನೆಗಳಿಗೆ ಸುರಕ್ಷಿತ ಕುಡಿಯುವ ನೀರನ್ನು ತಲುಪಿಸಲು ಬೆಂಬಲ ನೀಡುತ್ತಿದೆ. 2019 ಆಗಸ್ಟ್ನಲ್ಲಿ ಪ್ರಾರಂಭವಾದ ಜಲಜೀವನ್ ಮಿಷನ್ ಪ್ರತಿಯೊಂದು ಗ್ರಾಮೀಣ ಮನೆಗಳಿಗೂ ಕಾರ್ಯನಿರ್ವಹಿಸುವ ಮನೆ ನಲ್ಲಿ ಸಂಪರ್ಕದ ಮೂಲಕ ಸುರಕ್ಷಿತ ಮತ್ತು ಸಮರ್ಪಕ ಕುಡಿಯುವ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಕಾರ್ಯಕ್ರಮದ ಆರಂಭದಲ್ಲಿ ಕೇವಲ 3.23 ಕೋಟಿ ಗ್ರಾಮೀಣ ಮನೆಗಳು ಮಾತ್ರ ನಲ್ಲಿ ನೀರಿನ ಸಂಪರ್ಕವನ್ನು ಹೊಂದಿದ್ದವು. 2026 ಮಾರ್ಚ್ 3 ಹೊತ್ತಿಗೆ ದೇಶಾದ್ಯಂತ 15.82 ಕೋಟಿಗೂ ಹೆಚ್ಚು ಗ್ರಾಮೀಣ ಕುಟುಂಬಗಳು ತಮ್ಮ ಮನೆಗಳಲ್ಲಿ ನಲ್ಲಿ ನೀರಿನ ಪೂರೈಕೆಯನ್ನು ಹೊಂದಿವೆ. ಇದು ಸಾರ್ವತ್ರಿಕ ಗ್ರಾಮೀಣ ಕುಡಿಯುವ ನೀರಿನ ವ್ಯಾಪ್ತಿಗೆ ಭಾರತದ ನಿರಂತರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. 2026-27 ಕೇಂದ್ರ ಆಯವ್ಯಯದಲ್ಲಿ ಈ ಯೋಜನೆಗಾಗಿ 67,670 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಮತ್ತು ಯೋಜನೆಯನ್ನು 2028 ವಿಸ್ತರಿಸಲಾಗಿದೆ. ದೇಶಾದ್ಯಂತ ಗ್ರಾಮೀಣ ಕುಡಿಯುವ ನೀರಿನ ಮೂಲಸೌಕರ್ಯದ ಈ ಕ್ಷಿಪ್ರ ವಿಸ್ತರಣೆಗೆ ತಳಮಟ್ಟದಲ್ಲಿ ಕೆಲಸ ಮಾಡುವ ಸಾವಿರಾರು ವ್ಯಕ್ತಿಗಳ ಶ್ರಮವು ಬೆಂಬಲವಾಗಿದೆ. ಹಳ್ಳಿಗಳಾದ್ಯಂತ ನೀರಿನ ವ್ಯವಸ್ಥೆಯನ್ನು ನೋಡಿಕೊಳ್ಳುವ, ಕಾರ್ಯಾಚರಣೆಗಳನ್ನು ಮೇಲ್ವಿಚಾರಣೆ ಮಾಡುವ ಮತ್ತು ತಮ್ಮ ಸಮುದಾಯಗಳಿಗೆ ನೀರಿನ ಗುಣಮಟ್ಟವನ್ನು ರಕ್ಷಿಸುವ ಜನರ ಸಮರ್ಪಣೆಯಲ್ಲಿ ಈ ಪ್ರಯತ್ನಗಳು ಕಂಡುಬರುತ್ತವೆ. ಇಂತಹ ಕೊಡುಗೆಗಳನ್ನು ಸಂಭ್ರಮಿಸಲು ಮತ್ತು

ಪ್ರೋತ್ಸಾಹಿಸಲು ಜಲ ಮಹೋತ್ಸವ 2026 ಸಂದರ್ಭದಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿಗಳಿಗೆ ರಾಷ್ಟ್ರಪತಿಗಳು ಪ್ರಶಸ್ತಿ ನೀಡಿ ಗೌರವಿಸಿದರು. ಒಂದು ಉದಾಹರಣೆ ಎಂದರೆ ಗುಜರಾತ್ನ ನವಸಾರಿ ಜಿಲ್ಲೆಯ ಗಣದೇವಿ ತಾಲೂಕಿನ ಮಾಣಿಕ್ಪುರ ಗ್ರಾಮದಲ್ಲಿ ನೀರಿನ ಗುಣಮಟ್ಟ ಪರಿಶೀಲನಾ ತಂಡದ ಸಕ್ರಿಯ ಭಾಗವಹಿಸುವಿಕೆಯ ಮೂಲಕ ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ನಡೆಯುತ್ತಿದೆ. ಈ ತಂಡದ ಸದಸ್ಯೆಯಾದ ಫಾಲ್ಗುಣಿ ಬೆನ್ ಸಂಜಯ್ ಭಾಯ್ ರಾಥೋಡ್ ಅವರು ಜಲ ಜೀವನ್ ಮಿಷನ್ ಅಡಿಯಲ್ಲಿ ಗ್ರಾಮದ ಮನೆಗಳಿಗೆ ಸುರಕ್ಷಿತ ನೀರು ಪೂರೈಕೆಯಾಗುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಫೀಲ್ಡ್ ಟೆಸ್ಟ್ ಕಿಟ್ ಬಳಸಿ ನಿಯಮಿತವಾಗಿ ಕುಡಿಯುವ ನೀರಿನ ಪರೀಕ್ಷೆಯನ್ನು ನಡೆಸುತ್ತಾರೆ. ಕಳೆದ 3 ತಿಂಗಳಲ್ಲಿ ಅವರು ಗ್ರಾಮದ ಎಲ್ಲ ವಸತಿ ಪ್ರದೇಶಗಳಿಂದ ಮಾದರಿಗಳನ್ನು ಸಂಗ್ರಹಿಸಿ ಮನೆ ಮಟ್ಟದಲ್ಲಿ 19 ನೀರಿನ ಮಾದರಿಗಳನ್ನು ಪರೀಕ್ಷಿಸಿದ್ದಾರೆ. ಪರೀಕ್ಷೆಯ ಜೊತೆಗೆ ಸಮುದಾಯದಲ್ಲಿ ನೀರಿನ ಗುಣಮಟ್ಟ ಮತ್ತು ಮನೆ ಮಟ್ಟದಲ್ಲಿ ಕ್ಲೋರಿನೀಕರಣದಂತಹ ಸೋಂಕು ನಿವಾರಕ ಪದ್ಧತಿಗಳ ಬಗ್ಗೆ ಜಾಗೃತಿ ಚಟುವಟಿಕೆಗಳನ್ನು ಉತ್ತೇಜಿಸುವ ಮೂಲಕ ಸುರಕ್ಷಿತ ಕುಡಿಯುವ ನೀರನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತಿದ್ದಾರೆ. ನೀರಿನ ಗುಣಮಟ್ಟದ ಪರೀಕ್ಷಾ ಫಲಿತಾಂಶಗಳನ್ನು ಅವರು ಸಮುದಾಯದೊಂದಿಗೆ ಹಂಚಿಕೊಳ್ಳಲು ಖಚಿತಪಡಿಸುತ್ತಾರೆ. ನೀರಿನ ಗುಣಮಟ್ಟದ ಬಗ್ಗೆ ಯಾವುದೇ ಆತಂಕವಿದ್ದರೆ ನಿಗದಿತ ನಿಯಮಗಳ ಪ್ರಕಾರ ಪ್ರಯೋಗಾಲಯ ಪರೀಕ್ಷೆಯ ಮೂಲಕ ಮಾದರಿಗಳನ್ನು ಮರು ಪರಿಶೀಲಿಸಲಾಗುತ್ತದೆ. ಗ್ರಾಮ ಪಂಚಾಯತ್ನ ಚುನಾಯಿತ ಸದಸ್ಯೆಯೂ ಆಗಿರುವ ಫಾಲ್ಗುಣಿ ಬೆನ್ ಅವರು ಭುಲ್ಕು ಮಹಿಳಾ ಬಚತ್ ಮಂಡಲ ಎಂಬ ಸ್ವಸಹಾಯ ಗುಂಪಿನೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಮತ್ತು ಗ್ರಾಮದಲ್ಲಿ ಆಶಾ ಕಾರ್ಯಕರ್ತೆಯಾಗಿಯೂ ಸೇವೆ ಸಲ್ಲಿಸುತ್ತಾ ಸಾರ್ವಜನಿಕ ಆರೋಗ್ಯ ಜಾಗೃತಿ ಮತ್ತು ಸಮುದಾಯ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ಮತ್ತು ಸಮುದಾಯದ ಸಹಭಾಗಿತ್ವದಲ್ಲಿ ಅವರ ತೊಡಗಿಸಿಕೊಳ್ಳುವಿಕೆಯು ಗ್ರಾಮದಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ನಿರ್ವಹಣೆಯನ್ನು ಬಲಪಡಿಸಲು ಸಹಕಾರಿಯಾಗಿದೆ. ಇದಕ್ಕಾಗಿ ಇವರು ರಾಷ್ಟ್ರಪತಿಗಳ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದೇ ವೇಳೆ ಸ್ಥಳೀಯ ಸಹಭಾಗಿತ್ವದಲ್ಲಿ ಕರ್ನಾಟಕ, ಲಡಾಖ್, ಗುಜರಾತ್, ಜಾರ್ಖಂಡ್, ಉತ್ತರ ಪ್ರದೇಶ ಮತ್ತು ಸಿಕ್ಕಿಂನಲ್ಲಿ ಸಹ ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಸುಧಾರಿಸಲಾಗಿದೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ನಿರ್ಮಿಸಲಾದ ಮೂಲಸೌಕರ್ಯಗಳ ಜೊತೆಗೆ ಗ್ರಾಮ ಪಂಚಾಯಿತಿಗಳು, ಮಹಿಳಾ ಸ್ವಸಹಾಯಕ ಗುಂಪುಗಳು, ತರಬೇತಿ ಪಡೆದ ಸ್ವಯಂ ಸೇವಕರು ಮತ್ತು ತಾಂತ್ರಿಕ ಸಿಬ್ಬಂದಿಗಳ ತೊಡಗಿಸಿಕೊಳ್ಳುವಿಕೆಯು ಗ್ರಾಮ ಮಟ್ಟದಲ್ಲಿ ಈ ವ್ಯವಸ್ಥೆಗಳ ದೈನಂದಿನ ಕಾರ್ಯನಿರ್ವಹಣೆಗೆ ಕೊಡುಗೆ ನೀಡುತ್ತದೆ. ಇಂತಹ ಸಹಭಾಗಿತ್ವದ ಮೂಲಕ ಸಮುದಾಯಗಳು ಗ್ರಾಮೀಣ ನೀರು ಸರಬರಾಜು ಮೂಲಸೌಕರ್ಯಗಳ ಕಾರ್ಯಾಚರಣೆ, ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯನ್ನು ಬೆಂಬಲಿಸುತ್ತಿವೆ. ಇದು ದೇಶಾದ್ಯಂತದ ಮನೆಗಳಿಗೆ ಕುಡಿಯುವ ನೀರಿನ ಸೇವೆಗಳು ನಿರಂತರವಾಗಿ ತಲುಪುವುದನ್ನು ಖಚಿತಪಡಿಸಲು ಸಹಾಯ ಮಾಡುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಬಿಎ ಅಜರುದ್ದೀನ್. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ, ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಬೆಂಗಳೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಕಾಣೆಯದವರ ಕುರಿತಂತೆ ಪ್ರಕಟಣೆ. ಅನಿಲ್ ಕುಮಾರ್ ಎಂಬ 18 ವರ್ಷದ ಯುವಕ ದೊಡ್ಡಬಳ್ಳಾಪುರ ತಾಲೂಕು ಸದಾಶಿವನಗರ ಲೇಔಟ್ನಿಂದ 21 ಏಪ್ರಿಲ್ ಕಾಣೆಯಾಗಿರುತ್ತಾನೆ. ಈತನ ಎತ್ತರ 5 ಅಡಿ 5 ಅಂಗುಲ, ಸಾಧಾರಣ ಮೈಕೊಟ್ಟು, ಗೋಧಿ ಮೈಬಣ್ಣ, ಕೋಲು ಮುಖ ಕಾಣೆಯಾಗಬೇಕಾದರೆ ಈತ ಕಪ್ಪು ಬಣ್ಣದ ಟೀಶರ್ಟ್ ಬೂದು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾನೆ. ಇನ್ನು ಗುರಿಕಾರಿ ಭಾಸ್ಕರ್ ರೆಡ್ಡಿ ಎಂಬ 35 ವರ್ಷದ ವ್ಯಕ್ತಿ ಮೇ 12 ದೊಡ್ಡಬಳ್ಳಾಪುರ ತಾಲೂಕು ಮಧುರೆ ಹೋಬಳಿಯ ಗೌಡಹಳ್ಳಿಯಿಂದ ಕಾಣೆಯಾಗಿರುತ್ತಾರೆ. ಎತ್ತರ 5 ಅಡಿ 6 ಅಂಗುಲ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ಕೋಲು ಮುಖ. ಈ ಚಹರೆಯ ವ್ಯಕ್ತಿಗಳು ಪತ್ತೆಯಾದರೆ ನಿಮ್ಮ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಕುರಿತಂತೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40

0: ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
6: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು ಲಾಂಗ್ ಜಂಪಲ್ಲೆಲ್ಲ.
5: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನು ಫಸ್ಟ್ ರ್ಯಾಂಕ್ ಬಂದೆ, ನಾನು ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
6: ಹೌದು, ಯಾರು ಕಲಿಸಿದ್ರು ನೆನಪಿಲ್ಲ, ಆದ್ರೆ ಎಲ್ರು ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
5: ದೇವ್ರದೇ ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
6: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
5: ಖಂಡಿತ ಸರಿ ಹೋಗ್ತೀಯಾ ಕಣೋ. ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ವಾರ್ತೆಗಳ ವಿವರ: ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಸಲ್ಲಿಸಿದಂತಹ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂಕೋರ್ಟ್ ತ್ರಿಸದಸ್ಯ ಪೀಠ ವಜಾಗೊಳಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಕರ್ನಾಟಕದ ಪಾಲಿಗೆ ಶುಭ ಸುದ್ದಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಜನರ ಪರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಅವರು ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ಈ ಹಿಂದಿನ ಆದೇಶದಲ್ಲೇ ಸ್ಪಷ್ಟ ಸೂಚನೆ ನೀಡಿದ್ದು, ತಮಿಳುನಾಡು ಪಾಲಿನ 177 ಟಿಎಂಸಿ ನೀರನ್ನು ಹರಿಸಬೇಕು ಎಂದು ಷರತ್ತು ವಿಧಿಸಿದೆ. ಸರ್ಕಾರ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನೊಂದೆಡೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದು, ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಿರುವ ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಜಲಾಶಯ ಯೋಜನೆಯನ್ನು ತಿರಸ್ಕರಿಸುವಂತೆ ಮನವಿ ಮಾಡಿದ್ದಾರೆ. ಇದು ಕಾವೇರಿ ನೀರಿನ ಮೇಲೆ ಅವಲಂಬಿತರಾಗಿರುವಂತಹ ಲಕ್ಷಾಂತರ ರೈತರ ಹಿತಾಸಕ್ತಿಗಳಿಗೆ ಧಕ್ಕೆ ತರಲಿದೆ.

0: ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿನ ನಾಯಕತ್ವದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಕೆಸಿ ವೇಣುಗೋಪಾಲ್ ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯ ಇಂದಿರಾಭವನದಲ್ಲಿ ಇಂದು ನಡೆದ ವರಿಷ್ಠರ ಜೊತೆಗಿನ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವರಿಷ್ಠರ ಸಭೆಯಲ್ಲಿ ವಿಧಾನ ಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ನಾಯಕತ್ವ ವಿಚಾರ ಕೇವಲ ಊಹಾಪೋಹ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಾದ್ಯಂತ 871 ಹೋಬಳಿ ಮಟ್ಟದ ನಾಡ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಇಂತಹ ಜನಸಂಪರ್ಕವಿರುವ ಕಚೇರಿಗಳಿಗೆ ಅನೇಕ ಕಡೆಗಳಲ್ಲಿ ಸ್ವಂತ ಕಟ್ಟಡಗಳಿಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಹಾಲಿ ಸ್ವಂತ ಕಟ್ಟಡಗಳು ಇಲ್ಲದೆ ಇರುವಂತಹ ಹಾಗೂ ಬಹಳ ಹಳೆಯ ಕಟ್ಟಡಗಳನ್ನು ಹೊಂದಿರುವಂತಹ ನಾಡ ಕಚೇರಿಗಳನ್ನು ಗುರುತಿಸಿ ಮೊದಲ ಹಂತದಲ್ಲಿ 94 ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇನ್ನು 56 ನಾಡ ಕಚೇರಿಗಳನ್ನು ನಿರ್ಮಿಸಲು ಇಂದು ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಈ ಮೂಲಕ ಒಟ್ಟು 150 ನಾಡ ಕಚೇರಿಗಳಿಗೆ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನಗರ ಪ್ರದೇಶಗಳಲ್ಲಿ 75 ಲಕ್ಷ ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇವುಗಳಿಂದ ಸಾರ್ವಜನಿಕರಿಗೆ ಉತ್ತಮ ಸೇವೆ ಹಾಗೂ ಸಿಬ್ಬಂದಿಗಳಿಗೆ ಸುಸಜ್ಜಿತ ಕಚೇರಿ ಒದಗಿಸುವ ಉದ್ದೇಶ ಈಡೇರಲಿದೆ ಎಂದು ಅವರು ಹೇಳಿದ್ದಾರೆ. ಕೃಷಿ ಕ್ಷೇತ್ರ ಇಂದು ಹವಾಮಾನ ವೈಪರೀತ್ಯ, ಉತ್ಪಾದನಾ ವೆಚ್ಚದ ಏರಿಕೆ, ಮಾರುಕಟ್ಟೆ ಅಸ್ಥಿರತೆ ಮತ್ತು ಕಾರ್ಮಿಕ ಸಮಸ್ಯೆಗಳು ಸೇರಿದಂತೆ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದಂತಹ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2.0 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಸವಾಲುಗಳಿಗೆ ಉತ್ತರ ಕೊಡುವ ಶಕ್ತಿ ಇಂದಿನ ತಂತ್ರಜ್ಞಾನ ಮತ್ತು ಕೃಷಿ ಸ್ಟಾರ್ಟ್ಅಪ್ಗಳಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಕೃಷಿಯನ್ನು ಕೇವಲ ಬದುಕಿನ ಮಾರ್ಗವಾಗಿ ನೋಡದೆ ಲಾಭದಾಯಕ ಉದ್ಯಮವನ್ನಾಗಿ ರೂಪಿಸುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಿಜಿಟಲ್ ಕೃಷಿ, ಡ್ರೋನ್ ತಂತ್ರಜ್ಞಾನ, ಡೇಟಾ ಆಧಾರಿತ ಬೆಳೆ ನಿರ್ವಹಣೆ, ಮೌಲ್ಯವರ್ಧನೆ ಮತ್ತು ನೇರ ಮಾರುಕಟ್ಟೆ ವ್ಯವಸ್ಥೆಗಳಿಗೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಕೃಷಿ ನವೋದ್ಯಮಗಳು ಜಿಕೆವಿಕೆ ಆವರಣದಲ್ಲಿ ಇಟ್ಟಿದ್ದಂತಹ ಸ್ಟಾಲ್ಗಳಿಗೆ ಭೇಟಿ ನೀಡಿದ ಸಚಿವರು ಮಾಹಿತಿಯನ್ನು ಪಡೆದುಕೊಂಡರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾನವ ಆನೆ ಸಂಘರ್ಷ ತಗ್ಗಿಸಲು 2,000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಿಸಲು ಸರ್ಕಾರ ಯೋಜನೆ ರೂಪಿಸಿದ್ದು, 8-10 ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿಖಂಡ್ರೆ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ 100+ ಆನೆಗಳು ಕಾಡಿಗೆ ಹೋಗದೇ ಇದ್ದು ಆನೆಗಳಿಂದ ಬೆಳೆ ಮತ್ತು ಜೀವಹಾನಿ ಆಗದಂತೆ ತಡೆಯಲು ಆನೆಧಾಮ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ರಾಷ್ಟೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮೈಸೂರು ಮತ್ತು ಬನ್ನೇರುಘಟ್ಟ ಮೃಗಾಲಯವಿದ್ದು, ಇದರ ಜೊತೆಗೆ ಹಲವು ಪ್ರಾಣಿ ಸಂಗ್ರಹಾಲಯಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ. ಹೀಗಾಗಿ ನೂತನ ಮೃಗಾಲಯ ಸ್ಥಾಪನೆ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪಡಿತ ವಿತರಣೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಪ್ರತಿ ಫಲಾನುಭವಿಗಳಿಗೆ ತಲಾ 5 ಕೆಜಿ ಅಕ್ಕಿ ನೀಡಲಾಗುತ್ತಿದ್ದು, ಇದರ ಜೊತೆಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ರಾಗಿ ಮತ್ತು ಅಕ್ಕಿ ವಿತರಿಸುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ವ್ಯವಹಾರಗಳ ಸಚಿವ ಕೆಎಚ್ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಪ್ರಕ್ರಿಯೆಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ರಾಗಿಯನ್ನು ಸ್ವಚ್ಛಗೊಳಿಸಿ ಬ್ಯಾಗಿಂಗ್ ಮಾಡಿ ವಿತರಿಸುವಲ್ಲಿ ವಿಳಂಬವಾಗಿದೆ. ಬಾಕಿ ಇರುವ ಪಡಿತರವನ್ನು ಆಯಾ ತಿಂಗಳುಗಳಿಗೆ ಸೇರಿಸಿ ಸಂಪೂರ್ಣವಾಗಿ ವಿತರಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ 6 ಕೆಜಿ ರಾಗಿ, 4 ಕೆಜಿ ಅಕ್ಕಿ ವಿತರಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಇದೇ 29-31 ಮೂರನೇ ಆವೃತ್ತಿಯ FKCCI ಗ್ಲೋಬಲ್ MSME ಕಾನ್ಕ್ಲೇವ್ 2026 ನಡೆಯಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವಾಲಯ, ರಾಜ್ಯ ಸರ್ಕಾರದ ಸಣ್ಣ ಕೈಗಾರಿಕಾ ಇಲಾಖೆಯ ಬೆಂಬಲದೊಂದಿಗೆ ಸಮ್ಮೇಳನ ಆಯೋಜನೆ ಮಾಡಲಾಗಿದ್ದು, ಪ್ರಮುಖವಾಗಿ ಎಂಜಿನಿಯರ್ ಕ್ಷೇತ್ರದ ತಯಾರಿಕೆ ಮತ್ತು ಸೇವೆಗಳನ್ನು ಕೇಂದ್ರೀಕರಿಸಲಾಗಿದೆ. FKCCI ಅಧ್ಯಕ್ಷೆ ಉಮಾರೆಡ್ಡಿ ಮಾತನಾಡಿ, ಸಣ್ಣ ಕೈಗಾರಿಕಾ ವಲಯವು ಪರಸ್ಪರ ಸಂಪರ್ಕ ಸಾಧಿಸಲು ಮತ್ತು ಸಹಕಾರ ಬೆಳೆಸಿಕೊಳ್ಳಲು ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ HD ಕೋಳಿಕಾರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕತೆ ಹಾಗೆ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
3: ಇವತ್ತು ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನತಕ್ಕಂತಹ ವಿನೂತನ ಯೋಜನೆಯನ್ನ ಭಾರತ ಸರ್ಕಾರದ ವತಿಯಿಂದ ಅನುಷ್ಠಾನ ಮಾಡ್ತಾ ಇದ್ದೀವಿ. ಕಳೆದ ಸುಮಾರು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 12 ಲಕ್ಷ ಮಣ್ಣು ಆರೋಗ್ಯ ಚೀಟಿಗಳನ್ನ ಬೆಳಗಾವಿ ಜಿಲ್ಲೆಯ ರೈತ ಬಾಂಧವರಿಗೆ ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಂದ್ರೆ ಈ ನೀರನ್ನ ಮಿತವ್ಯವಾಗಿ ಬಳಸಬೇಕು, ಅದರ ಸಲುವಾಗಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳಿ PMKSY ಯೋಜನೆಯನ್ನ ಭಾರತ ಸರ್ಕಾರ ರಾಜ್ಯ ಸರ್ಕಾರದ ಸಹಯೋಗದೊಳಗೆ 60-40 ರೇಷೋ ಒಳಗೆ ಮಾಡ್ತಾ ಇದ್ದೀವಿ.
0: ಹೈಕೋರ್ಟ್ ಪೀಠದ ಸ್ಥಾಪನೆ ರಾಜಕೀಯ ಬೇಡಿಕೆಯಲ್ಲ, ಅದು ನಮ್ಮ ಹಕ್ಕು ಎಂದು ಸಂಸದ ಬಿ ವೈ ರಾಘವೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಒತ್ತಾಯಿಸಿ ಕಳೆದ ಹಲವು ದಿನಗಳಿಂದ ಶಿವಮೊಗ್ಗ ವಕೀಲರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭೌಗೋಳಿಕ ಸವಾಲುಗಳನ್ನು ಕಡೆಗಣಿಸಿ ಮಂಗಳೂರು ಪೀಠಕ್ಕೆ ಶಿವಮೊಗ್ಗ ಸೇರಿಸುವ ಪ್ರಸ್ತಾವನೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಲಕ್ಷಾಂತರ ಜನರ ನ್ಯಾಯಪ್ರಾಪ್ತಿಯ ಹಕ್ಕಿಗಾಗಿ ಪಕ್ಷಾತೀತವಾಗಿ ಒಗ್ಗೂಡಲು ಅವರು ಕರೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಷ್ಕೃತ DPR ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ KC ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದಿರೋಣ.
5: ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು ಇವು ಡೆಂಗಿ ಜ್ವರದ ಲಕ್ಷಣಗಳು.
4: ಡೆಂಗಿ ಜ್ವರ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ.
5: ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ. ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ.

ಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥಾ ಎಂದಿದೆ ಮಹಾಭಾರತ.

0: ಸೊಗಸುಗಳಿಂದ ಸೋಮಾನೆ ಪದ ಕೇಳುತ್ತೀರಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ
2: ಬ್ರೋ? ಇದು ಹರಿದಿದೆ.
1: ಇಲ್ ಕೇಳು, ಹರಿದುಗಿರ್ತಿರೋ ಅಥವಾ ಹಳೆ ನೋಟನ್ನು
3: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
2: ವಾವ್, ಹೊಸ ನೋಟ್ ಸಿಗುತ್ತಾ?
1: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
3: ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
0: ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗದ ಆರಂಭದಲ್ಲಿ ಒಂದು ಸಂದರ್ಶನವಿದೆ. ಜಾಯಿಕಾಯಿ ಬೆಳೆಗಳಲ್ಲಿ ಏನು ಬೇಸಾಯವನ್ನು ಮಾಡ್ತಾರೆ, ಆ ಬೇಸಾಯದ ಕ್ರಮಗಳು ಹೇಗೆ ಅನ್ನೋದರ ಕುರಿತಂತೆ ಡಾಕ್ಟರ್ ಶರಣ್ಯ ಬಿ ಆರ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ಸಂದರ್ಶನ ಮಾಡಿದ್ದಾರೆ. ಆ ಸಂದರ್ಶನವನ್ನು ಈಗ ಕೇಳೋಣ.
9: ಎಲ್ಲ ಆತ್ಮೀಯ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ತೋಟಗಾರಿಕಾ ಸಾಂಬಾರ ಪದಾರ್ಥದಲ್ಲಿ ಒಂದಾದ ಜಾಯಿಕಾಯಿ ಬೇಸಾಯದ ಬಗ್ಗೆ ಇವತ್ತು ನಾವು ಮಾಹಿತಿ ಮಾಡಿಕೊಳ್ಳೋಣ. ಜಾಯಿಕಾಯಿ ಇದು ಒಂದು ಸಾಂಬಾರ ಬೆಳೆ. ಸಾಕಷ್ಟು ಜನ ಮಲೆನಾಡು, ಅರೆ ಮಲೆನಾಡು ಮತ್ತು ಕರಾವಳಿ ಈ ಪ್ರದೇಶದವರಿಗೆ ಜಾಯಿಕಾಯಿ ಅಂದರೆ ಏನು ಗೊತ್ತಿದೆ, ಅವರು ಬೆಳೀತಾರೆ. ಹಾಗೆ ಉಳಿದ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಜನ ರೈತರು ಆಸಕ್ತಿ ತಗೊಂಡು ಶ್ರಮ ವಹಿಸಿ ತಮ್ಮ ಹೊಲದಲ್ಲಿ ತಮ್ಮ ತೋಟದಲ್ಲಿ ಬೆಳೀತಾ ಇದ್ದಾರೆ. ಹಾಗಾಗಿ ಈ ಜಾಯಿಕಾಯಿ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಬೇಡಿಕೆ ಉಂಟು. ಸಾಂಬಾರ ಪದಾರ್ಥದಲ್ಲಿ ಇದು ಬಳಸಲೇಬೇಕಾಗುತ್ತೆ. ಹಾಗಾಗಿ ಏನು ಜಾಯಿಕಾಯಿ, ಹೇಗೆ ಬೆಳೆಸಬೇಕು, ಹೇಗೆ ಬೆಳೆಸೋದು, ಜಾಯಿಕಾಯಿದಲ್ಲಿ ಯಾವ್ಯಾವ ತಳಿ ಇದ್ದಾವೆ, ಯಾವ್ಯಾವ ಮಣ್ಣಲ್ಲಿ ಇದು ಬೆಳಿಬೋದು, ಮಳೆ ನೀರು ಮತ್ತು ನೀರಿನ ಪ್ರಮಾಣ ಎಷ್ಟು ಬೇಕಾಗುತ್ತೆ, ಇದರ ನಿರ್ವಹಣೆ ಹೆಂಗೆ ಮಾಡ್ಬೋದು, ಇದರ ತಳಿಗಳು ಯಾವ್ಯಾವುದು, ಒಂದೊಂದಾಗಿ ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ರೇಷ್ಮೆ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ಶರಣ್ಯಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶರಣ್ಯ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
10: ನಮಸ್ಕಾರ. ನಮಸ್ಕಾರ ಸರ್.
9: ಇವತ್ತು ನಮ್ಮ ರೈತರಿಗೆ ಜಾಯಿಕಾಯಿ ಬೆಳೆ ಬಗ್ಗೆ ತಿಳಿಸ್ಬೇಕು. ಜಾಯಿಕಾಯಿ ಅಂದರೆ ಹೇಳಿ ಕೆಲವು ಜನ ನೋಡಿರೋದಿಲ್ಲ, ಯಾವ ಥರ ಅದು ಇರುತ್ತೆ ಮತ್ತು ಅದರ ಒಂದೊಂದು ತಳಿ ಬಗ್ಗೆ ಮತ್ತು ಜಾಯಿಕಾಯಿಗೆ ಯಾವ ಥರ ಸಾಂಬಾರ ಪದಾರ್ಥದಲ್ಲಿ ಮಹತ್ವವಿದೆ, ಎಷ್ಟು ಇದನ್ನು ನಮ್ಮ ದೇಶದಲ್ಲಿ ಈಗಾಗಲೇ ಇದ್ರ ಬಗ್ಗೆ ಗೊತ್ತಿದೆ, ಒಂದೊಂದಾಗಿ ಹೇಳಿ ಡಾಕ್ಟರ್ ಶರಣ್ಯವರೇ.
10: ಇದು ಜಾಯಿಕಾಯಿ ಕೂಡ ಒಂದು ಪ್ರಮುಖವಾದ ಮಸಾಲೆ ಬೆಳೆ. ಹಾಗೆ ಸಂಸ್ಕೃತದಲ್ಲಿ ಒಂದು ಲೈನ್ ಇದೆ, ಜಾಯಿಫಲಂ ಸ್ವಾಸ್ಥ್ಯಂ ಸಮೃದ್ಧಿಂ ಚ ದದಾತಿ ಅಂತ. ಅಂತ ಅಂದರೆ ಜಾಯಿಕಾಯಿ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಎರಡೂ ವೃದ್ಧಿಸುತ್ತೆ ಅಂತ ಹೇಳಿಬಿಟ್ಟು, ಈ ಬೆಳೆಯನ್ನು ನಾವು ವೈಜ್ಞಾನಿಕವಾಗಿ ಮಿರಿಸ್ಟಿಕಾ ಫ್ರಾಗ್ರೆನ್ಸ್ ಅಂತ ಕರಿತೀವಿ. ಮಿರಿಸ್ಟಿಕೇಸಿಯ ಕುಟುಂಬಕ್ಕೆ ಸೇರಿರುವಂತಹ ಬೆಳೆ. ಇದರ ಉಗಮಸ್ಥಾನ ಇಂಡೋನೇಷ್ಯಾ. ಹಾಗೆ ಭಾರತದಲ್ಲಿ ಇದನ್ನು ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯಗಳಲ್ಲಿ ಬೆಳೀತಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಜಾಸ್ತಿ ಈ ಬೆಳೆಯನ್ನು ನಾವು ನೋಡಬಹುದು. ಒಂದೇ ಮರದಲ್ಲಿ ಎರಡು ರೀತಿಯ ಮಸಾಲೆ ಪದಾರ್ಥ ನಮಗೆ ಸಿಗುತ್ತೆ, ಒಂದು ಜಾಯಿಕಾಯಿ ಮತ್ತೊಂದು ಜಾಯಿ ಪತ್ರೆ. ಹಾಗೆ ಇದರಲ್ಲಿರುವಂತಹ ಹಣ್ಣಿನ ಹೊರಗಡೆ ಇರುವಂತಹ ಸಿಪ್ಪೆ, ಅದನ್ನು ಕೂಡ ನಾವು ಉಪ್ಪಿನಕಾಯಿ ಮಾಡೋದಕ್ಕೆ, ಜಾಮ್ ಮಾಡೋದಕ್ಕೆ, ಜೆಲ್ಲಿ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಹಾಗೆ ಇದು ಜೀರ್ಣಕ್ರಿಯೆ ಉತ್ತೇಜನ ಮಾಡೋದರಲ್ಲೂ ಕೂಡ ಸಹಾಯಕಾರಿಯಾಗಿದೆ. ಇದನ್ನು ಅಡುಗೆಯಲ್ಲಿ ಸುವಾಸನೆಯ ಒಂದು ವಸ್ತುವನ್ನಾಗಿ ಉಪಯೋಗ ಮಾಡಲಾಗತ್ತೆ. ಹಾಗೆ ಇದರ ಒಂದು ಎಲ್ಲೆಲ್ಲಿ ನಾವು ಈ ಬೆಳೆಯನ್ನು ಎಷ್ಟು ವಿಸ್ತೀರ್ಣದಲ್ಲಿ ನಾವು ಬೆಳೀತಾ ಇದ್ದೀವಿ ಪ್ರಸ್ತುತವಾಗಿ ಅಂತ ಅಂದರೆ ಬಹಳ ಕಡಿಮೆ ಜಾಗದಲ್ಲಿ ನಾವು ಇದನ್ನು ಬೆಳೀತಾ ಇದ್ದೀವಿ. ಕೇವಲ 26,000 ಹೆಕ್ಟರ್ ಪ್ರದೇಶ ಇದೆ ನಮ್ಮ ಭಾರತದಲ್ಲಿ. ಅದರಿಂದ ಉತ್ಪಾದನೆ

0: ಸಾವಿರ ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ. ಹಾಗೆ ಒಂದು ಹೆಕ್ಟರ್ಗೆ ಸರಾಸರಿ ಉತ್ಪಾದಕತೆ ಬಂದ್ಬಿಟ್ಟು ಒಂದು 760 ಕೆಜಿ ಅಷ್ಟು ಇರುತ್ತೆ. ಹಾಗೆ ರಫ್ತಿನ ವಿಚಾರಕ್ಕೆ ಬಂದರೆ ಒಂದು $4.7 billion ಮೌಲ್ಯದ ಜಾಯಿಕಾಯಿಯನ್ನು ನಾವು ರಫ್ತು ಕೂಡ ಮಾಡ್ತಾ ಇದ್ದೀವಿ. ಆದರೆ ಅದರ ಜೊತೆಗೆ $5.8 million ಮೌಲ್ಯದ ಜಾಯಿಕಾಯಿನ ನಾವು ಶ್ರೀಲಂಕಾ ಮತ್ತು ಇಂಡೋನೇಷ್ಯಾ ದೇಶದಿಂದ ಆಮದು ಕೂಡ ಮಾಡ್ಕೊಳ್ತಾ ಇದ್ದೀವಿ. ಭಾರತದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ವಿಶ್ವಶ್ರೀ ಮತ್ತು ಕೇರಳಶ್ರೀ ಅಂತ ಹೇಳಿ ಎರಡು ತಳಿಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಹಾಗೆ ಬೇರೆ ತಳಿಗಳಿಗೆ ಬಂದರೆ ಕೊಂಕಣ್ ಸ್ವಾದ್, ಕೊಂಕಣ್ ಸುಗಂಧ ಮತ್ತು ಕೊಂಕಣ್ ಶ್ರೀಮಂತಿ ಅಂತ ಹೇಳಿ ಬೇರೆ ತಳಿಗಳು ಕೂಡ ನಾವು ನೋಡಬಹುದು.
1: ಹಾಗಾಗಿ ಇವತ್ತು ಜಾಯಿಕಾಯಿ ಬೆಳೆ ಬೇಸಾಯದ ಬಗ್ಗೆ ರೈತರು ಆಸಕ್ತಿ ತಗೋಬೇಕು, ಇದರಿಂದ ಲಾಭ ಇದೆ ಅಂತ. ಮಾರ್ಕೆಟಲ್ಲಿ ಇದಕ್ಕೆ 1 kg ಸಾಮಾನ್ಯವಾಗಿ ಈಗ ಸದ್ಯ ಅಂದರೆ ನಮ್ಮಲ್ಲಿ ಆರ್ಗನೈಸ್ಡ್ ಮಾರ್ಕೆಟ್ ಇಲ್ಲ, ಸ್ಥಿರವಾದ ಇದಕ್ಕೆ ಒಂದು ಮಾರ್ಕೆಟ್ ಇಲ್ಲ. ಈಗ ಅಡಿಕೆ, ಏಲಕ್ಕಿ ಮತ್ತು ಕಾಳುಮೆಣಸು ಇದಕ್ಕೆ ವರ್ಗೀಕರಿಸಿದ ಮಾರುಕಟ್ಟೆ ಇದೆ, ಇದಕ್ಕೆ ಆ ಥರ ಮಾರ್ಕೆಟ್ ಇಲ್ಲ ಇನ್ನು. ಮುಂಬರುವ ದಿನಗಳಲ್ಲಿ ನಮ್ಮ ರೈತರು ಸಾಕಷ್ಟು ಕಾಳಜಿ ತಗೊಂಡು ದೊಡ್ಡ ಪ್ರಮಾಣದ ಬೆಳೆಯನ್ನು ಬೆಳೆದಾಗ ಇದಕ್ಕೆ ಆ ಥರ ಒಂದು ಮಾರ್ಕೆಟ್ ನಾವು ಮಾಡ್ಬೋದು. ಈಗ ಸದ್ಯ ಯಾವ ಥರ ಇದೆ ಡಾಕ್ಟರ್?
0: ಸದ್ಯಕ್ಕೆ ಹೇಳಬೇಕು ಅಂದರೆ ಸರ್, ಇದೊಂದು 1000 to 1200 ರೂಪಾಯಿಗೆ 1 kg ಜಾಯಿಕಾಯಿ. ಅದೇ ರೀತಿ ಜಾಯಿ ಪತ್ರೆಗೆ ಬಂದರೆ 700 to 800 ರೂಪಾಯಿ.
1: ಪತ್ರೆಯಿಂದ ಎಲೆನಾ?
0: ಅಲ್ಲ, ಜಾಯಿಕಾಯಿ ಹೊರಗಡೆ ಒಂದು ಕೆಂಪು ಕಲರ್ ಇಂದು ಒಂದು ಪದರ ಇರುತ್ತೆ, ಜಾಯಿ ಕಾಯಿ ಅಂತ ಏನ್ ಹೇಳ್ತೀವಿ, ಅದು ಸ್ವಲ್ಪ ಕಪ್ಪು ಮತ್ತೆ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ, ಅದ್ರ ಮೇಲ್ಗಡೆ ಒಂದು ಲೇಯರ್ ಇರುತ್ತೆ ಜಾಯಿ ಪತ್ರೆ. ಅದನ್ನೆಲ್ಲ ನಾವು ಅಡುಗೆಲ್ಲೆಲ್ಲ ನೋಡಬಹುದು, ಬಿರಿಯಾನಿ, ಪಲಾವು, ಅದರಲ್ಲೆಲ್ಲ ನಾವು ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ, ಜಾಯಿ ಕಾಯಿ ಮತ್ತು ಜಾಯಿ ಪತ್ರೆ ಎರಡನ್ನು ಕೂಡ. ಅದೇ ಹೊರಗಡೆ ಹಣ್ಣು ನೀವು ನೋಡಿದಾಗ, ಹಣ್ಣು ಕೊಯ್ಲು ಮಾಡ್ಬೇಕಾದ್ರೆ ಹಣ್ಣು ಒಡೆದಿರತ್ತೆ, ಒಳಗಡೆ ನಮಗೆ ಜಾಯಿಕಾಯಿ ಬೀಜ ಮತ್ತೆ ಜಾಯಿ ಪತ್ರೆ ಸಿಗುವಂತದ್ದು, ಅದೇ ಹೊರಗಡೆ ಒಡೆದಿರತ್ತಲ್ಲ ಹಣ್ಣು, ಆ ಹಣ್ಣಿಂದ ಕೂಡ ನಾವು ಉಪ್ಪಿನಕಾಯಿ ಜಾಮ್ ಮಾಡಬಹುದು, ಹಾಗೆ ಜೆಲ್ಲಿ ಕೂಡ ಮಾಡಬಹುದು.
1: ಈಗ ಈ ಜಾಯಿಕಾಯಿನ ಸಾಂಬಾರ್ ಪದಾರ್ಥದಲ್ಲಿ ಯಾವ ಪ್ರಮಾಣದಲ್ಲಿ ಉಪಯೋಗ ಆಗ್ತಾ ಇದೆ, ಹೇಗೆ ನಾವು ಇದನ್ನ ನೋಡಬಹುದು?
0: ಮಸಾಲೆಗಳಲ್ಲೇ ಇದನ್ನ ಜಾಸ್ತಿ ಉಪಯೋಗ, ಮಸಾಲೆ ಪುಡಿಗಳಲ್ಲಿ ಜಾಸ್ತಿ ಉಪಯೋಗ
1: ಅಂದ್ರೆ ಈಗ ಬೇರೆ ವಸ್ತುಗಳನ್ನು ಹಾಕಿದಾಗ ಇದನ್ನು ಕೂಡ ಸೇರಿಸ್ತಾರೆ,
0: ಇದನ್ನು ಕೂಡ ಅದೇ ಗರಂ ಮಸಾಲದಲ್ಲಿ ನಾವು ಬೇರೆ ಎಲ್ಲ ಮಸಾಲಾ ಪದಾರ್ಥ ಸೇರಿಸಿದಾಗೇನೆ ಇದನ್ನು ಕೂಡ ಸೇರಿಸುವಂತ ಪದ್ಧತಿ ಇದೆ.
1: ಇದು ಬೆಳಿಬಹುದು ಹಾಗಿದ್ರೆ ನಮ್ಮ ರೈತರು?
0: ಹೌದು, ಅಂದ್ರೆ ಇವಾಗ ಅದಕ್ಕೆ ಸೂಕ್ತವಾದ ಮಣ್ಣು ಅಂತ ಅಂದ್ರೆ ಈಗ ಮರಳುಗೋಡು ಮಣ್ಣು ಅಥವಾ ನಮ್ಮ ಜಂಬಿಟ್ಟಿಗೆ ಮಣ್ಣು, ಆ ತರ ಮಣ್ಣುಗಳಲ್ಲಿ ನಾವು ಸುಲಭವಾಗಿ ಬೆಳಿಬಹುದು. ಹಾಗೆ ಈ ಜೌಗು ಪ್ರದೇಶಗಳು ಅಷ್ಟು ಈ ಬೆಳೆಗೆ ಸೂಕ್ತ ಆಗಿರೋದಿಲ್ಲ. ಯಾವುದು ಪ್ರದೇಶ 1300 meters ಸಮುದ್ರ ಮಟ್ಟದಿಂದ ಎತ್ತರ ಇದ್ದು 1500 to 3000 mm ಮಳೆ ಬಿದ್ದರೆ ಅಂಥ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಈ ಬೆಳೆಯನ್ನು ಬೆಳಿಬಹುದು. ಆದರೆ ಈ ಬೆಳೆಯ ಡಯೋಶಿಯಸ್ ಅಂತ ಹೇಳ್ತೀವಿ ನಾವು, ಅಂತ ಅಂದರೆ ಗಂಡು ಹೂವು ಬಿಡುವಂತಹ ಗಿಡ, ಹೆಣ್ಣು ಹೂವು ಬಿಡುವಂತಹ ಗಿಡ ಬೇರೆ ಬೇರೆ ಆಗಿರುತ್ತೆ.
1: ಇದು ಹೇಗೆ ಗೊತ್ತಾಗುತ್ತೆ?
0: ಇದು ಅಂದ್ರೆ ನಾವು ಇದರಲ್ಲಿ ಕಸಿ ವಿಧಾನ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಯಾಕೆ ಅಂತಂದ್ರೆ ಈಗ ನಾವು ಕಸಿ ಮಾಡಿರುವ ಗಿಡದಲ್ಲಿ ಏನ್ ಚಿಗುರಿರುತ್ತೆ ಅದನ್ನ ನಾವು ಹೆಣ್ಣು ಹೂವು ಎಲ್ಲಿ ಬಿಡುತ್ತೋ ಆ ಗಿಡದಿಂದನೇ ನಾವು ತಂದು ಕಸಿ ಮಾಡೋದ್ರಿಂದ ನಮಗೆ ಅದು ಹೆಣ್ಣು ಗಿಡ ಅಂತ ಹೇಳಿ ಗೊತ್ತಾಗತ್ತೆ. ಅದೇ ನಾವು ಬೀಜದಿಂದನೇ ತಯಾರಿಸಿದ ಗಿಡಗಳನ್ನ ನಾಟಿ ಮಾಡಿದಲ್ಲಿ ಅದು ಹೂ ಬಿಡುವವರೆಗೂ ಅದು ಗಂಡು ಗಿಡನ ಅಥವಾ ಹೆಣ್ಣು ಗಿಡನ ಅಂತ ಹೇಳಿ ಗೊತ್ತಾಗೋದಕ್ಕೆ ಸಾಧ್ಯ ಇರೋದಿಲ್ಲ. ಆದ್ದರಿಂದ ಏನ್ ಹೇಳ್ತೀವಿ ನಾವು, ಈ ಕಸಿ ಮಾಡಿರುವ ಗಿಡಗಳಲ್ಲೂ ಕೂಡ 20 ಹೆಣ್ಣು ಗಿಡಗಳಿಗೆ 1 ಗಂಡು ಗಿಡನ ನಾಟಿ ಮಾಡುವುದು ಬಹಳ ಅತ್ಯವಶ್ಯಕ. 20 ಹೆಣ್ಣು ಅಂದ್ರೆ 1:20 ಅಂತ ಹೇಳ್ತೀವಿ, 1 ಗಂಡು ಗಿಡಕ್ಕೆ 20 ಹೆಣ್ಣು ಗಿಡಗಳು ಭೂಮಿಯಲ್ಲಿ ಇದ್ದಾಗ ನಾವು ಆದ ಇಳುವರಿನ ಜಾಸ್ತಿ ಪಡ್ಕೊಳ್ಳೋದಕ್ಕೆ ಸಾಧ್ಯ
1: ಮಾಡಬಹುದು. ಈಗ ಡಾಕ್ಟರ್ ಶರಣೆ ಅವರೇ, ಒಂದು ಜಾಯಿಕಾಯಿ ಗಿಡನ ನಾವು ನೆಟ್ವಿ ಅಂತ ಇಟ್ಕೊಳ್ರಿ, ಅದು ಯಾವ ಹಂತದಲ್ಲಿ ಅದು ತನ್ನ ಪೈರನ್ನು ಕೊಡಲಿಕ್ಕೆ, ಬೆಳೆನ ಕೊಡಲಿಕ್ಕೆ ಶುರು ಮಾಡುತ್ತೆ, ಮತ್ತು ಎಷ್ಟು ಎತ್ತರ ಅದು ಹೋಗುತ್ತೆ, ಯಾವ ಥರ ಗಾತ್ರ ಇರುತ್ತೆ?
0: ಇವಾಗ ನಾವು ಬೀಜದಿಂದ ಮಾಡಿರುವಂತಹ ಗಿಡಗಳಾದರೆ ಅದು ಬಹಳಷ್ಟು ಎತ್ತರ ಬೆಳ್ಕೊಂಡ್ಬಿಡುತ್ತೆ, ಆವಾಗ ನಮಗೆ ಅದನ್ನು ಕೊಯ್ಲು ಮಾಡೋದಕ್ಕೂ ಕಷ್ಟ ಆಗುತ್ತೆ. ನಾವು ಏನು ಬಿದ್ದಿರುತ್ತೋ ಅದನ್ನು ಆರಿಸ್ಕೊಂಡು ನಾವು ಅದನ್ನು ಸಂಸ್ಕರಣೆ ಮಾಡ್ಕೋಬೇಕಾಗತ್ತೆ. ಅದೇ ನಾವು ಹಾಗೆ ಬೀಜದಿಂದ ಮಾಡಿರುವ ಗಿಡ 7 to 8 years ಬೇಕಾಗತ್ತೆ ನಮಗೆ ಹೂ ಬಿಡೋದಕ್ಕೆ. ಅದೇ ಕಸಿ ಮಾಡಿದ ಗಿಡಗಳು ನಮಗೆ ಕೈಗೆಟುಕುವಂತಹ ಎತ್ತರದಲ್ಲೇನೆ ಇರುತ್ತೆ, ಹಾಗೆ 3 to 4 years ಅದು ಹೂ ಬಿಡೋದಕ್ಕೆ ಶುರು ಆಗತ್ತೆ. ಆದರೆ ನಮಗೆ ಪೂರ್ಣ ಪ್ರಮಾಣದ ಇಳುವರಿ ನಾವು ಬೇಕು ಅಂತ ಅಂದರೆ 8-10 ವರ್ಷ.

0: ವರ್ಷ ಓಕೆ, ಪೂರ್ಣ ಪ್ರಮಾಣದ ಇಳುವರಿಯನ್ನು ನಾವು
1: ಗಿಡದಿಂದ. ಆ ಮರ 10 ವರ್ಷದ ಮರ,
0: 10 ವರ್ಷದ ಮರ ಅಂದ್ರೆ ಇವಾಗ ಕಸಿ ಮಾಡಿದ್ದು ಅಂತ ಅಂದ್ರೆ ಅದು ಜಾಸ್ತಿ ಹೈಟ್ ಹೋಗಲ್ಲ, ನಾವು ಎಷ್ಟು ಒಂದು ನಮ್ ಕೈಗೆಟುಕುವಂತಹ ಹೈಟ್ ಅಲ್ಲೇನೆ ಇರುತ್ತೆ,
1: ಇಟ್ಕೊಳ್ಳಬಹುದು,
0: ಇಟ್ಕೋಬಹುದು,
1: ಎತ್ತರ ಹೋಗದಿದ್ದಂಗೆ ಮಾಡ್ಕೋಬಹುದು,
0: ಮಾಡ್ಕೋಬಹುದು, ಅದನ್ನ ರೆಂಬೆ ಕೊಂಬೆಗಳನ್ನೆಲ್ಲ ಸ್ವಲ್ಪ ಸವರಿ ಮಾಡ್ಕೋಬಹುದು. ಬಟ್ ಆದ್ರೆ ಈ ಬೀಜದಿಂದ ಮಾಡಿರುವಂತದ್ದು ಬಹಳಷ್ಟು ಹೈಟ್ ಹೋಗುತ್ತೆ, 7-8 ಮೀಟರ್ ಗಿಂತ ಜಾಸ್ತಿ ಹೈಟ್ ಹೋಗುತ್ತೆ,
1: ದೊಡ್ಡ ಮರನೇ
0: ಆಗ್ಬಿಡತ್ತೆ. ಅದರಿಂದ ನಾವು ಬಿದ್ದಿರೋಂತ ಕಾಯಿಗಳನ್ನ ಆರಿಸಿಕೊಂಡು ಸಂಸ್ಕರಣೆ
1: ಮಾಡ್ಕೋಬೇಕು.
0: ಹೌದು,
1: ಅದು ಸಾಹಸ ಪಡಬೇಕಾಗುತ್ತೆ.
0: ಹೌದು.
1: ಈಗ ಇದ್ರ ತಳಿ ಬಗ್ಗೆ ಹೇಳ್ಬಿಡಿ, ಯಾವ ತಳಿ ಹೇಳಿದ್ರಿ, ಮತ್ತೆ ಇದು ಎಲ್ಲಿ ನಮ್ಗೆ ಈಗ ಹೊಸದಾಗಿ ಇದನ್ನ ನಾಟಿ ಮಾಡ್ಬೇಕಂದ್ರೆ ಹೆಂಗೆ ಇದರದ್ದು?
0: ನಾಟಿ ಮಾಡ್ಬೇಕಂತ ಅಂದ್ರೆ ಇದನ್ನ ಗುಣಿಗಳನ್ನ ನಾವು ಮಾಡ್ಕೋಬೇಕಾಗತ್ತೆ.
1: ಸಸಿ ಎಲ್ಲಿ ಸಿಗುತ್ತೆ?
0: ಸಸಿ ಇದನ್ನ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ತೋಟಗಾರಿಕಾ ವಿಶ್ವವಿದ್ಯಾಲಯ, ತೋಟಗಾರಿಕೆ ಇಲಾಖೆಗಳಲ್ಲಿ ಕೂಡ ಸಿಗತ್ತೆ, ಲಭ್ಯ ಇರುತ್ತೆ. ಒಂದು ಇದು ಸ್ವಲ್ಪ ಕಸಿ ಮಾಡಿರುವ ಗಿಡ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರೈಸ್ ರೇಟ್ ಇರುತ್ತೆ ಮಾರುಕಟ್ಟೆಯಲ್ಲಿ, 100-150
1: ಒಂದು ಗಿಡಕ್ಕೆ,
0: 200 ರೂಪಾಯಿ. ಅದು ನಾವು ಯಾವ ನರ್ಸರಿಗೆ ಹೋಗ್ತೀವೋ ಅನ್ನೋದ್ರ ಮೇಲೆ ಆ ದರ ನಿರ್ಣಯ ಆಗುತ್ತೆ. ಆ ಒಂದು ರೇಂಜ್ ಅಲ್ಲಿ
1: ನೀವು ನಿಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೂ
0: ಮಾಡಿರ್ತೀವಿ.
1: ಈ ಜಿಕೆವಿಕೆಲ್ಲೂ, ಹೆಸರುಘಟ್ಟ, ಮತ್ತೆ ನಿಮ್ಮ ಚಿಂತಾಮಣಿಯಲ್ಲೂ ಕೂಡ ಇದ್ರದ್ದು.
0: ಚಿಂತಾಮಣಿಯಲ್ಲಿ ಬೆಳೆ ಬೆಳೆಯೋದಕ್ಕೆ ಅಷ್ಟು ಸೂಕ್ತವಾಗಿಲ್ಲದೆ ಇರೋ ಕಾರಣ. ಹೌದು, ಆದ್ರಿಂದ ಬೆಂಗಳೂರಲ್ಲಿ ಸಿಗತ್ತೆ,
1: ನಿಮ್ಮ ಇದರಲ್ಲಿ ಸಿಗತ್ತೆ.
0: ಹೌದು,
1: ತಳಿಗಳು ಮತ್ತೆ ಗ್ರಾಫ್ಟ್ ಮಾಡಿದ ಗಿಡಗಳು ಸಿಗ್ತವೆ.
0: ಹೌದು.
1: ಆಯ್ತು, ತುಂಬಾ ಸಂತೋಷ. ಈಗ ಇದರ ಯಾವ ಅಂತರದ ಬೆಳೆಯಾಗಿ ಬಳಸಬಹುದು, ಮತ್ತೆ ಇದಕ್ಕೆ ಯಾವ ಅಂತರದಲ್ಲಿ ಗಿಡವನ್ನು ನಾವು ನೆಡಬೇಕಾಗತ್ತೆ?
0: ಇದನ್ನ ನಾವು 8x8 ಮೀಟರ್ ಅಂದ್ರೆ ಸಾಲಿನಿಂದ ಸಾಲು, ಗಿಡದಿಂದ ಗಿಡದ ಅಂತರ 1-8 ಮೀಟರ್ ಇದ್ರೆ ಬಹಳ ಸೂಕ್ತ ಆಗತ್ತೆ. ಹಾಗೆ ಇದನ್ನ ಯಾವಾಗ್ಲೂ ಜೂನ್ ಮತ್ತು ಜುಲೈ.
1: ಈಗ ತಾವು ಹೇಳ್ತಾ ಇದ್ದೀರಿ, ಅದು ಈಗ ಮಾವಿನ ಬೇಸಾಯ ಏನ್ ಮಾಡ್ತೇವಲ್ಲ, ಆ ತರ ಅಂತರದಲ್ಲಿ ಇರಬೇಕು.
0: ಹೌದು ಹೌದು, ಯಾಕೆಂದ್ರೆ ಅದು ಹರಡ್ಕೊಳ್ಳುವಂತಹ ಗಿಡ, ಎತ್ತರ ಬೆಳಿದೆ ಇದ್ರು ಹರಡ್ಕೊಳ್ಳುತ್ತೆ.
1: ಒಂದು ಮರದ ಎಲೆಗಳು ಇನ್ನೊಂದು ಮರ ಅಥವಾ ಟೊಂಗೆಗಳು ತಾಗದೆ
0: ಇರೋ ತರ ಅದನ್ನ ಇವಾಗ ಅಡಿಕೆ ಮತ್ತು ತೆಂಗಲ್ಲಿ ಇದನ್ನ ಸಾಮಾನ್ಯವಾಗಿ ಮಿಶ್ರ ಬೆಳೆಯಾಗಿ ಆಲ್ರೆಡಿ ಬೆಳೀತಾ ಇದೀವಿ. ನಾವೀಗ ಜಾಯಿಕಾಯಿನ ಮಾತ್ರ ಬೆಳಿಬೇಕು ಅಂತ ಇದ್ರೆ ಯಾವ್ದಾದ್ರು ಹಾಲ್ವಾಣದ ಮರ ಅಥವಾ ಬಾಗೆ ಮರ ಅಥವಾ ಈ ಬಾಳೆ ಮರ ಯಾವುದನ್ನಾದ್ರೂ ಗಿಡ ನೆಟ್ಟಾಗ ಸ್ವಲ್ಪ ದಿನದ ಮಟ್ಟಿಗೆ ಅದಕ್ಕೆ ನೆರಳು ಕೊಡೋದಕ್ಕೋಸ್ಕರ ಆ ಗಿಡಗಳ ಜೊತೆಗೆ
1: ಕೂಡ. ಈಗ ನಾವು ಮಾವಿನ ಗಿಡ ಪಕ್ಕದಲ್ಲಿ ಅಥವಾ ದಾಲ್ಚಿನ ಗಿಡದ ಪಕ್ಕದಲ್ಲಿ ಅಥವಾ ಗೇರು ಮರದ ಪಕ್ಕದಲ್ಲಿ ಇದು ನೋಡಕ್ಕೆ ಸಾಧ್ಯತೆ ಉಂಟಾ?
0: ಗೇರು ಮರ ಅಂತ ಬಂದ್ರೆ ಅದನ್ನು ರೆಂಬೆ ಕೊಂಬೆಗಳು ಹರಡ್ಕೊಂಡಿರುತ್ತೆ
1: ಇದ್ರ ಹಾಗೆ.
0: ಹಾಗೆ
1: ಇದ್ರಷ್ಟೇ ಬೇಕಾಗತ್ತೆ.
0: ಆದ್ರೆ ಇವಾಗ ನಾವು ತೆಂಗು ಮತ್ತೆ ಅಡಿಕೆ ನೋಡಿದ್ರೆ 4 ಅಡಿಕೆ ಗಿಡದ ಮಧ್ಯದಲ್ಲಿ ನಾವು ಒಂದು ಜಾಯಿಕಾಯಿ ಗಿಡನ ಹಾಕೊಳ್ಳುವಂತಹ ಸಾಧ್ಯತೆ ಇರುತ್ತೆ.
1: ಅಂದ್ರೆ ನೀವು ಈ ಎಲೆಗಳು ತಾಗೋ ಪ್ರಶ್ನೆನೇ ಇರೋದಿಲ್ಲ.
0: ಹೌದು,
1: ಅದು ನೇರವಾಗಿ ಹೋಗಿರುತ್ತೆ ಅಡಿಕೆ ಮರ.
0: ಹೌದು ಸರ್.
1: ಆದ್ರೆ ಮತ್ತೀಗ ಈ ಅಂತರ ಬೇಸಾಯ ಮಾಡಿದಾಗ ಈಗ ತೆಂಗಿನ ಮಧ್ಯದಲ್ಲಿ, ಅಡಿಕೆ ಮಧ್ಯದಲ್ಲಿ, ಈ ಒಂದು ದಾಲ್ಚಿನ ಗಿಡ ಹಾಕಿದಾಗ ಅಥವಾ ಈ ಜಾಯಿಕಾಯಿ ಗಿಡ ಹಾಕಿದಾಗ ಅದರದ್ದು ಫಲವತ್ತತೆ ಏನು ಎಲ್ಲ ಹೀರ್ಕೊಳ್ಳಲೇನು
0: ಫಲವತ್ತತೆ? ಇದಕ್ಕೆ ನಾವು ಬೇರೆ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಹಾಗೂ ಕೊಟ್ಟಿಗೆ ಗೊಬ್ಬರಗಳನ್ನು ಕೊಡುವುದು ಬಹಳ ಅವಶ್ಯಕತೆ ಇದೆ.
1: ಜಾಯಿಕಾಯಿಗೆ
0: ಇದರಲ್ಲೂ ಕೂಡ ಒಂದು ವರ್ಷಕ್ಕೆ ಒಂದ್ಸಲ 25 ಕೆಜಿ ಕೊಟ್ಟಿಗೆ ಗೊಬ್ಬರ, ಹಾಗೆ 500 ಗ್ರಾಂ ಸಾರಜನಕ, 200 ಗ್ರಾಮ್ ರಂಜಕ, ಹಾಗೆ 1 ಕೆಜಿ ಪೊಟ್ಯಾಶ್ ವರ್ಷಕ್ಕೆ 2 ಬಾರಿ, ಅಂದ್ರೆ ಈಗವಾಗ ನಾನು ಹೇಳಿರೋದ್ರಲ್ಲಿ ಅರ್ಧ ಭಾಗ ಮಾಡಿ ಒಂದನ್ನ ಮೇ ಜೂನ್ ತಿಂಗಳಲ್ಲಿ, ಮತ್ತೊಂದ್ಸಲ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ 2 ಸಲ ಕೊಡುವಂತದ್ದನ್ನ ಮಾಡಿದ್ರೆ ಗಿಡಗಳು ಇಳುವರಿ ಚೆನ್ನಾಗಿ ಬರುತ್ತೆ.
1: ಆದ್ರೆ ಇದು ಏನು ಅಡಿಕೆ ಮರಕ್ಕಾಗ್ಲಿ ತೆಂಗಿನ ಮರಕ್ಕಾಗ್ಲಿ ಪೈಪೋಟಿ
0: ಕೊಡೋದಿಲ್ಲ,
1: ನೀವು ಬೆಳೆಸಬಹುದು. ಸಾಕಷ್ಟು ಜನ ನಮ್ಮ ರೈತರು ಈಗಾಗಲೇ ಇದು ಅಡಿಕೆ ತೋಟದಲ್ಲಿ, ತೆಂಗಿನ ತೋಟದಲ್ಲಿ ಬಾಳೆ ಗಿಡಗಳನ್ನ ಬೆಳೆಸ್ತಾ ಇದ್ರು, ಬಾಳೆ ಅದಕ್ಕೆ ಪೈಪೋಟಿ ಕೊಡ್ತಾ ಇರಲಿಲ್ಲ, ಅದು ಸಪೋರ್ಟೇ ಕೊಡ್ತಾ ಇತ್ತು.
0: ಹೌದು,
1: ಸೊ ಇದು ಕೂಡ ಸಪೋರ್ಟ್ ಕೊಡಲ್ಲ ಆದ್ರೆ ತ್ರಾಸ ಕೊಡೋದಿಲ್ಲ.
0: ಹೌದು, ಯಾಕೆಂದ್ರೆ ಅಂತರ ಜಾಸ್ತಿ ಇರುತ್ತೆ, ಗಿಡದಿಂದ ಗಿಡವಿರುವಂತ ಅಂತರ ಜಾಸ್ತಿ ಇರುತ್ತೆ. ಈಗ ನಾವು ಅಡಕೆ ಮರದ ಪಕ್ಕನೆ ತಗೊಂಡೋಗಿ ಅದನ್ನ ನೆಡ್ತಾ ಇಲ್ಲ, ಸ್ವಲ್ಪ ಅದ್ರ ಮಧ್ಯ ಏನು ಜಾಗ ಬಿಟ್ಟು ನೆಡ್ತಾ ಇರೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳು ಆಗುದಿಲ್ಲ.
1: ಅದು ನೀವು ಹೇಳಿದಾಗ ಗ್ರಾಫ್ಟ್ ಗಿಡಗಳನ್ನ ಹಾಕಿದಾಗ ಇದ್ರದ್ದು ಮಹತ್ವ ಇನ್ನು ಒಳ್ಳೇದಾಗುತ್ತೆ.
0: ಹೌದು, ಗ್ರಾಫ್ಟ್ ಗಿಡಗಳನ್ನ ಹಾಕೋದು ಬಹಳ ಸೂಕ್ತ. ಯಾಕೆಂದ್ರೆ ಈಗ ನೀವು ಬೀಜದಿಂದ ನೀವೇ ಯಾರೋ ಒಂದು ಬೀಜ ಕೊಟ್ಟರು ನಾನು ನಾಟಿ ಮಾಡ್ತೀನಿ ಅಂತ ಹೇಳಿ ನೀವು ನಾಟಿ ಮಾಡಿದ್ದೆ ಆದ್ರೆ ಕೆಲವೊಂದ್ಸಲ ನೀವು
1: ಪೈಪೋಟಿ ಮಾಡುತ್ತೆ ನಿಮ್ಮ ಅಡಿಕೆ ಮರಕ್ಕೆ, ತೆಂಗಿನ ಮರಕ್ಕೆ. ಹೌದು,
0: ಅದು ಹೌದು. ಹಾಗೆ ಅದರಲ್ಲಿ

0: ಒಂದು ನೀವು ನೆಟ್ ನಾಟಿ ಮಾಡಿದ್ರಲ್ಲಿ ಒಂದು 50% ಗಂಡೇ ಇರಬಹುದು. ಅದರಿಂದ ನಿಮ್ಗೆ ಯಾವುದೇ ರೀತಿ ಇಳುವರಿ ಬರಲ್ಲ. ನೀವು 8 ವರ್ಷ ಮರನ ಬೆಳೆಸಿರೋದು ಕೂಡ ಏನು ಉಪಯೋಗಕ್ಕೆ ಬರದೇ ಇರೋ ತರ ಆಗ್ಬಿಡತ್ತೆ. ಆದ್ರಿಂದ ನಾವು ಕಸಿ ಗಿಡಗಳನ್ನ ಉಪಯೋಗಿಸೋದು ಬಹಳ ಸೂಕ್ತ.
1: ಅದರಲ್ಲೂ ನೀವು ಜಾಯಿಕಾಯಿ ವಿಷಯಕ್ಕೆ ಬಂದಾಗ ನೀವು ಯಾವುದೇ ಚಾಚು ತಪ್ಪದೇ ಇದನ್ನು ಬಳಸಬೇಕು.
0: ಹೌದು.
1: ಈಗ ತೋಟದಲ್ಲಿ ಬೆಳೆದಾಗ ಇದು ಒಂದು ಒಂದು ನೆರಳು ಬೆಳೆಯಾಗಿ ಆಗಬಹುದಲ್ಲ.
0: ನೆರಳು ಅಂದ್ರೆ ಇದಕ್ಕೆ ನೆರಳು
1: ತೋಟ ಅಡಿಕೆ ಮರಕ್ಕೆಲ್ಲ ನಮ್ಗೆ ನೆರಳು ಬೇಕಾಗುತ್ತೆ.
0: ಹೌದು.
1: ಇದು ನೆರಳು ಕೊಟ್ಟಂಗ ಆಗುತ್ತಲ್ಲ ಮತ್ತೆ ಪೂರಕವಾಗಿ ಆಗುತ್ತೆ ತೋಟಕ್ಕೆ.
0: ಆದ್ರೆ ಇದು ಹೈಟ್ ಕಡಿಮೆ ಇರೋದ್ರಿಂದ ಅಂದ್ರೆ ಅಡಿಕೆ ಮರದ ನೆರಳಲ್ಲೇ ಇದು ಬೆಳೆಯುತ್ತೆ. ಅಡಿಕೆ ಮರ ಅಥವಾ ಬಾಳೆ ಮರ ಅಥವಾ ಯಾವ್ದನ್ನ ನೀವು ಹಾಕಿರ್ತೀರೋ ಇದಕ್ಕೆ ನೆರಳು ಕೂಡ ಅತ್ಯವಶ್ಯಕ.
1: ನೆರಳು ಬೇಕು
0: ಅಂದ್ರೆ ಫುಲ್ ನೆರಳು ಅಂತ ಅಲ್ಲ,
1: ಸ್ವಲ್ಪ
0: ಒಂದು ಸ್ವಲ್ಪ ಮಟ್ಟಿಗೆ ನೆರಳು ಕೂಡ ಬೇಕು.
1: ಇದ್ರ ಮಧ್ಯೆ ಬೇರೆ ಈಗ ಕಾಳು ಮೆಣಸು ಇರಬಹುದು.
0: ಹೌದು, ಕಾಳು ಮೆಣಸು ಇರಬಹುದು. ನೀವು ಲವಂಗ ಹಾಕಿ,
1: ಲವಂಗ
0: ಹಾಗೆ ಇದು ಚಕ್ಕೆ ಮರ ಇದೆಲ್ಲಾದ್ರೂ ಇದ್ರು ಪರವಾಗಿಲ್ಲ.
1: ಇದು ಈಗ ಲವಂಗ ಹೇಳ್ತಿರಲ್ಲ, ಇದನ್ನು ಕೂಡ ನಾವು ಸೇರಿಸಬಹುದಲ್ಲ.
0: ಲವಂಗ ಕೂಡ ಬೆಳಿಬಹುದು.
1: ಬೆಳಿಬಹುದು ಲವಂಗನು ಕೂಡ ಇದೇ ತರ ಮರದ ರೂಪದಲ್ಲಿ ಬರುತ್ತೆ.
0: ಅದೂ ಮರದ ರೂಪದಲ್ಲೇ ಇರುತ್ತೆ. ಅದನ್ನ ನಾವು ಬೀಜದಿಂದನೇ ಸಸ್ಯ ಅಭಿವೃದ್ಧಿ ಮಾಡುವಂತದ್ದು ಒಂದು. ಅದು ಒಂದು 7-8 ವರ್ಷಕ್ಕೆ ಲವಂಗ ಕೂಡ ಇಳುವರಿಗೆ ಬರುತ್ತೆ.
1: ಬರುತ್ತೆ. ಈಗ ಇದರ ಗೊಬ್ಬರದ ಬಗ್ಗೆ ಹೇಳಿ, ಯಾವ ತರ ನಾವು ಅದಕ್ಕೆ ಮಣ್ಣು ಮತ್ತು ಗೊಬ್ಬರನ ಕೊಡಬೇಕಾಗುತ್ತೆ, ನೀರನ್ನು ಕೊಡಬೇಕಾಗುತ್ತೆ? ಮಳೆಗಾಲ ಅಂದ ತಕ್ಷಣ ಯಥೇಚ್ಛವಾಗಿ ನೀರು ಸಿಗುತ್ತೆ, ಜಾಕೆ ಗಿಡ ಮರಕ್ಕೆ ಅಂತ ತೊಂದರೆ ಆಗಲ್ಲ. ಆದ್ರೆ ಬೇಸಿಗೆ ಸಮಯದಲ್ಲಿ ಚಳಿಗಾಲದ ಸಮಯದಲ್ಲಿ ನೀರು ಹೆಂಗೆ ಕೊಡಬೇಕಾಗುತ್ತೆ?
0: ಬೇಸಿಗೆಯಲ್ಲಿ ನೀರಾವರಿ ವ್ಯವಸ್ಥೆನ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕೆ ಅಂತ ಅಂದ್ರೆ ಇದು ಮಳೆಗಾಲದಲ್ಲಿ ಕೊಯ್ಲಿಗೆ ಬರುವಂತಹದ್ದು. ನಾವು ಈ ಜಾಯಿಕಾಯಿ ಅಂತ ಬಂದ್ರೆ ನೀವು ಜೂನ್ ಜುಲೈ ಆಗಸ್ಟ್ ವರ್ಷ ಪೂರ್ತಿ ಇದು ಕಟಾವಿಗೆ ಬರುತ್ತೆ. ಹಾಗೆ ಮುಖ್ಯವಾಗಿ ಮಳೆಗಾಲದಲ್ಲೇನೆ ಇದನ್ನ ಕೊಯ್ಲು ಮಾಡಬೇಕಾಗಿರುತ್ತೆ. ಮತ್ತೆ ನೀರಾವರಿಗೆ ಅಡಿಕೆಗೆ ಜೊತೆ ಬೆಳೆಯೋದ್ರಿಂದ, ತೆಂಗಿನ ಜೊತೆ ಬೆಳೆಯೋದ್ರಿಂದ ಬೇಸಿಗೆಯಲ್ಲಿ ಅದಕ್ಕೆ ನೀರು ಕೊಟ್ಟಾಗ ನಾವು ಇದಕ್ಕೂ ನೀರು ಕೊಟ್ಟರೆ ಗಿಡನ ಬದುಕಿಸ್ಕೊಂಡು ಇಳುವರಿನ ತಗೋಬಹುದು.
1: ಈಗ ಇಳುವರಿ ಬಗ್ಗೆ ಹೇಳಿ, ಯಾವ ತರ ನಮಗೆ ಒಂದು ಜಾಯಿಕಾಯಿ ಮರದಿಂದ ಎಷ್ಟು ಇಳುವರಿ ಸಿಗಬಹುದು ಅಂದಾಜು?
0: ಸರಿಸಾಮಾನ್ಯವಾಗಿ ಅಂದ್ರೆ ಜಾಯಿಕಾಯಿನ ನಾವು ನಾನು ಹೇಳ್ದಂಗೆ ಮಳೆಗಾಲದಲ್ಲಿ ಕೊಯ್ಲಿಗೆ ಬರುತ್ತೆ. ಯಾವಾಗ ಹಣ್ಣು ಒಡೆದೋಗುತ್ತೆ, ಒಡೆದ್ಬಿಟ್ಟು ಕೆಳಗಡೆ ಬಿದ್ದಾಗ ಜಾಯಿಕಾಯಿ ಮತ್ತೆ ಜಾಯಿ ಪತ್ರೆನ ನಾವು ಬೇರ್ಪಡಿಸ್ಕೋಬೇಕು ಫಸ್ಟ್. ಆವಾಗಿಲ್ಲ, ಅವಾಗಲೇ ಬೇರ್ಪಡಿಸ್ಕೊಂಡು ಒಣಗಿಸ್ಬೇಕು. ಯಾಕೆ ಅಂದ್ರೆ ಜಾಯಿ ಪತ್ರೆ ಅಂದ್ರೆ ಅದು ಹೊರಗಡೆ ಇರೋದು, ಅದು ಒಂದು ವಾರಕ್ಕೆಲ್ಲ ಒಣಗ್ಬಿಡತ್ತೆ. ಅದೇ ಜಾಯಿ ಕಾಯಿಗೆ ನೀವೊಂದು 2 ತಿಂಗಳು ಒಣಗಿಸ್ಬೇಕಾಗತ್ತೆ.
1: ಅದನ್ನ
0: ನೆರಳಲ್ಲ, ಬಿಸಿಲಲ್ಲಿ ನೀವು ಒಣಗಿಸ್ಬೋದು ಇದನ್ನ. ಆದ್ರೆ ಅದನ್ನ ಬೀಜನ ಹೀಗೆ ನೀವು ಶೇಕ್ ಮಾಡಿದಾಗ ಒಳಗಡೆಯಿಂದ ಕಟಕಟ ಅಂತ ಸೌಂಡ್
1: ಬರಬೇಕು,
0: ಅಲ್ಲಿವರೆಗೂ ನೀವು ಒಣಗಿಸ್ಬೇಕಾಗತ್ತೆ. ಹಾಗೆ ಇಳುವರಿಗೆ ಬಂದ್ರೆ ಒಂದು 15 ವರ್ಷದ ಗಿಡ ನಿಮಗೆ 1,000 ಒಂದು ಮರಕ್ಕೆ 1,000 ಹಣ್ಣು ಸಿಗತ್ತೆ.
1: 1,000 ಕಾಯಿ ಕೊಡ್ತದೆ ಜಾಯಿಕಾಯಿ.
0: ಹೌದು.
1: 1,000 ಕಾಯಿ ಅಂದ್ರೆ ಎಷ್ಟು ಕೆಜಿ ಆಗಬಹುದು? ಅದು
0: ಒಂದು 100 ಕೆಜಿ ಜಾಯಿ ಪತ್ರೆ. ಅದರಲ್ಲಿ ಒಂದು 100 ಕೆಜಿ ಜಾಯಿಕಾಯಿ.
1: ಓಹೋ, 100 ಕೆಜಿ, 1 ಕ್ವಿಂಟಲ್ ಸಿಗುತ್ತೆ ಒಂದು ಮರಕ್ಕೆ
0: ಅಷ್ಟೇ.
1: ಈಗ ಮಾರ್ಕೆಟ್ ಅಲ್ಲಿ 1 ಕೆಜಿ ಜಾಯಿಕಾಯಿಗೆ ಎಷ್ಟಿರ್ಬೋದು?
0: ಜಾಯಿಕಾಯಿಗೆ ನಾನು ಹೇಳ್ದಂಗೆ ಅದು 1,000-1,200 ರೂಪಾಯಿ ಇದೆ ಜಾಯಿಕಾಯಿ. ಜಾಯಿ ಪತ್ರೆಗೆ ಕಡಿಮೆ ಇದೆ,
1: 700 ರೂಪಾಯಿ. ಎರಡು ಕೂಡ ಸಿಗುತ್ತೆ.
0: ಹೌದು.
1: ಅಂದ್ರೆ ಈಗ ಒಂದು 20,000 ರೂಪಾಯಿ ಸಿಗುತ್ತಾ
0: ಒಂದು ಮರಕ್ಕೆ? 20,000. ಅದೇ
1: ಯಾವ ರೀತಿ 10 ವರ್ಷದ ನಂತರ.
0: ಹೌದು. ಒಂದ್ ಮಾರುಕಟ್ಟೆ ಏನ್ ಮೌಲ್ಯ ಇರುತ್ತೋ ಅದ್ರ ಮೇಲೆ
1: ನಿರ್ಧಾರ
0: ಆಗುತ್ತೆ.
1: ಸಿಗುತ್ತೆ ಒಂದು 20,000 ರೂಪಾಯಿ ಸಿಗುತ್ತೆ ಒಂದು ಮರಕ್ಕೆ.
0: ಹೌದು.
1: ನೀವು ಒಂದು 100 ಮರ ಹಾಕಿದ್ರೆ
0: ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಹಾಗೆ ಮಾರುಕಟ್ಟೆಯನ್ನ ನೋಡ್ಕೋಬೇಕು.
1: ಯಾವ್ದು ಬೆಳೆದ ಹೋದಂಗೆ ಅದು ಆಗುತ್ತೆ, ಮಾರ್ಕೆಟ್ ಸಿಕ್ಕೇ ಸಿಗುತ್ತೆ. ಇಲ್ಲಾವುದು ನೀವು ಸಾಂಬಾರ ಏನು ಉತ್ಪಾದನೆ ಮಾಡೋ ಕಂಪನಿಗಳು ಅವ್ರ ಜೊತೆಗೆ ನೀವು ಸಂಪರ್ಕ ಹೊಂದ್ಕೋಬೇಕು.
0: ಹೌದು.
1: ತುಂಬಾ ಸಂತೋಷ ಡಾಕ್ಟರ್ ಶರಣೆ ಅವರೇ, ಇವತ್ತು ಜಾಯಿಕಾಯಿ ಬೇಸಾಯದ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಟ್ರಿ, ಎಲ್ಲಿ ಇದರ ಸಸಿಗಳು ಕೂಡ ಲಭ್ಯ ಇರ್ತವೆ ಅನ್ನೋದು ಕೂಡ ತಿಳಿಸ್ಕೊಟ್ರಿ. ತುಂಬಾ ಸಂತೋಷ. ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ಜಾಯಿಕಾಯಿ ಬಗ್ಗೆ ನಾವು ಪಡ್ಕೋಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
0: 6363027303.
1: ಇನ್ನೊಮ್ಮೆ
0: 6363027303.
1: ಆಯಿತು ಡಾಕ್ಟರ್ ಶರಣೇಗೌಡ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಜಾಯಿಕಾಯಿ ಬೇಸಾಯದ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ, ತುಂಬ ಸಂತೋಷ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ರೈತ ಬಾಂಧವರೇ, ಇಲ್ಲಿಯ ತನಕ ಜಾಯಿಕಾಯಿ

ಬೆಂಗಳೂರ ಗ್ರಾಮಕ್ಕೆ ಹೋಗೋಣ, ನಮ್ಮ ಪಾದವ ನೋಡೋಣ. ಆ ಬೆಂಗಳೂರು ಗ್ರಾಮಕ್ಕೆ ಹೋಗೋಣ, ನಮ್ಮ ಪಾದ

ಬಸವೇಶ್ವರ ಗ್ರಾಮಕ್ಕೆ ಹೋಗೋಣ, ಬಸವೇಶ್ವರ ಪಾದವ ನೋಡೋಣ, ಬಸವೇಶ್ವರ ಪಾದಕ್ಕೆ ಹೋಗೋಣ, ಬಸವೇಶ್ವರ ಪಾದವ ತೊಳೆಯೋಣ, ಪದವ ತೊಳೆದು

0: ಬಿಡೋಣ
1: ಧರ್ಮಸ್ಥಳ ಗ್ರಾಮಕ್ಕೆ ಓ.

ಒತ್ತಂಗಮ್ಮ ಜಾತ್ರೆ ಒಳಗೆ ತೇರು ನೋಡಮ್ಮ, ಜಾತ್ರೆ ಒಳಗೆ ತೇರು ನೋಡಮ್ಮ, ತಂಗಮ್ಮ ಕಾಯ ಒಡೆದು ಕೈಯೇ ಮಗೆಯಮ್ಮ.

0: ಹೋಗೆಯ ಅಮ್ಮ.
1: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಿದರೆ. ಇನ್ನೀಗ ವಾಣಿಜ್ಯ ಪ್ರಕಟಣೆಗಳು.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಹಾಗಾದ್ರೆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
1: ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾಳೆ ಸೂರ್ಯಕಾಂತಿ ಬೆಳೆಯ ತಾಂತ್ರಿಕ ಪದ್ಧತಿಗಳ ಕುರಿತಂತೆ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವಂತಹ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮ. ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ನೀವು ಕೇಳ್ತೀರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಒಳನುಸುಳುವಿಕೆ ಮತ್ತು ಇತರ ಕಾರಣಗಳಿಂದ ಉಂಟಾಗುವ ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲುಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಭಾಕರ್ ಪ್ರಕಾಶ್ ನವೋಲೇಕರ್ ವಹಿಸಲಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ನಿವೃತ್ತ ಐಪಿಎಸ್ ಅಧಿಕಾರಿ ಬಾಲಾಜಿ ಶ್ರೀವಾಸ್ತವ ಮತ್ತು ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಶಮಿಕಾ ರವಿ ಅವರನ್ನು ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮಿತಿಯಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಒಳನುಸುಳುವಿಕೆ ಮತ್ತು ಇತರ ಕಾರಣಗಳು ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಬದಲಾವಣೆಗೆ ಕಾರಣವಾಗುತ್ತಿದ್ದು ಇದು ಯಾವುದೇ ರಾಷ್ಟದ ವರ್ತಮಾನ ಮತ್ತು ಭವಿಷ್ಯಕ್ಕೆ ಬಹಳ ಮಹತ್ವದ ಸವಾಲನ್ನು ಒಡ್ಡುತ್ತವೆ ಎಂದು ಸಚಿವ ಅಮಿತ್ ಶಾ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿಂದು ನಡೆದಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯು ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದು ಹಲವು ಪ್ರಮುಖ ವಿಚಾರಗಳ ಕುರಿತು ನಡೆಸಲಾದ ಮಾತುಕತೆ ಫಲಪ್ರದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಮೆರಿಕ ಮತ್ತು ಕೆನಡಾ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ನಾಗರಾಜ ನಾಯ್ಡು ಮಾತನಾಡಿ, ಕ್ವಾಡ್ ಪ್ರಾಯೋಗಿಕ ಮತ್ತು ಕ್ರಿಯಾಶೀಲ ವೇದಿಕೆಯಾಗಿದ್ದು ನಿರ್ದಿಷ್ಟ ಲಾಭಗಳನ್ನು ನೀಡುತ್ತಿದೆ ಎಂದು ಹೇಳಿದ್ದಾರೆ. ಸಮುದ್ರ ಮತ್ತು ಬಹುರಾಷ್ಟೀಯ ಸುರಕ್ಷತೆ, ಆರ್ಥಿಕ ಅಭಿವೃದ್ಧಿ, ನಿರ್ಣಾಯಕ ಮತ್ತು ಆಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣೆಯ ವಿಚಾರಗಳು ಕ್ವಾಡ್ ರಾಷ್ಟ್ರಗಳ ನಡುವಿನ ಸಹಕಾರದ ಪ್ರಮುಖ ಆಧಾರ ಸ್ತಂಭಗಳಾಗಿವೆ. ಇವುಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವು ಉಪಕ್ರಮಗಳನ್ನು ಪ್ರಕಟಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿಗಳ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ PMWANI ಅಡಿಯಲ್ಲಿ ದೂರಸಂಪರ್ಕ ಇಲಾಖೆ ಬಳಕೆದಾರ ಸ್ನೇಹಿ ಸುಧಾರಣೆಗಳ ಸರಣಿಯನ್ನು ಪರಿಚಯಿಸಿದೆ. ನೂತನ ಕ್ರಮಗಳಲ್ಲಿ ಲ್ಯಾಪ್ಟಾಪ್ಗಳು ಮತ್ತು ಇತರ ಸಾಧನಗಳಿಗೆ QR ಆಧಾರಿತ ದೃಢೀಕರಣ, ಅಲ್ಪಾವಧಿಯ ವೈಫೈ ಯೋಜನೆಗಳ ಪರಿಚಯ ಮತ್ತು ಸುಲಭ ಗುರುತಿಸುವಿಕೆ ಮತ್ತು ವರ್ಧಿತ ವಿಶ್ವಾಸಾರ್ಹತೆಗಾಗಿ PMWANI ಹಾಟ್ಸ್ಪಾಟ್ ಹೆಸರುಗಳ ಪ್ರಮಾಣೀಕರಣ ಸೇರಿವೆ. ಈ ವರ್ಷದ ಜುಲೈ ವೇಳೆಗೆ ವ್ಯವಸ್ಥೆಯಾದ್ಯಂತ ಬಳಕೆದಾರ ಸ್ನೇಹಿ ವೈಶಿಷ್ಟ್ಯಗಳನ್ನು ಅನುಷ್ಠಾನಗೊಳಿಸಲು ಪರಿಷ್ಕೃತ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು ಎಲ್ಲ PMWANI ಪಾಲುದಾರರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಕೇಂದ್ರ ಸಂವಹನ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳು ಪ್ರತಿಯೊಬ್ಬ ನಾಗರಿಕರಿಗೂ ಪ್ರವೇಶಿಸಬಹುದಾದಂತಹ ಮತ್ತು ಕೈಗೆಟುಕುವ ಡಿಜಿಟಲ್ ಸಂಪರ್ಕವಾಗಿ ಪರಿವರ್ತಿಸುವ ಸರ್ಕಾರದ ನಿರಂತರ ಪ್ರಯತ್ನಗಳ ಭಾಗವಾಗಿದೆ. ಡ್ರೋನ್ಗಳ ಮೂಲಕ ಮಾದಕ ದ್ರವ್ಯ ಮತ್ತು ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ

0: ಸಾಗಣೆ ತಡೆಯಲು ಮುಂದಿನ 6 ತಿಂಗಳ ಒಳಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ರಾಜಸ್ಥಾನದ ಬಿಕಾನೇರ್ ಬಳಿ ಬಿಎಸ್ಎಫ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ವಹಿಸಿದಂತಹ ಪಾತ್ರ ಶ್ಲಾಘನೀಯ. ಆ ಸಂದರ್ಭದಲ್ಲಿ ಬಿಎಸ್ಎಫ್ ಗಡಿಯನ್ನು ದೃಢವಾಗಿ ಕಾಪಾಡಿದ್ದಲ್ಲದೆ ಗಡಿ ಜಿಲ್ಲೆಗಳಲ್ಲಿ ವಾಸಿಸುವ ಜನರ ಮನೋಸ್ಥೈರ್ಯವನ್ನು ಹೆಚ್ಚಿಸಿದೆ ಎಂದು ಅವರು ಹೇಳಿದ್ದಾರೆ. ಗಡಿ ಭದ್ರತೆಯನ್ನು ಸಂಪೂರ್ಣವಾಗಿ ಸುರಕ್ಷಿತಗೊಳಿಸಲು ಬಿಎಸ್ಎಫ್ ಸೇನೆ, ಆಡಳಿತ ಮತ್ತು ಜಾಗರೂಕ ನಾಗರಿಕರನ್ನು ಒಳಗೊಂಡಂತಹ 4 ಕೋನ್ಗಳ ಗ್ರಿಡ್ ಅನ್ನು ರಚಿಸುವ ಅಗತ್ಯವಿದೆ. ಈ 4 ಕೋನ್ಗಳ ಗ್ರಿಡ್ನೊಂದಿಗೆ ಗಡಿಯಲ್ಲಿನ ಬೆದರಿಕೆಗಳನ್ನು ಪೂರ್ಣ ಬೆಂಬಲದಿಂದ ಎದುರಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅಡಿಯಲ್ಲಿ ದೇಶದ ಭದ್ರತಾ ವ್ಯವಸ್ಥೆ ಪ್ರಮುಖ ರೂಪಾಂತರಕ್ಕೆ ಒಳಗಾಗಿದೆ. ಸಶಸ್ತ್ರ ಪಡೆಗಳು ಮತ್ತು ಅರೆಸೇನಾ ಪಡೆಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಭಯೋತ್ಪಾದನೆಯ ವಿರುದ್ಧ ಕಠಿಣ ನಿಲುವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕೂ ಮೊದಲು ಕೇಂದ್ರ ಗೃಹ ಸಚಿವರು ಗಡಿ ಹೊರ ಠಾಣೆಗಳಲ್ಲಿ ಹೊಸದಾಗಿ ನಿರ್ಮಿಸಲಾದಂತಹ 14 ಮಹಿಳಾ ಬ್ಯಾರಕ್ಗಳನ್ನು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 3 ದಿನಗಳ ಭೇಟಿಗಾಗಿ ಇಂದು ಸಿಕ್ಕಿಂಗೆ ಆಗಮಿಸಿದರು. ಅವರು ಆರ್ಕಿಡೇರಿಯಂ ಮತ್ತು ನಮ್ಗ್ಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬೆಟಾಲಜಿ ಇಲ್ಲಿಗೆ ಭೇಟಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯಪಾಲರಾದಂತಹ ಓಂ ಪ್ರಕಾಶ್ ಮಾಥುರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಉಪಸ್ಥಿತರಿದ್ದರು. ಇದು ಆರ್ಕಿಡ್ಗಳನ್ನು ಬೆಳೆಸಲು ಮತ್ತು ಪ್ರದರ್ಶಿಸಲು ವಿನ್ಯಾಸಗೊಳಿಸಲಾದಂತಹ ಹವಾನಿಯಂತ್ರಿತ ಹಸಿರುಮನೆಯಾಗಿದೆ. ರಾಷ್ಟ್ರಪತಿಗಳು ಆರ್ಕಿಡೇನಿಯಂನಲ್ಲಿ ರಾಜ್ಯದ ಶ್ರೀಮಂತ ಪರಿಸರ ಮತ್ತು ಹೂವಿನ ಪರಂಪರೆಯನ್ನು ವೀಕ್ಷಿಸಿದರು. ನಾಳೆ ರಾಷ್ಟ್ರಪತಿಗಳು ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದಾರೆ ಮತ್ತು ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲೂ ಕೂಡ ಅವರು ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಅವರು ಸಿಕ್ಕಿಂ ಪೊಲೀಸರಿಗೆ ರಾಷ್ಟ್ರಪತಿಗಳ ಪೊಲೀಸ್ ಪದಕವನ್ನು ಪ್ರದಾನ ಮಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಸ್ಥಿತಿಸ್ಥಾಪಕ, ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಅರೆವಾಹಕ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಹಲವಾರು ಕಾರ್ಯತಂತ್ರದ ಉಪಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿಯವರೆಗೆ 12 ಫ್ಯಾಬ್ರಿಕೇಷನ್ ಮತ್ತು ಫ್ಯಾಬ್ರಿಕೇಶಿಂಗ್ ಯೋಜನೆಗಳು ಹಾಗೂ 24 ಅರೆವಾಹಕ ವಿನ್ಯಾಸ ಯೋಜನೆಗಳನ್ನು ಅನುಮೋದಿಸಲಾಗಿದೆ. ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುವ ಮತ್ತು ಅವರ ಕಳವಳಗಳನ್ನು ಪರಿಹರಿಸುವ ದೃಷ್ಟಿಕೋನದೊಂದಿಗೆ ಭಾರತ ಸೆಮಿಕಂಡಕ್ಟರ್ ಮಿಷನ್ ಇನ್ಸರ್ವೇಟಿವ್ ಸಪೋರ್ಟ್ ಎಂಬ ನೂತನ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ ಸರ್ಕಾರಿ ಯೋಜನೆಗಳು, ನೀತಿಗಳು, ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಅನುಮೋದಿತ ಯೋಜನೆಗಳು ಮತ್ತು ಭಾರತದಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿರುವ ಹೂಡಿಕೆದಾರರಿಗೆ ನಿಯಂತ್ರಕ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ವೆಬ್ಸೈಟ್ ಮೂಲಕ ಪೋರ್ಟಲ್ ಅನ್ನು ಪ್ರವೇಶಿಸಬಹುದಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ KVIC 2025-26 ಆರ್ಥಿಕ ವರ್ಷದಲ್ಲಿ 1,87,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಿಸುವ ಮೂಲಕ ಐತಿಹಾಸಿಕ ಮೈಲಿಗಲ್ಲು ದಾಖಲಿಸಿದೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ KVIC ಅಧ್ಯಕ್ಷ ಮನೋಜ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತು ಲಕ್ಷಾಂತರ ಗ್ರಾಮೀಣ ಕುಶಲಕರ್ಮಿಗಳ ಕಠಿಣ ಪರಿಶ್ರಮದಿಂದ ಈ ಮೈಲಿಗಲ್ಲು ಸಾಧನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. KVIC 2 ಕೋಟಿಗೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಅದರಲ್ಲಿ 80% ಮಹಿಳೆಯರು ಇದ್ದಾರೆ. 12 ವರ್ಷಗಳ ಹಿಂದೆ ಖಾದಿ ಉದ್ಯಮದ ವಹಿವಾಟು ಕೇವಲ 30-32 ಸಾವಿರ ಕೋಟಿ ರೂಪಾಯಿಗಳಷ್ಟಿತ್ತು. ಪ್ರಸ್ತುತ 1,87,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಾಗಿದೆ. ಖಾದಿ ಉತ್ಪನ್ನಗಳ ವ್ಯವಹಾರವನ್ನು ಮತ್ತಷ್ಟು ಹೆಚ್ಚಿಸಲು KVIC ಶೀಘ್ರದಲ್ಲೇ ಇ ಕಾಮರ್ಸ್ ವೇದಿಕೆಯನ್ನು ಪ್ರಾರಂಭ ಮಾಡಲಿದೆ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ T20 ಕ್ರಿಕೆಟ್ ಪಂದ್ಯಾವಳಿಯ ಮೊದಲನೆಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶವನ್ನು ಪಡೆಯಲಿದ್ದು, ಸೋತ ತಂಡಕ್ಕೆ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಫೈನಲ್ಗೆ ಏರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು, ಗೆದ್ದ ತಂಡ 2ನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆಯಲಿದೆ.

ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ ಪಡೆದಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಪಿವಿ ಸಿಂಧು ಅವರು ಇಂಡೋನೇಷ್ಯಾದ ಪುಟ್ರಿ ಕುಸುಮ ವರ್ದಾನಿ ಅವರನ್ನು 21-17 21-18 ನೇರ ಸೆಟ್ಗಳಿಂದ ಸೋಲಿಸಿ ಸುಲಭವಾಗಿ ಪಂದ್ಯಾವಳಿಯ ಎರಡನೇ ಸುತ್ತಿಗೆ ಮುನ್ನಡೆ ಪಡೆದರು. ಪುರುಷರ ಡಬಲ್ಸ್ನ ವಿಭಾಗದಲ್ಲಿ ಭಾರತದ ಜೋಡಿಯು ಅಮೆರಿಕದ ಪ್ರೀಸ್ಲಿ ಸ್ಮಿತ್ ಮತ್ತು ಚೆನ್ ಝಿಇ ಜೋಡಿ ವಿರುದ್ಧ 26-28 21-15 21-13 ಸೆಟ್ಗಳಿಂದ ಗೆಲುವನ್ನು ದಾಖಲಿಸಿ ಎರಡನೆಯ ಸುತ್ತಿನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡರು. ಉಕ್ರೇನ್ ಮೇಲೆ ರಷ್ಯಾ 100 ಡ್ರೋನ್ಗಳು ಮತ್ತು 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಕಳೆದ ರಾತ್ರಿ ದಾಳಿ ನಡೆಸಿದೆ ಎಂದು ಉಕ್ರೇನ್ ವಾಯುಪಡೆ ತಿಳಿಸಿದೆ. ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ವಿದೇಶಿ ನಾಗರಿಕರು ಉಕ್ರೇನ್ ರಾಜಧಾನಿ ಕೀವ್ ಅನ್ನು ಸಾಧ್ಯವಾದಷ್ಟು ಬೇಗ ತೊರೆಯುವಂತೆ ರಷ್ಯಾ ಆಗ್ರಹಪಡಿಸಿದೆ. ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಇಂದು ನವದೆಹಲಿಯಲ್ಲಿ ಅಪ್ನಾಪನ್ ನರೇಂದ್ರ ಮೋದಿ ಸಂಗ್ ಮೇರೆ ಅನುಭವ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಯ್ಯನಾಯ್ಡು, ಪ್ರತಿಯೊಬ್ಬರೂ ಅದರಲ್ಲೂ ವಿಶೇಷವಾಗಿ ಉದಯೋನ್ಮುಖ ರಾಜಕಾರಣಿಗಳು ಈ ಪುಸ್ತಕವನ್ನು ಓದಬೇಕು ಎಂದು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ನಿತ್ಯದಂತೆ ಒಂದಿಷ್ಟು ಮಾತು ಮಾಹಿತಿ ಜೊತೆಗೆ ಸುಮಧುರವಾಗಿರುವಂತಹ ಕನ್ನಡ ಗೀತೆಗಳು, ಇದುವೇ ನಮ್ಮ ಸಿರಿಗಂಧ ಕಾರ್ಯಕ್ರಮದ ವಿಶೇಷತೆ. ಇವತ್ತು ಕೂಡ ಒಂದಿಷ್ಟು ಮಾಹಿತಿ ಜೊತೆಗೆ ಒಂದಿಷ್ಟು ಸುಮಧುರವಾಗಿರುವಂತಹ ಗೀತೆಗಳು ನಿಮಗೋಸ್ಕರ ಕೇಳಿಸೋದಕ್ಕೆ ರೆಡಿಯಾಗಿದ್ದಾವೆ. ಸಿರಿಗಂಧ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇರೋದು ನಿಮ್ಮ ಬಾನುಲಿಗಳಿಯ ಗಣಪತಿ ಆರ್ ಭಟ್. ಸ್ನೇಹಿತರೆ, ಇವತ್ತಿನ ವಿಷಯವನ್ನು ಆರಂಭಿಸುವ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ ಇದೆ, ಅದನ್ನ ಕೇಳೋಣ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಹೌದು, ಸಿರಿಗಂಧ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಸುಮಧುರವಾಗಿರುವಂತಹ ಗೀತೆಯನ್ನು ನಿಮಗೋಸ್ಕರವಾಗಿ ಕೇಳಿಸ್ತೀವಿ. ನಮ್ಮಲ್ಲಿ ಒಂದು ಮಾತಿದೆ, ಲಾಲಯೇತ್ ಪಂಚ ವರ್ಷಾಣಿ ದಶ ವರ್ಷಾಣಿ ತಾಡಯೇತ್ ಪ್ರಾಪ್ತೇಶೋ ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್. ಆಹಾ, ಎಷ್ಟು ಅದ್ಭುತವಾಗಿರುವಂತಹ ಮಾತು. ಈ ಮಾತನ್ನು ಚಾಣಕ್ಯ ಹೇಳಿದ್ದಾನೆ ಅಂತ ಪ್ರತೀತಿ ಇದೆ. ಈ ಮಾತಿನ ಅರ್ಥ ಇಷ್ಟೇ, ಮಕ್ಕಳನ್ನು ಚಿಕ್ಕವರಿದ್ದಾಗ, ಅಂದರೆ ಎಷ್ಟು ಚಿಕ್ಕವರಿದ್ದಾಗ ಅಂದರೆ 5 ವರ್ಷದವರೆಗೆ ನಾವು ಲಾಲನೆ ಮಾಡಬೇಕು, ಅವ್ರನ್ನ ಲಾಲಿಸಬೇಕು, ಅಂದರೆ ಪ್ಯಾಂಪರ್ ಮಾಡಬೇಕು ಅಂತ ಹೇಳ್ತಾರೆ. ನಂತರ 10 ವರ್ಷ ಆಗುವ ಹೊತ್ತಿಗೆ ಮಕ್ಕಳನ್ನ ತಾಡಯೇತ್, ಅಂದರೆ ದಂಡಿಸಬೇಕು, ಹೊಡೆದು ಅವರಿಗೆ ಬುದ್ಧಿವಾದ ಹೇಳಬೇಕು. ಇನ್ಫ್ಯಾಕ್ಟ್ ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಹೊಡೆಯುವಂತಹ ಹಂತ ಅದು ತುಂಬ ಕಠಿಣವಾಗಿರುವಂಥದ್ದು. ಪೋಷಕರು ಆ ಸ್ಥಿತಿಯಲ್ಲೂ ಕೂಡ ಎಷ್ಟೋ ಸಲ ಇರೋದಿಲ್ಲ. ಆದರೆ ನಮ್ಮ ಪ್ರಾಚೀನ ಮಕ್ಕಳ ಲಾಲನೆ ಪಾಲನೆಯ ಒಂದು ವಿಚಾರ ಏನಿದೆ ಅಂತಂದರೆ, 10 ವರ್ಷದವರೆಗೆ ಮಕ್ಕಳಿಗೆ ಹೊಡೆದು ಬುದ್ಧಿಯನ್ನು ಹೇಳಬೇಕು, ಶಿಕ್ಷಣವನ್ನು ಕಲಿಸಬೇಕು, ಸಂಸ್ಕಾರದ ಒಂದು ಪಥವನ್ನು ಮಕ್ಕಳಿಗೆ ತೋರಿಸಿಕೊಡಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನೂ ಬಹಳ ಮಹತ್ವವಾಗಿರುವಂತಹ ಒಂದು ವಿಷಯ ಈ ಶ್ಲೋಕದಲ್ಲಿ ಅಡಕವಾಗಿದೆ. ಅದರಿಂದರೆ ಪ್ರಾಪ್ತೇಶು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್. ಇದು ಬಹಳ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಯಾಕೆಂದರೆ ಈ ಸಾಲು ಏನು ಹೇಳ್ತಾ ಇದೆ ಅಂತಂದರೆ, ಮಕ್ಕಳು 16 ವರ್ಷ ತಲುಪಲಾಗಿ ಅವರನ್ನು ಸ್ನೇಹಿತರ ಹಾಗೆ ಕಾಣಬೇಕು. ಒಂದು ಸಲ ಪೋಷಕರಾಗಿದ್ದರೆ ವಿಚಾರ ಮಾಡಲೇಬೇಕಿದು. ಖಂಡಿತವಾಗಿ ಕೂಡ ಪೋಷಕರಾದವರು ಇಂದಿನ ಕಾಲಘಟ್ಟದಲ್ಲಿ ಮಕ್ಕಳನ್ನು ಎಷ್ಟರ ಮಟ್ಟಿಗೆ 16 ವರ್ಷ ಬಂದಾಗ ಸಖ್ಯ ಭಾವದಿಂದ ಕಾಣ್ತಾರೆ, ಮಿತ್ರರ ಹಾಗೆ ಕಾಣ್ತಾರೆ, ಸ್ನೇಹಿತರ ಹಾಗೆ ಕಾಣ್ತಾರೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನು ಮಕ್ಕಳು ಕೂಡ ಅದೇ ಹಂತದಲ್ಲಿ ಇರಬೇಕಲ್ವೇ? ನಿಜಕ್ಕೂ ಕೂಡ ಒಬ್ಬ ಪೋಷಕ ತನ್ನ ಮಗನನ್ನು ಅಥವಾ ಮಗಳನ್ನು ಮಿತ್ರ ಭಾವದಿಂದ ಕಾಣಬೇಕು ಅಂತಂದರೆ, ಅಂತಹ ಒಂದು ಮ್ಯಾಚುರಿಟಿ ಲೆವೆಲ್ ಅಂತ ಹೇಳ್ತೀವಲ್ಲ, ಅಂತಹ ಒಂದು ಒಂದು ಬೆಳವಣಿಗೆ ಹಂತವನ್ನು ಮಕ್ಕಳು ತಲುಪಿರಬೇಕು. ಇಂದಿನ ವಾತಾವರಣದಲ್ಲಿ ಮಕ್ಕಳು 16 ವರ್ಷಕ್ಕೆ ಅಥವಾ 16 ವರ್ಷಕ್ಕೆ ಕಾಲಿಟ್ಟಾಗ ನಿಜಕ್ಕೂ ಕೂಡ ಜವಾಬ್ದಾರಿ ಪ್ರಜೆಗಳಾಗಿ ಹೊರಹೊಮ್ಮತಾರಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಖಂಡಿತವಾಗಿಯೂ ಕೂಡ ನಮ್ಮ ನಡುವೆ ಇದೆ. ಸ್ನೇಹಿತರೆ, ಇಷ್ಟೆಲ್ಲ ದೀರ್ಘವಾಗಿರುವಂತಹ ಪೀಠಿಕೆಯನ್ನು ನಾನು ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಹೌದು, ಇವತ್ತು ಇದು ಗಂಭೀರವಾಗಿರುವಂತಹ ವಿಚಾರ. ಇವತ್ತು ನಿಜಕ್ಕೂ ಕೂಡ ಸವಾಲಿನ ಸಂಗತಿ ಏನು ಅಂತಂದರೆ, 16 ವರ್ಷದ ಒಂದು ಮಕ್ಕಳನ್ನು ಯಾವ ರೀತಿ ಲಾಲಿಸಬೇಕು, ಯಾವ ರೀತಿ ಪಾಲಿಸಬೇಕು ಅನ್ನೋದು ಪ್ರತಿಯೊಬ್ಬ ಪೋಷಕರ ಒಂದು ಪ್ರಶ್ನೆ. ಇದು ಪ್ರತಿಯೊಬ್ಬ ಪೋಷಕನಿಗೂ ಇದು ಸವಾಲಾಗಿ ಪರಿಣಮಿಸಿರುವಂಥದ್ದು ಆಧುನಿಕ ಕಾಲಘಟ್ಟದಲ್ಲಿ. ಬನ್ನಿ, ಇವತ್ತಿನ ಒಂದು ಸಿರಿಗಂಧ ಕಾರ್ಯಕ್ರಮದಲ್ಲಿ 16 ವರ್ಷದ ಮಕ್ಕಳನ್ನು ಪೋಷಕರು ಯಾವ ರೀತಿಯಲ್ಲಿ ಲಾಲಿಸಬಹುದು, ಪಾಲಿಸಬಹುದು, ಅಥವಾ ಅವರಿಗೆ ಒಂದು ಒಳ್ಳೆಯ ದಾರಿಯನ್ನು ಹೇಳಿಕೊಡಬಹುದು, ಸವಾಲಿನ ಸಂಗತಿ. ಆದರೆ ಒಂದಿಷ್ಟು ವಿಚಾರಗಳನ್ನು ನಾವು ಮಾಡಲೇಬೇಕು. ಪೋಷಕರಾದವರು ಇದರ ಬಗ್ಗೆ ಸಾಕಷ್ಟು ಗಂಭೀರವಾಗಿ ಚಿಂತನೆ ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಗಂಭೀರವಾಗಿರುವಂತಹ ವಿಷಯದೊಟ್ಟಿಗೆ ನಿಮ್ಮೊಟ್ಟಿಗೆ ಜೊತೆಯಾಗಿದ್ದೇನೆ. ನಾನು ನಿಮ್ಮ ಬಾಲ್ಯಗಡಿಯ ಗಣಪತಿ ಬಾಡ್. ಈ ಗಂಭೀರವಾಗಿರುವಂತಹ ವಿಚಾರವನ್ನು ನಾವು ಹಂತ ಹಂತವಾಗಿ ಮಾಡ್ತಾ ಸಾಗೋಣ. ಆದರೆ ಅದಕ್ಕಿಂತ ಮುನ್ನ ಒಂದು ಗೀತೆಯನ್ನು ಕೇಳಿ ಬಿಡೋಣ. ಯಾವುದು ಈ ಗೀತೆ ಪ್ರಸಾರವಾಗ್ತಿದೆ? ದರ್ಪಣ ಚಿತ್ರದಿಂದ ಇದ್ದದ್ದು, ಚೇತನ್ ಸಾಸ್ಕ ಹಾಗೂ ಪ್ರಿಯಾ ಯಾದವ್ ಅವರ ಯುಗಲ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಹಾಂ, ಈ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಕಾರ್ತಿಕ್ ವೆಂಕಟೇಶ್ ಅವರು.

ಹೌದು, ಮಕ್ಕಳನ್ನು ಸರಿಯಾದಂತಹ ರೀತಿಯಿಂದ ಲಾಲಿಸಬೇಕು, ಪೋಷಣೆ ಮಾಡಬೇಕು. ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಅನ್ನೋದು ಅದು ಖಂಡಿತವಾಗಿ ಕೂಡ ಸುಲಭದ ಮಾತಲ್ಲ. ಒಂದು ಅರ್ಥದಲ್ಲಿ ಅದೊಂದು ಕಲೆ ಅನ್ನೋದು ಕೂಡ ನಿಜ. ಪ್ರತಿಯೊಬ್ಬ ಪೋಷಕರು ಕೂಡ ಇಂಥದ್ದೊಂದು ಕಲೆಯನ್ನು ಕರಗತ ಮಾಡಿಕೊಳ್ಳೇಬೇಕು. ಮಕ್ಕಳನ್ನು ಒಳ್ಳೆ ವ್ಯಕ್ತಿಗಳನ್ನಾಗಿ ರೂಪಿಸಬೇಕು, ಅಷ್ಟೇ ಅಲ್ಲ ಅದಕ್ಕೆ ತಕ್ಕ ಒಂದು ವಾತಾವರಣ ಮನೆಯಲ್ಲಿ ಕೂಡ ನಾವು ನಿರ್ಮಾಣ ಮಾಡಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಹದಿಹರೆಯರು, ಯಾಕೆಂದರೆ ಸಣ್ಣ ಮಕ್ಕಳನ್ನು ಹೇಗಾದರೂ ಮಾಡಿ ನಾವು ಗದರಿ ಸಮಾಧಾನ ಮಾಡಿ ಬೆಳೆಸ್ಬೋದು, ಆದರೆ ಅದೇ ಮಕ್ಕಳು ಹದಿಹರೆಯಕ್ಕೆ ಕಾಲಿಟ್ಟಾಗ ಅವರನ್ನು ಸಂಭಾಳಿಸೋದು ಖಂಡಿತವಾಗೂ ಕೂಡ ತುಂಬ ಕಷ್ಟದ ಕೆಲಸ. ಕಾರಣ ಇಷ್ಟೇ, ಮಕ್ಕಳು ನೋಡ್ತಾ ನೋಡ್ತಾ ದೊಡ್ಡವರಾಗ್ಬಿಡ್ತಾರೆ. ವಯಸ್ಸಿಗೆ ಬಂದಂತೆ ಅವರಲ್ಲಿ ದೈಹಿಕವಾಗಿ ಅಷ್ಟೆಲ್ಲ ಮಾನಸಿಕವಾಗಿ ಕೂಡ ಎಷ್ಟೊಂದು ರೀತಿಯಿಂದ ಬದಲಾವಣೆಗಳು ಆಗ್ತಾ ಇರ್ತವೆ. ಜೊತೆಗೆ ಹೊರಗಿನ ವಾತಾವರಣ ಕೂಡ ಅವರನ್ನು ಪ್ರಭಾವಿಸ್ತಾ ಇರುತ್ತೆ. ನಾವು ಪೋಷಕರ ಮಾತನ್ನು ಯಾಕೆ ಕೇಳಬೇಕು ಅನ್ನುವಂತಹ ಅಹಂಭಾವ ಇವತ್ತಿನ ಹದಿಹರೆಯರಲ್ಲಿ ಸಹಜವಾಗಿ ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಅಂಥದ್ದೊಂದು ಅಹಂಭಾವ ಅವರನ್ನ ತಪ್ಪು ದಾರಿಯ ಕಡೆಗೆ ಸಹಜವಾಗಿ ಎಳೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ಅಷ್ಟೇ ನಿಜವಾಗಿರುವಂತಹ ವಿಚಾರ. ಹಿಂದೆ ಒಂದು ಕಾಲ ಇತ್ತು, ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಇರ್ತಿತ್ತು, ಒಂದು ಅವಿಭಕ್ತವಾಗಿರುವಂತಹ ಕುಟುಂಬ ಇರ್ತಿತ್ತು. ತಂದೆ ತಾಯಿಗಳಷ್ಟೇ ಅಲ್ಲದೆ ಇನ್ನು ಅಜ್ಜ ಅಜ್ಜಿ ಅಥವಾ ಇನ್ಯಾರು ಹಿರಿಯರು, ಚಿಕ್ಕಪ್ಪ ದೊಡ್ಡಮ್ಮ, ಹೀಗೆ ಅನೇಕರೆಲ್ಲ ಕೂಡ ಇರ್ತಾ ಇದ್ದಿದ್ದಕ್ಕಾಗಿ ಮಕ್ಕಳ ಮೇಲೆ ನಿಗಾ ವಹಿಸೋರು ಹೆಚ್ಚಾಗಿರ್ತಿದ್ರು. ಮಕ್ಕಳು ಕೂಡ ಹೆಚ್ಚೆಚ್ಚು ಹಿರಿಯರನ್ನು ನೋಡಿಕೊಂಡು, ಅಂದರೆ ಸುತ್ತಮುತ್ತ ಹಿರಿಯರು ಇರ್ತಾ ಇದ್ದ ಕಾರಣಕ್ಕಾಗಿ ಹಿರಿಯರನ್ನು ನೋಡ್ತಾ ನೋಡ್ತಾ ಅವರು ಬೆಳೀತಾ ಇದ್ರು. ಆದರೆ ಕಾಲ ಇವತ್ತು ಅದಿಲ್ಲ, ಕಾಲ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಇವತ್ತು ನಾವು ಯಾವ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ, ಇವತ್ತಿನ ಕಾಲಘಟ್ಟ ಇದು ತಂತ್ರಜ್ಞಾನದಿಂದ ಕೂಡಿದಂತಹ ಕಾಲಘಟ್ಟ. ಮನೆ ಮನೆಯಲ್ಲಿ ಟಿವಿ, ಅದು ಕೂಡ ಹಳೆಯ ಮಾತಾಯಿತು. ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಫೋನ್ ಬಂದಿದೆ. ಇಂಟರ್ನೆಟ್ ಸುಲಭವಾಗಿ ಇವತ್ತು ನಮ್ಮೆಲ್ಲರ ಕೈಗೂ ಸಿಗ್ತಾ ಇದೆ. ನಮ್ಮ ಮನೆಯಲ್ಲಿ ಬೆಳೀತಾ ಇರುವಂತಹ ಹದಿಹರೆಯ ಯುವಕ ಯುವತಿಯರ ಕೈಯಲ್ಲೂ ಕೂಡ ಇಂಟರ್ನೆಟ್ ಇದೆ. ಜಗತ್ತಿನ ಯಾವುದೇ ಭಾಗದ ಜೊತೆಗೆ, ಯಾವುದೇ ಭಾಗದಲ್ಲಿರುವಂತಹ ವ್ಯಕ್ತಿಗಳ ಜೊತೆಗೆ ಬಹಳ ಸುಲಭವಾಗಿ ಅವರು ಕನೆಕ್ಟ್ ಆಗಬಹುದು. ನಮಗೆ ಅದು ಗೊತ್ತಿರಲಿ. ಟಿವಿ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಮೊಬೈಲ್ ಫೋನ್ ಇರ್ಬೋದು, ಇಂತಹ ಸಾಧನಗಳು ಅನುಕೂಲ ಅನ್ನೋದಕ್ಕಿಂತ ಹದಿಹರೆಯರ ವಿಷಯದಲ್ಲಿ ಅದು ಅನನುಕೂಲವಾಗಿ ಪರಿಣಮಿಸ್ತಾ ಇರುವುದು ಕೂಡ ದುರ್ದೈವ ಅಂತ ಹೇಳಬಹುದು. ಅಷ್ಟೇ ಅಲ್ಲ, ಮಕ್ಕಳಿಗೆ ನಾವು ಸ್ವಾತಂತ್ರ್ಯ ಅಂತ ಕೊಡ್ತಾ ಇದ್ದೀವಲ್ಲ, ಅದು ಕೇವಲ ಸ್ವಾತಂತ್ರ್ಯವಾಗಿ ಉಳಿದಿಲ್ಲ, ಬದಲಾಗಿ ಅದು ಸ್ವೇಚ್ಛೆಯಾಗಿ ಅದು ಪರಿವರ್ತನೆ ಆಗ್ತಾ ಇದೆ. ಒಂದು ಸಲ ವಿಚಾರ ಮಾಡಿ, ನಾವು ಮಕ್ಕಳಿಗೆ ಅವರ ಬೇಡಿಕೆ ಅದನ್ನು ಪೂರೈಸುವುದ ಒಂದು ಅದರ ಹಿಂದೆ ನಾವು ಬಿದ್ದು ಬಿಟ್ಟಿದ್ದೀವಿ. ಅದು ಬೇಡಿಕೆ ಅಂತ ಹೇಳೋದಕ್ಕಿಂತ ಕಡ್ಡಾಯವಾಗಿ ಅದನ್ನು ಪೂರೈಸಲೇಬೇಕು ಅನ್ನೋ ರೀತಿಯಲ್ಲಿ ವಾತಾವರಣ ಇವತ್ತು ಪ್ರತಿ ಮನೆ ಮನೆಗಳಲ್ಲಿ ಮಕ್ಕಳ ಲಾಲನೆ ಪಾಲನೆ ವಿಷಯದಲ್ಲಿ ಪೋಷಕರಿಂದ ಆಗ್ತಾ ಇದೆ. ಒಂದು ಸಲ ವಿಚಾರ ಮಾಡಿ, ನೀವು ಪೋಷಕರಾದರೆ ನೀವು ಚಿಕ್ಕವರಿದ್ದಾಗ ಹೇಗೆ ಬೆಳೀತಾ ಇದ್ರಿ, ನೀವು ಹೇಗೆ ಸಂಸ್ಕಾರವನ್ನು ಕಲಿತ್ರಿ, ಒಳ್ಳೆಯ ದಾರಿಯಲ್ಲಿ ನೀವು ನಡೆದ್ರಿ. ಕಾರಣ ಇಷ್ಟೇ, ಆವಾಗ ತಂತ್ರಜ್ಞಾನ ಇರಲಿಲ್ಲ, ಕೈಯಲ್ಲಿ ಮೊಬೈಲ್ ಫೋನ್ ಇರಲಿಲ್ಲ. ಮೊಬೈಲ್ ಫೋನ್ ಯಾಕೆ, ನಮ್ಮ ಕೈಯಲ್ಲಿ ಪಾಕೆಟ್ ಮನಿ ಕೂಡ ಇರ್ತಾ ಇರಲಿಲ್ಲ. ಆದರೆ ಕಾಲ ಈಗ ಹಾಗಲ್ಲ, ಕಾಲ ಇವತ್ತು ಬದಲಾಗಿದೆ, ವಿಪರ್ಯಯವಾಗಿ ನಡೀತಾ ಇದೆ. ವಿಷಯ ಗಂಭೀರವಾಗಿದೆ. ಹಾಗಾದರೆ ಇಂತಹ ಸವಾಲಿನ ಒಂದು ಕಾಲಘಟ್ಟದಲ್ಲಿ ನಾವು ಬದುಕ್ತಾ ನಮ್ಮ ಹದಿಹರೆಯದ ಯುವಕರ ಜೊತೆಗೆ ಯುವತಿಯರ ಜೊತೆಗೆ ಹೇಗೆ ನಾವು ವ್ಯವಹರಿಸೋದು, ಹೇಗೆ ಅವರನ್ನ ಸರಿ ದಾರಿಯಲ್ಲಿ ಹದಬಸ್ತಿನಲ್ಲಿ ಇರಿಸೋದು ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡುವಂತಹ ಹೊತ್ತಿದು. ಬನ್ನಿ, ಒಂದು ಗೀತೆಯನ್ನು ಕೇಳಿ ಮುಂದಿನ ಮಾತುಕತೆಯತ್ತ ನಾವು ಸಾಗೋಣ. ರಕ್ತ ಕಣ್ಣೀರು ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಬಿತ್ತರಿಸ್ತಾ ಇದ್ದೇವೆ. ಹೇಮಂತ್ ಈ ಗೀತೆಯನ್ನು ಹಾಡಿದರೆ, ಉಪೇಂದ್ರ ಬರೆದಿರುವ ಗೀತೆ, ಸಾಧು ಕೋಕಿಲಾ ಅವರ ಸಂಗೀತ. ಡೇಂಜರ್, ಹೌದು ಡೇಂಜರ್.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮಕ್ಕಳು ಏನಾಗಬೇಕು ಅನ್ನೋ ವಿಷಯದಲ್ಲಿ ಪೋಷಕರ ಕನಸು ಬಹಳ ದೊಡ್ಡದಾಗಿರುತ್ತೆ. 100 ಜನ ಪೋಷಕರನ್ನ ಕೇಳಿ ನೋಡಿದರೆ ಅದರಲ್ಲಿ ಸರಿಸುಮಾರು 90 ಪೋಷಕರು ಹೇಳೋದು, ನಮ್ಮ ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರಬೇಕು, ಕೈ ತುಂಬ ಸಂಬಳವನ್ನು ಪಡಿಬೇಕು, ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಬೇಕು, ಇಂತಹ ಕನಸು ಸಹಜವಾಗಿಯೇ ಪೋಷಕರಲ್ಲಿ ಇರುತ್ತೆ. ಆದರೆ ಹದಿಹರೆಯಕ್ಕೆ ಬಂದಾಗ ಮಕ್ಕಳ ಬಗ್ಗೆ ಈ ವಿಷಯದಲ್ಲಿ ತುಂಬ ಎಚ್ಚರಿಕೆ ವಹಿಸೋದು ಬಹಳ ಸೂಕ್ತ ಅಂತ ಅನಿಸುತ್ತೆ. ಮಕ್ಕಳ ಕುರಿತಾಗಿ ದೊಡ್ಡ ದೊಡ್ಡ ನಿರೀಕ್ಷೆನೇ ಇಟ್ಕೊಂಡ್ರೆ ಆಗ ನಾವು ಆ ಬೆಳೀತಾ ಇರುವಂತಹ ಮಕ್ಕಳ ಮನಸ್ಸಿನ ಮೇಲೆ ಸಹಜವಾಗಿ ಭಾರ ಹಾಕದಂತೆ ಆಗುತ್ತೆ. ಮಕ್ಕಳು ತಮ್ಮದೇ ಆಗಿರುವಂತಹ ಗುರಿಯನ್ನು ಇಟ್ಕೊಂಡಿರ್ತಾರೆ ತಾವು ಹದಿಹರೆಯಕ್ಕೆ ಬಂದಾಗ. ಮಕ್ಕಳು ದೊಡ್ಡವ ಆಗ್ತಾ ಇರ್ತಾರೆ, ಆದರೆ ಸ್ವಾಭಾವಿಕವಾಗಿ ಪೋಷಕರು ಅವರಿಗೆ ಅವರ ಮನಸ್ಸಲ್ಲಿ ತಮ್ಮ ಮಕ್ಕಳಿನ್ನೂ ಚಿಕ್ಕವರು ಅನ್ನುವಂತಹ ಭಾವನೆ ಇರುತ್ತೆ. ಹಾಗಾಗಿ ಸಹಜವಾಗಿಯೇ ನೀನು ಅದನ್ನು ಓದು, ಆ ಕೋರ್ಸ್ ತೆಗೆದುಕೋ, ನೀನು ಲೈಫಲ್ಲಿ ಹಾಗಾಗು, ಇಷ್ಟು ಸಂಪಾದನೆ ಮಾಡು, ನೀನು ಆ ಹೊರದೇಶಕ್ಕೆ ಹೋಗು, ಹೀಗೆಲ್ಲ ನಾನಾ ಬಗೆಯಿಂದ ತಮ್ಮದೇ ಒಂದು ಮನಸ್ಸಿನ ಆಲೋಚನೆಯನ್ನು ತಮ್ಮ ಇಷ್ಟವನ್ನು ಬೆಳೀತಾ ಇರುವಂತಹ ಮಕ್ಕಳ ಮನಸ್ಸಿನ ಮೇಲೆ ಹಾಕ್ತಾ ಅವರ ಮೇಲೆ ಪರಿಣಾಮ ಬೀರೋ ಹಾಗೆ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ನೀವು ಪೋಷಕರಾಗಿದ್ದರೆ ಖಂಡಿತ ನೀವು ಹೀಗೆ ಮಾಡಬೇಡಿ, ಯಾಕೆಂದರೆ ಹೀಗೆ ಮಾಡೋದು ಖಂಡಿತವಾಗಿಯೂ ತಪ್ಪು. ಯಾಕೆಂದರೆ ಮಕ್ಕಳು ಈಗ ಹದಿಹರೆಯಕ್ಕೆ ಬಂದಿದ್ದಾರೆಂದರೆ ಅವರೂ ಕೂಡ ಸ್ವತಂತ್ರವಾಗಿ ವಿಚಾರ ಮಾಡುವಂತಹ ಶಕ್ತಿಶಾಲಿಗಳಾಗಿರುತ್ತಾರೆ. ಪೋಷಕರಾದವರು ಅವರಿಗೆ ಇಂತಹದೇ ಸಾಧನೆ ಮಾಡಬೇಕು ಅನ್ನುವಂತಹ ಒತ್ತಡ ಹೇರಬಾರದು. ಇಷ್ಟವಿಲ್ಲದೆ ಇರುವಂತಹ ಕೆಲಸ ಯಾರೇ ಮಾಡೋದಾದರೂ ಕೂಡ ಅದು ಕಷ್ಟವೇ ಸರಿ. ಹಾಗಾಗಿ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಪೋಷಕರು, ಮಕ್ಕಳು ಹದಿಹರೆಯಕ್ಕೆ ಬಂದಾಗ ಅವರ ಇಚ್ಛೆ ಏನು, ಅವರ ಮನಸ್ಸಿನ ಇಂಗಿತ ಏನು ಅನ್ನೋದನ್ನು ತಿಳಿದುಕೊಂಡು ಆ ಮೂಲಕವಾಗಿ ಆ ದಿಶೆಯಲ್ಲಿ ಅದು ಸರಿಯಾಗಿದ್ದರೆ, ಅದು ಒಳಿತಾಗಿದ್ದರೆ ಅದಕ್ಕೆ ಸೂಕ್ತವಾದಂತಹ ಮಾರ್ಗದರ್ಶನ ಕೊಡಬೇಕು. ಒಂದು ವೇಳೆ ಅವರ ಆಲೋಚನಾ ಲಹರಿ ಸರಿಯಾಗಿಲ್ಲ ಅಂತಂದರೆ ಕುಳಿತುಕೊಂಡು ತಿಳಿ ಹೇಳುವಂತಹ ಕೆಲಸ ಆಗಬೇಕೇ ಹೊರತಾಗಿ ಮೊದಲಿಗೆ ತಮ್ಮ ಮನಸ್ಸಿನ ಇಚ್ಛೆಯನ್ನು ಪೀಠಿಕೆಯಾಗಿ ಇಡಬಾರದು. ಇನ್ನು ಹದಿಹರೆಯದ ಯುವಕ ಯುವತಿಯರಲ್ಲಿ ಕಲಿಯುವಂತಹ

ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಕ್ಕಳ ಅಂದರೆ ಹದಿಹರೆಯದ ಮಕ್ಕಳ ವಿಷಯದಲ್ಲಿ ನಾವು ಒಂದಿಷ್ಟು ನಿಗಾ ಇಡಲೇಬೇಕು. ಇದರ ಬಗ್ಗೆ ಒಂದಿಷ್ಟು ವಿಚಾರವನ್ನು ನಾನು ನಿಮ್ಮ ಜೊತೆಗೆ ಮಾತಾಡೋನಿದ್ದೀನಿ. ಆದರೆ ಅದಕ್ಕಿಂತ ಮುನ್ನ ಒಂದು ಗೀತೆಯನ್ನು ಕೇಳೋಣ. ಬನ್ನಿ, ಯಾವ ಗೀತೆ ಈಗ ಪ್ರಸಾರವಾಗ್ತಾ ಇದೆ ಸಿರಿಗಂಧ ಕಾರ್ಯಕ್ರಮದಲ್ಲಿ? ಹೌದು, ಎದೆ ಚಿಪ್ಪಿನಲ್ಲಿ ಅನ್ನುವಂತಹ ಒಂದು ಹಾಡು. ನಾಗರ ಹಾವು ಚಿತ್ರದಿಂದ ಆಯ್ದ ಗೀತೆ ಇದು. ರಾಜೇಶ್ ಕೃಷ್ಣರವರೊಂದಿಗೆ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಅವರು. ಗೀತೆಯನ್ನು ಬರೆದು ಸಂಗೀತ ಕೇಳಬಡಿಸಿದ್ದಾರೆ ಹಂಸಲೇಖಾ ಅವರು. ಎದೆ ಚಿಪ್ಪಿನಲ್ಲಿ ಜೋಪಾನವಾಗಿ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹದಿಹರೆಯದ ಯುವಕ ಯುವತಿಯರು ನಮ್ಮ ಮಕ್ಕಳಾಗಿದ್ದರೆ ಅವರಿಗೆ ಯಾವ ರೀತಿಯಾದಂತಹ ಒಂದು ಮಾರ್ಗದರ್ಶನವನ್ನು ನಾವು ಪೋಷಕರಾಗಿ ನೀಡಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ವಿಚಾರ ಮಾಡ್ತಾ ಇದ್ವಿ. ಹೌದು, ಕಾಲಘಟ್ಟ ಇದು ಆಧುನಿಕ ಕಾಲಘಟ್ಟ, ತಂತ್ರಜ್ಞಾನದ ಯುಗ ಅಂತಲೇ ಕರೆಸ್ಕೊಂಡಿರುವಂತಹ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಂತಹ ಕಾಲಘಟ್ಟದಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಜೀವನ ನಗರಮಯವಾಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಎಲ್ಲರ ಕುಟುಂಬ ವಿಭಕ್ತ ಕುಟುಂಬ ಆಗಿದೆ. ಅಂದರೆ ನಾವು ನ್ಯಾರೋ ಅಂತ ಹೇಳ್ತೀವಲ್ಲ, ಅಂದರೆ ಕೇವಲ ಅಪ್ಪ ಅಮ್ಮ, ಒಂದು ಹೆಚ್ಚು ಅಂದರೆ ಎರಡು ಮಕ್ಕಳಿರುವಂತಹ ಕುಟುಂಬ ಇದು. ಅಂತಹ ಕುಟುಂಬದಲ್ಲಿ ಮಕ್ಕಳು ಹದಿಹರೆಯಕ್ಕೆ ಬಂದಿದ್ದಾರೆ ಅಂದರೆ ಅದು ನಿಜಕ್ಕೂ ಕೂಡ ಆ ಕುಟುಂಬದ ಸವಾಲಿನ ಒಂದು ಸಮಯ ಆಗಿರುತ್ತೆ. ಗೀತೆಗಿಂತ ಮುಂಚೆ ನಾನು ಹೇಳ್ತಾ ಇದ್ದೆ, ಹೌದು, ನಿಗಾ ಇಡಬೇಕು ಹದಿಹರೆಯರ ವಿಷಯದಲ್ಲಿ. ಆದರೆ ನಿಗಾ ಇಡಬೇಕು ಅಂದರೆ ಆ ವಿಚಾರದಲ್ಲೂ ಕೂಡ ನಾವು ಎಡವೋ ಹಾಗಿಲ್ಲ. ಯಾಕೆಂದರೆ ನಾವು ಮಕ್ಕಳ ಮೇಲೆ ಎಲ್ಲ ರೀತಿಯಿಂದ ನಿಗಾ ಇಡ್ತೀವಿ, ಅವ್ರನ್ನ ಸಂಪೂರ್ಣವಾಗಿ ನಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ತೀವಿ ಅಂತ ಅಂದುಕೊಂಡ್ರೆ ಅದು ಬಹಳ ದೊಡ್ಡ ತಪ್ಪಾಗಿಬಿಡುತ್ತೆ ಪೋಷಕರದು. ಹದಿಹರೆಯದ ಮಕ್ಕಳ ಮೇಲೆ ನಾವು ಹೇಗೆ ನಿಗಾ ವಹಿಸ್ಬೋದು ಪೋಷಕರಾಗಿ ಅಂತಂದರೆ, ಹೌದು, ಮಕ್ಕಳನ್ನು ನಾವು ಒಂದು ಸರಿಯಾದಂತಹ ದಾರಿಯಲ್ಲಿ ಇರಿಸಬೇಕು ಅಂತಂದರೆ, ಈ ಕಾರ್ಯಕ್ರಮದ ಆರಂಭದಲ್ಲೇ ನಾನು ಒಂದು ಶ್ಲೋಕವನ್ನು ಉದಾಹರಿಸಿದ್ದೆ. ಅದರಲ್ಲಿ ಪ್ರಾಪ್ತೇಶು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್ ಅಂತ ಒಂದು ಚಾಣಕ್ಯ ನೀತಿಯ ಒಂದು ಸಾಲನ್ನು ಉದ್ಧರಿಸಿದೆ ಕೂಡ. ಹೌದು, ಆ ಮಾತು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಅದು ಆ ಕಾಲಕ್ಕೆ ಹೇಳಿದ ಮಾತಾದರೂ ಕೂಡ ಈ ಕಾಲಕ್ಕೂ ಹೆಚ್ಚೆಚ್ಚು ಅಪ್ಲಿಕೇಬಲ್. ಮಕ್ಕಳನ್ನು ಅತ್ಯಂತ ಸ್ನೇಹಮಯವಾಗಿ ಕಾಣಬೇಕು ಅವರು ಹದಿಹರೆಯಕ್ಕೆ ಬಂದಾಗ. ಈ ನಿಯಂತ್ರಣ ಅಥವಾ ನಿಗಾ ವಹಿಸುವಂತಹ ವಿಷಯದಲ್ಲೂ ಕೂಡ ಅಷ್ಟೇ, ಅತ್ಯಂತ ಸ್ನೇಹಪರವಾದಂತಹ ಸಂವಹನವನ್ನು ನಾವು ಮಕ್ಕಳ ಜೊತೆಗೆ ಆವಾಗವಾಗ ಮಾಡ್ತಾ ಇರಬೇಕು. ಪ್ರತಿನಿತ್ಯ ಕನಿಷ್ಠ ಅಂದರೆ 15 ನಿಮಿಷವಾದರೂ ಮುಕ್ತವಾಗಿ ಮಕ್ಕಳ ಜೊತೆಗೆ ಮಾತಾಡುವಂತಹ ಒಂದು ವಾತಾವರಣವನ್ನು, ಅಂತಹ ಒಂದು ಅಭ್ಯಾಸವನ್ನು ನಾವು ಪೋಷಕರಾಗಿ ರೂಢಿಸಿಕೊಳ್ಳಬೇಕಾಗತ್ತೆ. ಅವರು ತಮ್ಮ ತಪ್ಪನ್ನು ಕೆಲವು ಸಲ ಹೇಳಿಕೊಳ್ಳಬಹುದು. ಹಾಗೆ ಹೇಳಿಕೊಂಡ ತಕ್ಷಣ ಅವರಿಗೆ ಬೈಯೋ ಬದಲು ಅವರಿಗೆ ನಾವು ಕಿವಿಯಾಗಬೇಕು, ಶಾಂತಚಿತ್ತರಾಗಿ ಅವರು ಹೇಳುವಂತಹ ವಿಚಾರವನ್ನು ಕೇಳಿಸ್ಕೊಳ್ಬೇಕು. ಜೊತೆಗೆ ಅವರ ಪರವಾಗಿ, ಅದು ಸರಿಯಾಗಿದ್ದರೆ ಅವರ ಪರವಾಗಿ ನಿಲ್ಲಬೇಕು. ಒಂದು ವೇಳೆ ಅವರ ಮತ ಸರಿಯಾಗಿಲ್ಲ, ಅವರ ಒಂದು ವಿಚಾರಗಳು ಸರಿಯಾಗಿಲ್ಲ ಈ ವಿಷಯದಲ್ಲಿ ಅಂತ ಅಂದರೆ, ಅವ್ರನ್ನ ಸರಿಯಾದಂತಹ ಒಂದು ವೇ ಆಫ್ ಟೋನ್ ಅಂತ ಹೇಳ್ತೀವಲ್ಲ, ಸರಿಯಾದಂತಹ ರೀತಿಯಲ್ಲಿ ಮಾತನಾಡಿ ಅವ್ರನ್ನ ಪುಸಲಾಯಿಸಿ ಆದರೂ ಕೂಡ ಸರಿದಾರಿಗೆ ತರುವಂತಹ ಸ್ನೇಹಮಯವಾದಂತಹ ಮಾತುಕತೆಯನ್ನು ನಾವು ಆಡಬೇಕು.

ಇನ್ನು ಇವತ್ತೆಲ್ಲ ಮೊಬೈಲ್ ಯುಗ, ಪೇರೆಂಟಲ್ ಕಂಟ್ರೋಲ್ ಅನ್ನಂತಹ ಒಂದು ಆ್ಯಪ್ ಕೂಡ ಬರುತ್ತೆ. ಅಂತಹ ಆ್ಯಪ್ಗಳನ್ನು ಬಳಸಿ ಕೂಡ ಎಷ್ಟೋ ಜನ ತಮ್ಮ ಮಕ್ಕಳನ್ನು ನಿಗಾ ವಹಿಸೋದಕ್ಕೆ ಹೋಗ್ತಾರೆ. ಆದರೆ ಅತಿ ಆದರೆ ಅದು ಕೂಡ ಅಮೃತ ಕೂಡ ವಿಷ ಅಂತ ಹೇಳ್ತಾರೆ. ಅತಿ ಆದರೆ ಅಮೃತ ವಿಷ ಆಗುತ್ತೆ. ಅದೇ ರೀತಿಯಲ್ಲಿ ಅತಿಯಾಗಿ ನಾವು ತಂತ್ರಜ್ಞಾನವನ್ನು ಅಥವಾ ಇನ್ನೊಂದು ಸಲಕರಣೆಯನ್ನು ಉಪಯೋಗಿಸಿಕೊಂಡು ನಾವು ಮಕ್ಕಳನ್ನು ಕಂಟ್ರೋಲ್ ಮಾಡ್ತೀವಿ ಅಂತಂದರೆ ಖಂಡಿತವಾಗಿ ಕೂಡ ಅದು ತಪ್ಪಾಗುತ್ತೆ. ಅದರ ಬದಲಾಗಿ ನಾವು ಮಕ್ಕಳ ಜೊತೆಗೆ ಸ್ನೇಹದಿಂದ ಇದ್ದುಕೊಂಡು ಅವರ ಮನಸ್ಸಿನ ಅನಿಸಿಕೆಯನ್ನು ಅಥವಾ ನಮ್ಮ ಅನುಪಸ್ಥಿತಿಯಲ್ಲಿ ಆದಂತಹ ಆಗು ಹೋಗುಗಳ ವರ್ತಮಾನವನ್ನು ನಾವು ಮಕ್ಕಳಿಂದ ಅವರಿಂದಲೇ ನೇರವಾಗಿ ಪಡೆದು ತಿಳಿದುಕೊಳ್ಳೋದು ಬಹಳ ಉತ್ತಮ. ಇನ್ನಷ್ಟು ವಿಚಾರಗಳನ್ನು ಮಾತಾಡೋದಿದೆ, ಆದರೆ ಅದಕ್ಕಿಂತ ಮುನ್ನ ಒಂದು ಗೀತೆಯನ್ನು ಕೇಳಿಬಿಡೋಣ. ಹೌದು, ಪ್ರೇಮಂ ಪೂಜಾಂ ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ಮೃದುಲಾ ವಾರಿಯರ್ ಹಾಗೂ ಅರ್ಮಾನ್ ಮಲ್ಲಿಕ್ ಗೀತೆಗೆ ಧ್ವನಿಯಾಗಿದ್ದಾರೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಘವೇಂದ್ರ ಬಿ ಎಸ್ ಅವರು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

0: ಬಳಕೆ,
1: ಸಾಹಿತ್ಯ ಸಂಗೀತ,
0: ಸಿನಿಮಾ ನಾಟಕ,
2: ಆಹಾರ ಆರೋಗ್ಯ,
0: ಭಾಷೆ ಸಂಸ್ಕೃತಿ,
2: ಪುರಾಣ ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ,
1: ತಲೆಮಾರುಗಳ ಕೊಂಡಿ,
0: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
3: ಶಿಲೆಯಲ್ಲೂ.
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ,
1: ಈ ಪಯಣ ಮುಗಿಯದಿರಲಿ.
3: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದೆ ಗೀತ, ತಂಬೆಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
1: ನಿಮ್ಮೊಂದಿಗೆ ಆಕಾಶವಾಣಿ.

ಪೋಷಕರು ಹದಿಹರೆಯದ ತಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಪೋಷಣೆ ಮಾಡಬೇಕು ಅದು ಕೂಡ ಈ ಆಧುನಿಕ ಕಾಲಘಟ್ಟದಲ್ಲಿ ನಿಜಕ್ಕೂ ಕೂಡ ಸವಾಲಿನ ಕೆಲಸ. ಅದರ ಕುರಿತಾಗಿ ಒಂದಿಷ್ಟು ಚಿಂತನೆಯನ್ನು ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ವಿ, ಕನ್ನಡ ಗೀತೆಗಳನ್ನು ಕೇಳ್ತಾ. ಹೌದು, ಈ ಹದಿಹರೆಯ ಅನ್ನೋದು ಬಹಳ ಬಹಳ ಅಪಾಯಕಾರಿ ಅಂತ ಅನೇಕರು ವಿಶ್ಲೇಷಣೆ ಮಾಡ್ತಾರೆ. ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ, ಆ ಶ್ಲೋಕ ಏನು ಹೇಳುತ್ತೆ ಅಂದರೆ, ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪಿ ಅನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತ. ಅಂದರೆ ಯೌವನ, ಧನ ಸಂಪತ್ತು, ಪ್ರಭುತ್ವ ಜೊತೆಗೆ ಅವಿವೇಕಿತನ, ಈ ನಾಲ್ಕು ಕೂಡ ಒಂದೊಂದು ಅಂದರೆ ಬಿಡಿಬಿಡಿಯಾಗಿ ಕೂಡ ಅತ್ಯಂತ ಅಪಾಯಕಾರಿ. ಒಂದು ವೇಳೆ ಈ ನಾಲ್ಕು ಒಟ್ಟಿಗೆ ಸೇರಿದರೆ ಎಷ್ಟು ಅನರ್ಥವನ್ನು ಸೃಷ್ಟಿ ಮಾಡಬಾರದೆ ಮಾಡಲ್ಲ ಅಂತ ಒಂದು ಆತಂಕವನ್ನು ಕವಿ ವ್ಯಕ್ತಪಡಿಸ್ತಾನೆ. ಹೌದು, ಯೌವನ ಅನ್ನೋದು ತುಂಬ ಅಪಾಯಕಾರಿ. ಅಂತಹ ಯೌವನಾವಸ್ಥೆಯಲ್ಲಿ ಯುವಕರ ಯುವತಿಯರ ಕೈಯಲ್ಲಿ ಹಣ ಸಿಕ್ಕಿದರೆ ಇನ್ನಷ್ಟು ಅಪಾಯಕಾರಿ, ಜೊತೆಗೆ ಒಂದಿಷ್ಟು ಸ್ವೇಚ್ಛೆ ಅಧಿಕಾರ ಅಂತ ಸಿಕ್ಕಿದರೆ ಅದು ಇನ್ನಷ್ಟು ಅನರ್ಥದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಜೊತೆಗೆ ಅವಿವೇಕ ಅನ್ನೋ ಸಹಜವಾಗಿ ಇರುತ್ತೆ, ಹಾಗೊಂದು ವೇಳೆ ಆ ಅವಿವೇಕ ಅನ್ನೋದು ಕೂಡ ಅವರಲ್ಲಿ ಮನೆ ಮಾಡಿಕೊಂಡಿದ್ರೆ ಅದು ಇನ್ನಷ್ಟು ಅನರ್ಥವನ್ನೇ ಉಂಟು ಮಾಡುತ್ತೆ ಅನ್ನುವಂತಹ ಕಳವಳ ಆ ಕವಿದು. ತಮಾಷೆಯಲ್ಲ, ಆದರೆ ಹೇಳ್ತಾರೆ ಹದಿಹರೆಯದ ಯುವಕ ಯುವತಿಯರು ಹೇಗಿರ್ತಾರೆ ಅಂತಂದರೆ, ಮರ್ಕಟಕ್ಕೆ ಹೆಂಡ ಕುಡಿಸಿದ ಹಾಗೆ ಅಂತ. ಅಂದರೆ ಸಾಮಾನ್ಯವಾಗಿ ಮರ್ಕಟವೇ ಒಂದು ರೀತಿಯಲ್ಲಿ ಅಪಾಯಕಾರಿ, ಒಂದು ಆಕ್ರಮಣಕಾರಿಯಾಗಿರುತ್ತೆ, ಚೇಷ್ಟೆಯನ್ನು ಮಾಡ್ತಾ ಇರುತ್ತೆ, ಏನೇನೋ ಮಾಡ್ತಾ ಇರುತ್ತೆ, ಅನರ್ಥವನ್ನು ಸೃಷ್ಟಿ ಮಾಡಿಬಿಡುತ್ತೆ. ಅಂತಹ ಮರ್ಕಟ ಅಥವಾ ಒಂದು ಕೋತಿಗೆ ಹೆಂಡವನ್ನು ಕುಡಿಸ್ಬಿಟ್ರೆ ಅದು ಇನ್ನಷ್ಟು ಅನರ್ಥಕಾರಿಯಾಗಿರುತ್ತೆ, ಅಪಾಯಕಾರಿಯಾಗಿರುತ್ತೆ, ಅದು ಇನ್ನಷ್ಟು ಕೆಡುಕನ್ನು ಮಾಡ್ತಾ ಇರುತ್ತೆ. ಅಷ್ಟು ಅಪಾಯಕಾರಿ ಯುವಕರು ಯುವತಿಯರು ಹದಿಹರೆಯಕ್ಕೆ ಬಂದಾಗ ಸರಿಯಾದ ಮಾರ್ಗದರ್ಶನ ಅವರಿಗೆ ಸಿಕ್ಕಿಲ್ಲ ಅಂತಂದರೆ. ಹೌದು, ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಪೋಷಕರು ಅಂತಂದರೆ, ಸ್ನೇಹಮಯವಾಗಿ ಇರಬೇಕು ಅನ್ನೋದನ್ನು ನಾವು ವಿಚಾರ ಮಾಡ್ತಾ ಇದ್ವಿ. ಹದಿಹರೆಯದ ಮಕ್ಕಳು ಹೊಸ ಹೊಸ ವಿಷಯಕ್ಕೆ ತಮ್ಮನ್ನು ತಾವು ತೆರೆದುಕೊಳ್ಳೋ ಹಾಗೆ ಒಂದು ವ್ಯವಸ್ಥೆಯನ್ನು ಪೋಷಕರಾದವರು ಖಂಡಿತ ಮಾಡಲೇಬೇಕು. ಹೊಸ ವಿಷಯಕ್ಕೆ ಅವರು ತೆರೆದುಕೊಳ್ಳಬೇಕು ಅಷ್ಟೇ ಅಲ್ಲ, ತಮ್ಮ ಗುರುತನ್ನು ತಾವೇ ಗುರುತು ಹಿಡಿಯೋ ಹಾಗೆ, ಅಂದರೆ ಸಮಾಜದಲ್ಲಿ ತಮ್ಮ ಹೊಣೆಗಾರಿಕೆ ಏನಿದೆ ಅನ್ನೋದನ್ನು ಅವರೇ ಅರಿತುಕೊಳ್ಳೋ ಹಾಗೆ ನಾವು ಮಾಡಬೇಕು ಪೋಷಕರಾಗಿ. ಹಾಗೆ ಅಂತಹ ಒಂದು ಹೊಣೆಗಾರಿಕೆಯನ್ನು ನಾವು ತೋರಿಸ್ಕೊಡಬೇಕು. ಬಹುಶಃ ಇದು ಸೋಪಾನದ ರೀತಿಯಲ್ಲಿ, ಅಂದರೆ ಚಿಕ್ಕವರಿದ್ದಾಗಿನಿಂದಲೂ ಕೂಡ ಮನೆಯಲ್ಲಿ ಅಂಥದ್ದೊಂದು ವಾತಾವರಣವನ್ನು ಕಲ್ಪಿಸಿಕೊಂಡು ಹೊಣೆಗಾರಿಕೆಯನ್ನು ಮಕ್ಕಳಲ್ಲಿ ಕಲಿಸಬೇಕು. ದೊಡ್ಡವರಾದಾಗ ತಾವೇ ತಾವಾಗಿ ಸಮಾಜದಲ್ಲಿ ತಮ್ಮ ಹೊಣೆಗಾರಿಕೆ ಏನು ಅನ್ನೋದನ್ನು ಖಂಡಿತವಾಗಿಯೂ ಕೂಡ ಅಂಥವರು ತಿಳಿದುಕೊಳ್ತಾರೆ. ದೊಡ್ಡವರ ಬಳಿ ಮಕ್ಕಳು ಏನಾದರೂ ಆಲೋಚನೆ ತಮ್ಮ ಸಲಹೆಯನ್ನು ನೀಡೋದಕ್ಕೆ ಬಂದರೆ, ಅಯ್ಯೋ ಇವರು ಮಕ್ಕಳು ನಮಗ್ಯಾಕೆ ಸಲಹೆಯನ್ನು ಕೊಡೋಕ್ಕೆ ಬರ್ತಾರೆ ಅಂತ ಖಂಡಿತ ಉದಾಸೀನತೆ ಬೇಡ. ಮಕ್ಕಳ ಭಾವನೆಗಳಿಗೂ ಕೂಡ, ಅದರಲ್ಲೂ ವಿಶೇಷವಾಗಿ ಹದಿಹರೆಯದವರ ಭಾವನೆಗಳಿಗೂ ಕೂಡ ಬೆಲೆ ಕೊಡಬೇಕಾಗತ್ತೆ. ಹದಿಹರೆಯದವರು ಹೇಳ್ತಾ ಇರುವಂತಹ ವಿಚಾರದ ಬಗ್ಗೆ ಉದಾಸೀನತೆ ಬೇಡ, ಬದಲಾಗಿ ಆಸಕ್ತಿಯಿಂದ ಅವರು ಹೇಳೋದನ್ನು ಕೇಳಿಸ್ಕೊಳ್ಬೇಕು. ಜೊತೆಗೆ ಅವರ ಜೊತೆಗೆ ಪೋಷಕರಾಗಿ ನಾವಿದ್ದೇವೆ ಅನ್ನುವಂತಹ ಭಾವನೆಯನ್ನು ಸದಾ ಅವರಲ್ಲಿ ತುಂಬುತ್ತಾ ಹೋಗಬೇಕು. ಹೀಗೆ ನಾವು ಅವರ ಜೊತೆಗೆ ಪ್ರತಿಯೊಂದು ಹಂತದಲ್ಲೂ ಇರ್ತೇವೆ, ಅವರ ಜೊತೆಯಾಗಿ ನಿಲ್ತೇವೆ ಅನ್ನೋದು ಆ ಮಕ್ಕಳಿಗೆ ಭರವಸೆ ಬಂದರೆ ಖಂಡಿತವಾಗಿ ಕೂಡ ಒಂದು ಸ್ನೇಹಮಯವಾದಂತಹ ಬೆಸುಗೆ ಸಂಬಂಧ ಆ ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಏರ್ಪಾಟಾಗತ್ತೆ. ಇದು ಖಂಡಿತವಾಗಿಯೂ ಕೂಡ ಸತ್ಯದ ವಿಚಾರ. ಈ ವಿಚಾರವನ್ನು ನಾವು ಪೋಷಕರಾಗಿ ಮಾಡಬೇಕಾಗತ್ತೆ. ಮಕ್ಕಳು ಸೂಕ್ಷ್ಮವಾದಂತಹ ವಿಚಾರವನ್ನು ಹೇಳೋದಿಲ್ಲ, ಆದರೆ ಮಕ್ಕಳ ಜೊತೆಗೆ ಸ್ನೇಹಮಯವಾಗಿ ಇದ್ದರೆ ಮಕ್ಕಳು ಎಲ್ಲವನ್ನ ಸಖ್ಯ ಭಾವದಲ್ಲಿ ಹೇಳಬಹುದು. ಹಾಗಾಗಿ ಅವರ ಜೊತೆಗೆ ಕುಳಿತುಕೊಂಡು ಮಾತಾಡಬೇಕು. ಹೆಚ್ಚಾಗಿ ಅವರನ್ನು ಬೈಯೋದು ಟೀಕೆ ಮಾಡೋದನ್ನು ಮಾಡದೆ ಅವರನ್ನ ಪೋಷಕರ ಸ್ಥಾನದಲ್ಲಿ ಇರಿಸಿ, ಅಂದರೆ ಸ್ನೇಹಮಯವಾಗಿ ವಯಸ್ಸಿಗೆ ತಕ್ಕ ಹಾಗೆ ಅವರಿಗೆ ಮರ್ಯಾದೆಯನ್ನು ಕೊಟ್ಟು ಮಾತನಾಡಬೇಕಾಗತ್ತೆ. ಅದು ಕೂಡ ಪೋಷಕರ ಜವಾಬ್ದಾರಿ ಆಗಿರುತ್ತೆ. ಇವತ್ತು ತಂತ್ರಜ್ಞಾನ ಬಹಳ ವೇಗವಾಗಿ ಇರೋದ್ರಿಂದ ಸೋಷಿಯಲ್ ಮೀಡಿಯಾಗಳ ಪ್ರಭಾವ ಖಂಡಿತವಾಗಿ ಕೂಡ ಜಾಸ್ತಿ ಆಗ್ತಾ ಇದೆ.
ಹಾಗಾಗಿ

ಮಕ್ಕಳಲ್ಲಿ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವುದರ ಕಡೆಗೆ ವಿಶೇಷ ಆದ್ಯತೆಯನ್ನು ಪೋಷಕರಾದವರು ಕೊಡಲೇಬೇಕು. ಆ ನಿಟ್ಟಿನಲ್ಲಿ ಮಕ್ಕಳಿಗೋಸ್ಕರವಾಗಿ ಹೆಚ್ಚೆಚ್ಚು ಸಮಯವನ್ನು ಮೀಸಲಾಗಿ ಇರಿಸಬೇಕು, ಅವರ ಭಾವನೆಗಳಿಗೆ ಬೆಲೆ ಕೊಡಬೇಕು. ಇನ್ನು ಅನೇಕ ವಿಚಾರಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು ಹದಿಹರೆಯದ ಜೊತೆಗೆ ನಾವು ಹೇಗೆ ವರ್ತಿಸಬೇಕು ಪೋಷಕರಾಗಿರೋದ್ರ ಬಗ್ಗೆ, ಆದರೆ ಸಮಯದ ಮಿತಿ ಅದರಲ್ಲಿ ನಾವು ಮಾತನಾಡಬೇಕಾಗತ್ತೆ. ಬನ್ನಿ ಒಂದು ಗೀತೆಯನ್ನು ಕೇಳೋಣ. ಸಂತೆಯಲ್ಲಿ ನಿಂತ ಕಬೀರ ಚಿತ್ರದಿಂದ ಆಯ್ದ ಗೀತೆ. ಸೋನು ನಿಗಮ್ ಹಾಗೂ ಗೋಪಾಲ್ ವಾಜಪೇಯಿ ಬರೆದಿರುವ ಗೀತೆಗೆ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತ.

0: आदाब, ये आकाशवाणी है। खबरों के साथ मैं महताब आलम।
1: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಭಾವಗೀತೆಗಳು. ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಎಚ್ ಕೆ ರಘು ಅವರು ಹಾಡಿರುವ ಭಾವಗೀತೆ.

ಇನ್ನೀಗ ಕೇಳಿ ನನ್ನ ಭಾವಗಳ. ಮೊಹಮ್ಮದ್ ಅಲಿ ಕದಂಪುರ ಅವರ ಒಂದು ರಚನೆ.

ಇನ್ನೀಗ ಕೇಳಿ ಎನ್ನುವೆ ಜೀವನ ಬರಿಬೀಳು, ಡಾಕ್ಟರ್ HS ವೆಂಕಟೇಶ ಮೂರ್ತಿ ಅವರ ಒಂದು ಕವನ.

ಪದ ನಿಧರಿ ಸನಿ ಸಟ್ಟಿ ಸನಿ ದನಿ ಸನಿ ದ ಪದ ಗಟ್ಟಿ ಗರಿ ಸನಿ ದನಿ ಸಿಚ್ಚರಿ ಸನಿ ದ ಪದ ನೀ ಸನಿ ದ ಪದ ರಿ ಸನಿ ದನಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಜಯಮಂಗಳ ಕೃಷ್ಣಮಣಿಯವರ ಹಾಡುಗಾರಿಕೆಯನ್ನು ಕೇಳ್ತಾ ಇದ್ದೀರಿ. ಇದುವರೆಗೆ ನೀವು ತೋಡಿರಾಗ ಆದಿತಾಳ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯನ್ನು ಕೇಳಿದಿರಿ. ಇನ್ನೀಗ ಕೇಳೋಣ ಜಯ ಜಾನಕಿ ರಮಣ. ಇದು ಭಾಗ್ಯಶ್ರೀ ರಾಗ ಖಂಡ ಚಾಪು ತಾಳದಲ್ಲಿ ನಿಬದ್ಧವಾಗಿರುವ ಭದ್ರಾಚಲಂ ರಾಮದಾಸ ಅವರ ಕೃತಿ.

ಇದುವರೆಗೆ ಪ್ರಸಾರವಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಜಯಮಂಗಳ ಕೃಷ್ಣಮಣಿ ಅವರ ಹಾಡುಗಾರಿಕೆಯನ್ನು ಕೇಳಿದರೆ. ಪಕ್ಕವಾದ್ಯದಲ್ಲಿ ಇವರಿಗೆ ವಯಲಿನ್ ನುಡಿಸಿದವರು ಟಿ ಶ್ರೀನಿವಾಸನ್ ಹಾಗೂ ಮೃದಂಗ ನುಡಿಸಿದವರು HS ಕೃಷ್ಣಮೂರ್ತಿ. ಇದರೊಂದಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ಆಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಗೀತಾ ಚಂದ್ರಿಕೆ. ಮೆಲೋಡಿ ಟೈಮ್. ಸುಮಧುರವಾಗಿರುವಂತಹ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು

ತಂಪಾದ ಹೊತ್ತಲ್ಲಿ ಇಂಪಾದ ಕನ್ನಡ ಹಾಗೂ ಹಿಂದಿ ಗೀತೆಗಳನ್ನು ಕೇಳುವಂತಹ ಹೊತ್ತು ಅದುವೇ ಮೆಲೋಡಿ ಟೈಮ್ ಗೀತಚಂದ್ರಿಕೆ. ಈ ಹೊತ್ತಲ್ಲಿ ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಗೀತೆಯೊಂದಿಗೆ ನಿಮ್ಮ ಜೊತೆಯಾಗಿರೋದು ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್. ಬನ್ನಿ ಮೊದಲ ಗೀತೆ ಕೇಳೋಣ. ಕನ್ನಡ ಗೀತೆ ಇದು, ಬ್ರಹ್ಮ ವಿಷ್ಣು ಮಹೇಶ್ವರ ಚಿತ್ರದಿಂದ ಆಯ್ದದ್ದು. ಎಸ್ ಜಾನಕಿಯವರೊಂದಿಗೆ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಶ್ರೀ ಉದಯಶಂಕರ್ ಬರೆದಿರುವ ಗೀತೆಗೆ ವಿಜಯಾನಂದ ಅವರ ಸಂಗೀತ.

ಏಲಾನ್ ಜಂಗ್ ಚಿತ್ರದಿಂದ ಇದ್ದ ಗೀತೆ ಶಬ್ಬೀರ್ ಕುಮಾರ್, ಅಲ್ಕಾ ಯಾಜ್ಞಿಕ್ ಹಾಗೂ ಸಂಗಡಿಯವರು ಗೀತೆಯನ್ನು ಹಾಡಿದ್ದಾರೆ. ಆನಂದ್ ಭಕ್ಷಿ ವಿರಚಿತ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ.

ತಂದೆ ಮಕ್ಕಳು ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಗೆ ಧ್ವನಿಯಾಗಿದ್ದಾರೆ. ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆ ಇದು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ.

ಹಿಂದಿ ಗೀತೆಯೊಂದನ್ನು ಕೇಳೋಣ. ರಾಜಾ ಹಿಂದೂಸ್ತಾನಿ ಚಿತ್ರದಿಂದ ಆಯ್ದ ಗೀತೆ, ಹಾಡಿದರೆ ಉದಿತ್ ನಾರಾಯಣ್ ಅಲ್ಕಾಯಾಗ್ನಿಕ್. ಸಮೀರ್ ಬರೆದಿರುವ ಗೀತೆಗೆ ನದೀಮ್ ಶ್ರವಣ್ ಅವರ ಸಂಗೀತ.

0: 紹介。
1: ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್. ಸುಮಧುರವಾಗಿರುವಂತಹ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದರೆ.

0: ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದ ಪ್ರಸಾರ ಕಾರ್ಯದಲ್ಲಿ, ನಾಳೆಯ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ, 6:30 ಎ.ಎಸ್.ಎನ್. ಹೆಬ್ಬಾರ್ ಅವರಿಂದ ಚಿಂತನ ಕೇಳುತ್ತೀರಿ. 6:35 ಹಾಗೂ ನಾಳೆ ಸಂಜೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಬಿ.ಕೆ. ಸುಮತಿ. ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆ, 6:45 ಹಾಗೆ ಸಂಜೆ 6:15 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವಂತಹ ಉಚಿತ ಶಿಕ್ಷಣ ಈ ಕುರಿತಂತೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ. ಬೆಳಿಗ್ಗೆ 6:50 ರೈತರಿಗೆ ಸಲಹೆಗಳನ್ನು ಕೇಳ್ತೀರಿ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. 7:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎ.ಎಸ್. ಶಂಕರ ನಾರಾಯಣ. 8:30 ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರಿ ಅಲ್ವೋ. 8:35 ಆಕಾಶ ಬುಟ್ಟಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಂಡಿತ್ ವಿಶ್ವನಾಥ್ ನಾಕೋಡ್ ಅವರೊಂದಿಗೆ ಮಾತುಕತೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವಸಾಧರ್ ನಿರ್ಮಾಣ ಎಂ ಶಿವರಾಮ್. ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಆಕಾಶವಾಣಿಗೆ 90ರ ಸಂಭ್ರಮದಲ್ಲಿ ವಿಶೇಷ ಕಾರ್ಯಕ್ರಮಗಳಾಗಿ ಮೂಡಿಬರಲಿವೆ. ಇನ್ನು ನಾಳೆ ಬೆಳಿಗ್ಗೆ 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 12:05 ವನಿತಾ ವಿಹಾರ ಅನಿತಾ ಶೆಟ್ಟಿ ಮೂಡಿಬಿದ್ರೆ ಅವರು ಪ್ರಸ್ತುತಪಡಿಸಲಿದ್ದಾರೆ ಅವಳ ಹೆಜ್ಜೆ ಕತೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಲೂಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತಂತೆ ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಡನೆ ಜಾಂಪಣ್ಣ ಆಶಿಹಾಳ್ ಸಂದರ್ಶನ ನಡೆಸಲಿದ್ದಾರೆ. 1:00 PM ಉಮಂಗ್ ಯೋಜನೆ ಕುರಿತು ಮಾಹಿತಿ ಸಿಗುತ್ತದೆ ಕಾರ್ಯಕ್ರಮ ಪ್ರಗತಿ ಪಥ. 1:30 ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಕ್ಷೇತ್ರವನ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರ ನಾರಾಯಣ. ಮಧ್ಯಾಹ್ನ 2:40 ನೀತು ಸೈನಿ ಅವರು ಹೇಳಿಕೊಡುವ ಹಿಂದಿ ಪಾಠ. ಸಂಜೆ 6:30 ರಸವಾರ್ತೆ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಸೂರ್ಯಕಾಂತಿ ಬೆಳೆಯ ತಾಂತ್ರಿಕ ಪದ್ಧತಿಗಳ ಕುರಿತಂತೆ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ಮಾತುಕತೆ ನಡೆಸಲಿದ್ದಾರೆ. ಜನಪದ ಸಂಗೀತ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಗ್ರಹದಿಂದ ಭಜನೆ ಪದ ಕೇಳುತ್ತಿರಿ. ನಾಳೆ ರಾತ್ರಿ 7:45 ಚಿತ್ರಗೀತೆಗಳನ್ನಾಧರಿಸಿದ ಸಿರಿಗಂಧ ಕಾರ್ಯಕ್ರಮ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ಕೋಚ್ ಹಾಗೂ SOB ಆಯ್ಕೆ ಸಮಿತಿ ಸದಸ್ಯರಾಗಿರುವ ನಗಳ್ಳಿ ಅನಿಲ್ ಕುಮಾರ್ ಅವರೊಡನೆ ಸಂದರ್ಶನ ಕೇಳುತ್ತೀರಿ. ರಾತ್ರಿ 10:00 ನಾಳೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ KV ನಂದಕುಮಾರ್ ಅವರ ಗಾಯನ ಪ್ರಸಾರವಾಗಲಿದೆ. ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನಾಳೆ ಬಿತ್ತರಗೊಳ್ಳಲಿವೆ. ಆಕಾಶವಾಣಿ ಬೆಂಗಳೂರು. ಸಮಯ 11:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: This is Akashwani. The news read by Kiran Jha. The center has constituted a high-level committee to address the challenges of demographic change caused by infiltration and other reasons. In a social media post, Union Home Minister Amit Shah today said that the committee will be chaired by former Supreme Court Judge Justice Prakash Prabhakar Nilokar. Census Commissioner along with the former IAS Officer Durga Shankar Mishra, former IPS Officer Balaji Srivastav and economist Dr. Shamika Ravi have been appointed as members of the committee. The Joint Secretary, Foreigners 1, in the Home Ministry will serve as the Member Secretary in the committee. Mr. Shah said infiltration and other reasons are causing unnatural demographic change, which poses a very significant challenge to the present and future of any nation. He said demographic change is a serious issue linked not only to the sovereignty but also to national security, law and order, profound changes in social structure and the preservation of tribal society. Union Home Minister Amit Shah today said that the government is in a process of installing anti-drone system within the next 6 months to curb the smuggling of narcotics and weapons through drones. Addressing BSF personnel at the Sanshu border outpost in Rajasthan's Bikaner district, the Home Minister said, while threats originating across the border remains crucial, equal attention must be paid to internal elements aiding such threats within the country.
2: ड्रोन और अन्य उपकरणों के लिए भारत सरकार
3: द गवर्नमेंट ऑफ इंडिया इज प्रिपेयरिंग टू रोल आउट एंटी ड्रोन सिस्टम फॉर ड्रोन्स एंड सिमिलर एरियाज थ्रेट विद इन द नेक्स्ट सिक्स मंथ हाउएवर सिंस दीज ड्रोन्स इवेंचुअली लैंड ऑन इंडियन टेरिटरीज वी मस्ट रिमेन हाईली विजिलेंट अबाउट दोज हु मे यूज द मटेरियल्स कैरिड बाय देम फॉर एंटी नेशनल एक्टिविटीज इफेक्टिव न्यूट्रलाइजेशन विल रिक्वायर स्ट्रॉन्ग कोऑर्डिनेशन विद सिविल अथॉरिटीज एंड डिस्ट्रिक्ट पुलिस अलॉन्ग विद प्रॉम्प्ट एंड रिजल्ट ओरिएंटेड एक्शन एट एवरी लेवल
2: परिणाम लक्षी कार्यवाही
1: Mr. Shah said strict legal action should be taken against those involved. He stressed that since the drones land in the Indian territory, close coordination with the local police and civil administration is essential to identify those receiving such consignments and to neutralize the threats effectively. External Affairs Minister Dr. S. J. Shankar chaired the Quad Foreign Ministers meeting in New Delhi today. Foreign Minister of Australia Penny Wong, Foreign Minister of Japan Toshimitsu Motegi and U.S. Secretary of the State Marco Rubio attended the meeting. Addressing a joint press conference after the meeting, Dr. S. J. Shankar emphasized on further strengthening cooperation among the Quad nations in addition to assisting others. He said that the Quad nations are open societies who foster innovation and creativity in the quest of growth for prosperity. He also laid emphasis on zero tolerance for terrorism. Foreign Affairs Minister of Australia Penny Wong today called on Prime Minister Modi in New Delhi. In a social media post, Mr. Modi discussed the growing India-Australia comprehensive strategic partnership in areas such as defence, trade, technology and ensuring supply chain resilience. The Prime Minister said India and Australia will work together to continue for the work for free, open, secure and prosperous Indo-Pacific. The Ministry of Railway has given its nod to start operations of the country's first hydrogen-powered 10-coach demo train. It will run at a maximum speed of 75 km per hour between Jind and Sonipat under the Northern Railway Zone. The train will use hydrogen fuel cells to generate power instead of diesel or electricity-based traction. The government has revised the minimum assured procurement price MAPP of onion stocks from 1,270 rupees to 1,580 rupees per quintal. In IPL cricket, Royal Challengers Bangalore have set a target of 255 runs against Gujarat Titans in qualifier 1 in Dharamshala. In reply, Gujarat Titans were 106 for 8 in 12.4 overs when reports last came in. And Gujarat Titans won the toss and elected to bat. And that's the end of the news bulletin.
0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಕೆಳಗರೆ ಈಗ ವೇಳೆ 11:10:08 ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಾಳೆಯ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಆರಂಭವಾಗುವುದು. ಇನ್ನು ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ಗೆ ಹೊರಡಲು ಅನುಮತಿ ನೀಡಿ. ಶುಭರಾತ್ರಿ. ಜೈ ಹಿಂದ್.